ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 22ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 13ನೇ ತಾರೀಕು ಭಾನುವಾರ. ಈಗ ಸಮಯ 5:58:40 ಕೇಳುಗರೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕ್ರೀಡೆಯನ್ನು ಸಾಮಾಜಿಕ ಅಭಿವೃದ್ಧಿಯ ಮಾಧ್ಯಮ ಎಂದು ಗುರುತಿಸಿರುವ ಬ್ರಿಕ್ಸ್, ನವದೆಹಲಿ ಘೋಷಣೆ, ಭಾರತ ಪ್ರಸ್ತಾಪಿಸಿದ್ದ ಕ್ರೀಡಾ ತಂತ್ರಜ್ಞಾನ ಕಾರ್ಯಪಡೆ ರಚನೆ ಹಾಗೂ ಕ್ರೀಡಾ ಸಾಮಗ್ರಿಗಳ ಉತ್ಪಾದನಾ ಸಮಾವೇಶ ಆಯೋಜನೆಗೆ ಪೂರ್ಣ ಸಮ್ಮತಿ ಸೂಚಿಸಿದೆ. ಕ್ರೀಡಾಪಟುಗಳ ಪ್ರದರ್ಶನ ಮೌಲ್ಯ, ಪಾರದರ್ಶಕತೆ ಹಾಗೂ ಆಡಳಿತ ಸುಧಾರಣೆಯಲ್ಲಿ ತಂತ್ರಜ್ಞಾನದ ಪಾತ್ರ ಕುರಿತು ಪ್ರಮುಖ ಎಂದು ಬ್ರಿಕ್ಸ್ ಒಕ್ಕೂಟ ಪ್ರತಿಪಾದಿಸಿದೆ. 18ನೇ ಬ್ರಿಕ್ಸ್ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ನಿನ್ನೆ ಕ್ಯೂಬಾ ವಿದೇಶಾಂಗ ಸಚಿವ ಬ್ರೂನೋ ರಾಡ್ರಿಗಸ್ ಪ್ಯಾರಿಲ್ಲಾ ಅವರನ್ನು ಭೇಟಿ ಮಾಡಿದರು. ಈ ವೇಳೆ ದಕ್ಷಿಣ ರಾಷ್ಟ ಸಹಕಾರ ಕುರಿತು ಫಲಪ್ರದ ವಿಚಾರ ವಿನಿಮಯ ಮಾಡಲಾಗಿದೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ದೇಶದಾದ್ಯಂತದ ಲಖ್ಪತಿ ದೀದಿಗಳು, ಸ್ವಸಹಾಯ ಗುಂಪುಗಳ ಮಹಿಳೆಯರು ಹಾಗೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಫಲಾನುಭವಿಗಳೊಂದಿಗೆ ವರ್ಚುವಲ್ ಸಂವಾದ ನಡೆಸಿದರು. ಈ ಮಹಿಳೆಯರು ಕೋಟ್ಯಾಧಿಪತಿ ದೀದಿಗಳಾಗಲು ನೆರವಾಗಲು ಸರ್ಕಾರ ಎಲ್ಲ ರೀತಿಯ ಸಹಕಾರ ನೀಡಲಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಭರವಸೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಗುರುತಿಸುವ ನಿಟ್ಟನಲ್ಲಿ ರಾಜ್ಯ ಬಿಜೆಪಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ರಾಜ್ಯಾದ್ಯಂತ ಒಂದು ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಗೌರಿ ಗಣೇಶ ಹಬ್ಬವನ್ನು ಸುಪ್ರೀಂಕೋರ್ಟ್ ಮಾರ್ಗಸೂಚಿಗಳನ್ನು ಪಾಲಿಸುವ ಮೂಲಕ ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದಂತೆ ಆಚರಿಸಿ ಎಂದು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಹೇಳಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಭದ್ರಾವತಿ ನಗರದ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ನಾಗರಿಕ ಸೌಹಾರ್ದ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಆಂದೋಲನ ಬಾಗಿಲಿಗೆ ಬಂತು, ಸರ್ಕಾರ ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮದ ಮೂಲಕ ಗ್ರಾಮೀಣ ಪ್ರದೇಶದ ಜನರ ಬಳಿಗೆ ಆಡಳಿತವನ್ನು ಕೊಂಡೊಯ್ದು ಅವರ ಸಮಸ್ಯೆಗಳನ್ನು ಆಲಿಸಿ ಸಾಧ್ಯವಾದಷ್ಟು ಸ್ಥಳದಲ್ಲಿಯೇ ಪರಿಹಾರ ಕಲ್ಪಿಸಲಾಗುತ್ತಿದೆ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಇಂದು 8ನೇ ಶ್ರೇಯಾಂಕಿತ ಬೆನ್ ಶೆಲ್ಟನ್ ಅಗ್ರಶ್ರೇಯಾಂಕಿತ ಅಲೆಕ್ಸಾಂಡರ್ ಜ್ವರೇವ್ ಅವರೊಂದಿಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿಗಾಗಿ ಹೋರಾಟ ನಡೆಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಕೇಳುಗರೆಲ್ಲರಿಗೂ ಮಾನಸ ಮಾಡುವ ಪ್ರೀತಿಯ ನಮಸ್ಕಾರಗಳು, ಹಾಗೆ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಶುಭ ಸ್ವಾಗತ. ಇದೀಗ ಮೊದಲಿಗೆ ಯಾವೆಲ್ಲ ಕಾರ್ಯಕ್ರಮಗಳು ಈ ದಿನ ನಮ್ಮ ನಿಲಯದಿಂದ ಪ್ರಸಾರ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಕಾರ್ಯಕ್ರಮಗಳ ವಿವರಣೆಯ ನಂತರ ನಾದೋಪಾಸನೆ, ಭಕ್ತಿಗೀತೆಗಳ ಸಮರ್ಪಣೆ ಮೂಡಿಬರುತ್ತೆ. 7:15 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳ ಭಾವಯಾನ. ಒಂಬತ್ತು ಗಂಟೆಗೆ ಇಂದಿನ ವಿಶೇಷ ಕಾರ್ಯಕ್ರಮ, 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸಮುದ್ರ ಗೀತೆಗಳು, 10:30 ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗಿನ ವಿಶೇಷ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 11:02 ಹೊಸ ಹಾಡು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 1:20 ಸಂದೇಶ ನಮಗೆ, ಸಂಗೀತ ನಿಮಗೆ. 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್, 2:40 ಚಿತ್ರತಾನ, 3:00 ಸಖಿ ಸಹೇಲಿ, 4:00 ಪರಿಮಳ, 5:02 ಕಾರ್ಯಕ್ರಮಗಳ ವಿವರಣೆ, 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ, 6:02 ಸೇಫ್ ಡ್ರೈವ್ ಮುಂದುವರಿಯುತ್ತೆ ಗಾನ ಭಜನದೊಂದಿಗೆ, 6:55 ಕನ್ನಡ ರತ್ನ ಭಂಡಾರ, 7:22 ಕಕ್ಕದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 8:02 ಬೆಳ್ಳಿ ಬದುಕು, ಗಣೇಶ್ ರಾವ್ ಕೇಸರ್ಕರ್ ರಂಗಭೂಮಿ, ಕಿರುತೆರೆ ಸಿನಿಮಾ ನಟ ಇವರೊಂದಿಗೆ ಸಂದರ್ಶನ, 9:15 ಹಿಂದಿ ಮೆಲೋಡೀಸ್, 10:02 ಪ್ರಣಯ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಗಳಿಗಾಗಿ ಟ್ಯೂನ್ ಮಾಡೈರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಪ್ರಾರಂಭಿಸೋಣ ಈ ದಿನದ ಮೊದಲ ಕಾರ್ಯಕ್ರಮ ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಇಂದು ನಿಮ್ಮೊಂದಿಗೆ ಜೊತೆಯಾಗಿದ್ದೇನೆ ಮಾನಸ. ಮೊದಲಿಗೆ ಕೇಳೋಣ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಒಂದು ಭಕ್ತಿ ಗೀತೆಯನ್ನು. ಇದು ವಿಜಯದಾಸರ ರಚನೆ.

ಕಟಗೇರಿ ದಾಸರು ಸಂಗೀತವನ್ನು ಸಂಯೋಜಿಸಿದಂತಹ ಭಕ್ತಿ ರಚನೆಯೊಂದಿಗೆ ಇಂದಿನ ನಾದೋಪಾಸನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ಗೀತೆಗೆ ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಮತ್ತು ಸಂಗೀತ ಜಯಶ್ರೀ ಅರವಿಂದ್ ಅವರದು.

ಮುಂದಿನ ಭಕ್ತಿಗೀತೆಯನ್ನು ಹಾಡಿದ್ದಾರೆ ಎಂ ವೆಂಕಟೇಶ್ ಕುಮಾರ್ ಅವರು. ಗೀತೆಯ ರಚನೆ ರಾಜ ಗುರುರಾಜಾಚಾರ್ ಅವರದು.

ವೆಂಕಟೇಶ್ ನಾಯ್ಕ್ ಅವರು ಕರೆದರೆ ಬರಬಾರದೆ ಅಂತ ಕೇಳ್ತಾ ಇದ್ರೆ, ಭೀಮಸೇನ್ ಜೋಶಿ ಅವರು ಯಾಕೆ ಮೂಕನಾದ್ಯೋ ಅಂತ ಕೇಳ್ತಿದ್ದಾರೆ. ಜಗನ್ನಾಥ ದಾಸರ ರಚನೆ ಮುಂದಿನ ಗೀತೆ.

ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕೇಳ್ತಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:34:18. ಇನ್ನು ಮುಂದೆ ಚಲನಚಿತ್ರ ಗೀತೆಗಳಲ್ಲಿ ಇರುವಂತಹ ಭಕ್ತಿಭಾವದ ಗೀತೆಗಳನ್ನು ಆಯ್ಕೆ ಮಾಡಿ ನಿಮಗಾಗಿ ಪ್ರಸಾರ ಮಾಡಲಾಗುತ್ತೆ. ಜೊತೆಗೆ ಇವತ್ತು ಒಬ್ಬ ತತ್ವಪದಕಾರರ ಕುರಿತಾಗಿ ಕೂಡ ಮಾತು ಇರುತ್ತೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ನಾದೋಪಾಸನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಡಕೋಳ ಮಡಿವಾಳಪ್ಪ ಇವರ ಕುರಿತಾಗಿ ಮಾತಾಡ್ತೀನಿ ಅಂತ ಹೇಳಿದ್ದೆ. ಯಾರಿವರು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಹೆಮ್ಮೆಯ ತತ್ವ ಪದಕಾರರು. ತತ್ವ ಪದಗಳು ಸಮಾಜದ ಎಲ್ಲ ಜಾತಿ ಧರ್ಮಗಳ ತತ್ವ ಪದಕಾರರು ರಚಿಸಿದಂತಹ ದೇಸಿ ಆಧ್ಯಾತ್ಮಿಕ ಚಿಂತನೆಗಳು ಅಂತ ಹೇಳ್ಬೋದು. ತತ್ವ ಪದಗಳು ಎಲ್ಲರನ್ನು ಪಾರಮಾರ್ಥದ ಚಿಂತನಶೀಲ ಜಗಕ್ಕೆ ಕರೆದೊಯ್ತವೆ. ಕರ್ನಾಟಕದಲ್ಲಿ 500 ಹೆಚ್ಚು ಮಂದಿ ತತ್ವ ಪದಕಾರರು ತಮ್ಮ ಅನುಭವಗಳನ್ನೇ ಹೆಣೆದು ಅನುಭಾವ ಲೋಕದ ದರ್ಶನವನ್ನು ಮಾಡಿಸಿದ್ದಾರೆ. ಅವರಲ್ಲಿ ಕಡಕೋಳ ಮಡಿವಾಳಪ್ಪ ಅವರಿಗೆ ವಿಶಿಷ್ಟ ಸ್ಥಾನ ಇದೆ. ಹೌದು, ಅನುಭವ ಪರಂಪರೆಗೆ ಸೇರಿದ ಮಡಿವಾಳಪ್ಪನನ್ನು ತತ್ವ ಪದಗಳ ಅಲ್ಲಮ ಅಂತಲೇ ಭಾವಿಸಲಾಗುತ್ತೆ. ಅನುಭಾವ ಪರಂಪರೆಯ ನಾಯಕ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಇಂತಹ ತತ್ವ ಪದಕಾರರಾದಂತಹ ಕಡಕೋಳ ಮಡಿವಾಳಪ್ಪನವರ ಕುರಿತಾಗಿ ಈ ಹೊತ್ತು ಮಾತಾಡ್ತಾ ಸಾಕ್ತೇವೆ ನಾದೋಪಾಸನೆಯಲ್ಲಿ.

0: ಕರ್ನಾಟಕದ ಹೆಮ್ಮೆಯ ತತ್ವ ಪದಕಾರರಾದಂತಹ ಕಡಕೋಳ ಮಡಿವಾಳಪ್ಪನವರ ಕುರಿತಾಗಿ ಮಾತಾಡ್ತಾ ಇದ್ದೇವೆ. ಮಡಿವಾಳಪ್ಪ ಅವರ ತತ್ವ ಪದಗಳು ನೇರ ಹಾಗೆ ಸರಳ. ಲೋಕ ಬದುಕಿನ ನಿತ್ಯ ಸಂಗತಿಗಳೇ ಅವರ ತತ್ವ ಪದಗಳ ತಾತ್ವಿಕ ಭೂಮಿಕೆ. ಒಂದು ಉದಾಹರಣೆಯಾಗಿ ನೋಡೋದಾದ್ರೆ, ಮಾಡಿ ಉಣ್ಣೋ ಬೇಕಾದಷ್ಟು, ಬೇಡಿ ಉಣ್ಣೋ ನೀಡಿದಷ್ಟು, ಮಾಡಿದವಗ ಮಡಿಗಡಬ, ಮಾಡದವಗ ಬರೀ ಲಡಬ. ಹೀಗೆ ಬರೀತಾರೆ ನಮ್ಮ ತತ್ವ ಪದಕಾರರಾದಂತಹ ಕಡಕೋಳ ಮಡಿವಾಳಪ್ಪ ಅವರು. ಈ ತತ್ವ ಪದ ಕಾಯಕದ ಮಹತ್ವವನ್ನು ಹೇಳುತ್ತೆ. ಅಷ್ಟಕ್ಕೂ ಮಡಿವಾಳಪ್ಪ ಬರೀ ಹೇಳ್ದವರಲ್ಲ, ಸ್ವತಃ ತಾವು ಹಾಗೆ ಇದ್ದವರು. ಮಡಿವಾಳಪ್ಪ ಅತ್ಯುತ್ತಮ ರೈತನಾಗಿದ್ದ. ಇವತ್ತಿಗೂ ಕೂಡ ಅದಕ್ಕೆ ಸಾಕ್ಷಿಯಾಗಿ ಕಡಕೋಳದಲ್ಲಿ ಅವರೇ ತೋಡಿದಂತಹ ಬಾವಿ, ಹಾಗೆ ಅವರೇ ಮಾಡಿದಂತಹ ತೋಟಪಟ್ಟಿ ಎರಡೂ ಕೂಡ ಇದೆ.
1: ಶಿವ

ಚಲನಚಿತ್ರದಲ್ಲಿರುವಂತಹ ಭಕ್ತಿ ಭಾವಗೀತೆಗಳನ್ನ ಆಲಿಸ್ತಾ ಸಾಕ್ತಾ ಇದ್ದೇವೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡದ ನಾದೋಪಾಸನೆ ಕಾರ್ಯಕ್ರಮ ಇದು. ತತ್ವಪದಕಾರ ಕಡಕೋಳ ಮಡಿವಾಳಪ್ಪನವರ ಕುರಿತಾಗಿ ಮಾತನ್ನ ಪ್ರಾರಂಭ ಮಾಡಿದ್ವಿ. ಮಡಿವಾಳಪ್ಪ ನೂರಾರು ತತ್ವಪದಗಳನ್ನು ಕಟ್ಟಿ ಹಾಡಿದ್ದಾರೆ. 17ನೇ ಶತಮಾನದ ಇವರ ತತ್ವಪದಗಳಲ್ಲಿ ಬಂಡಾಯ ಭಾವದ ದನಿ ಗಟ್ಟಿ ನೆಲೆಯಲ್ಲಿ ವ್ಯಕ್ತವಾಗಿದೆ. ಮಡಿವಾಳಪ್ಪ ಹೇಗೆ ಗಟ್ಟಿಯಾಗಿ ಬಂಡಾಯ ಭಾವವನ್ನು ತಂದಿದ್ದಾರೆ ಅಂತಂದರೆ, ಗುರುವನ್ನು ಕೂಡ ಅವರು ಪ್ರಶ್ನಿಸ್ತಾ ಇದ್ರು. ರಾಜಪ್ರಭುತ್ವ ಹಾಗೆ ವೈದಿಕ ಧರ್ಮ ಪ್ರಭುತ್ವಗಳನ್ನು ಪ್ರತಿಭಟಿಸ್ತಾ ಇದ್ರು. ಇದಕ್ಕೆ ಒಂದು ಉದಾಹರಣೆಯಾಗಿ ಹೇಳೋದಾದರೆ, ಕೊಂಬು ಹೊಲೆಯಂದು ಏಕಾಂತ ಬಿರುದು

ನಿಮ್ಮದು ಶ್ರೀ ಮಹಾಂತ ಅಂತ ಬರೀತಾರೆ ಕಡಕೋಳ ಮಡಿವಾಳಪ್ಪ ಅವರು. ಅಂದರೆ ಕೊಂಬು ಕೊಹಳೆಗಳನ್ನು ಊದುವವನನ್ನು ಹೊಲೆಯ ಅಂತ ಕರೆಯೋದಾದರೆ ನಿಮಗೇಕೆ ಬಿರುದು ಬಾವಲಿ ಅನ್ನುವಂಥ ಅರ್ಥ ಇದರಲ್ಲಿ ಇದೆ. ಹೀಗೆ ಶಿಶುನಾಳ ಶರೀಫರಿಗಿಂತ ಅರ್ಧ ಶತಮಾನ ಮೊದಲೇ ಬದುಕಿದಂತಹ ಮಡಿವಾಳಪ್ಪನವರ ಹುಟ್ಟೆ ಬಹುದೊಡ್ಡ ಬಂಡಾಯವಾಗಿದೆ. ಅವರು ನಮ್ಮ ಕರ್ನಾಟಕದ ಹೆಮ್ಮೆಯ ತತ್ವಪದಕಾರರು ಅಂತ ಅನಿಸ್ಕೊಂಡಿದ್ದಾರೆ.

ಇದಾಗಿತ್ತು ಇಂದಿನ ವಿಶೇಷ ನಾದೋಪಾಸನೆ ಕಾರ್ಯಕ್ರಮ. ನಮ್ಮ ಕರ್ನಾಟಕದ ಹೆಮ್ಮೆಯ ತತ್ವಪದಕಾರರಾದಂತಹ ಕಡಕೋಳ ಮಡಿವಾಳಪ್ಪನವರ ಕುರಿತಾಗಿ ಇಷ್ಟು ಹೊತ್ತು ಮಾತಾಡಿದ್ವಿ. ಜೊತೆಯಾಗಿದ್ದದ್ದು ಮಾನಸ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಿನ್ನೆ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಚಾಲನೆ ದೊರೆತಿದ್ದು, ಸುಸ್ಥಿರ ಅಭಿವೃದ್ದಿ, ಹಸಿವು ಮತ್ತು ಬಡತನ ನಿರ್ಮೂಲನೆ ಹಾಗೂ ಹವಾಮಾನ ವೈಪರೀತ್ಯದ ಸವಾಲುಗಳನ್ನು ಎದುರಿಸಲು ಪ್ರತಿಯೊಂದು ದೇಶದ ದೃಷ್ಟಿಕೋನವನ್ನು ಗೌರವಿಸುವ ಬಹುಪಕ್ಷೀಯ ವಿಧಾನವನ್ನು ಬ್ರಿಕ್ಸ್ ನಾಯಕರು ಬಲವಾಗಿ ಬೆಂಬಲಿಸಿದ್ದಾರೆ. ರಾಜ್ಯಾದ್ಯಂತ ಬಾಲಕಾರ್ಮಿಕ ಪದ್ದತಿಯನ್ನು ನಿರ್ಮೂಲನೆ ಮಾಡಲು ನಡೆಸಿದ ವಿಶೇಷ ಕಾರ್ಯಾಚರಣೆಯಲ್ಲಿ ಒಟ್ಟು 800 ಮಕ್ಕಳನ್ನು ರಕ್ಷಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ನಿಯಂತ್ರಣ ಕೊಠಡಿ ವರದಿ ಮಾಡಿದೆ. ರಾಜ್ಯದ 962 ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ 16,951 ಸ್ಥಳಗಳನ್ನು ಪರಿಶೀಲಿಸಲಾಗಿದ್ದು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಶಿವಮೊಗ್ಗದ ಸರ್ಕಾರಿ ಮೆಗ್ಗಾನ್ ಆಸ್ಪತ್ರೆಗೆ ನಿನ್ನೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಹಿಳಾ ವಾರ್ಡ್ಗಳಿಗೆ ತೆರಳಿದ ಅವರು ರೋಗಿಗಳ ಆರೋಗ್ಯ ವಿಚಾರಿಸುವುದರ ಜೊತೆಗೆ ಆಸ್ಪತ್ರೆಯಲ್ಲಿನ ಮೂಲಸೌಕರ್ಯ ಹಾಗೂ ವೈದ್ಯಕೀಯ ಸೇವೆಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿದರು. ಭಾರತೀಯ ರಿಸರ್ವ್

ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ವಿದೇಶಿ ಕರೆನ್ಸಿ ಅನಿವಾಸಿ ಬ್ಯಾಂಕ್ ಖಾತೆ ಹಾಗೂ ಇತರ ಯೋಜನೆಗಳ ಮೂಲಕ ದೇಶಕ್ಕೆ ಹರಿದು ಬರುತ್ತಿರುವ ಬಂಡವಾಳದ ಪ್ರಮಾಣ ಅತ್ಯಂತ ದೃಢವಾಗಿದೆ ಎಂದು ಹೇಳಿದ್ದಾರೆ. ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ಕಡಿಮೆ ಅವಧಿಯಲ್ಲಿ ವಿದೇಶಿ ಬಂಡವಾಳವನ್ನು ಆಕರ್ಷಿಸುವ ಭಾರತದ ಸಾಮರ್ಥ್ಯವನ್ನು ಇದು ತೋರಿಸುತ್ತದೆ ಎಂದು ತಿಳಿಸಿದ್ದಾರೆ. 6 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಗಾಂಗ್ಝೌ ಮತ್ತು ನವದೆಹಲಿ ನಡುವಿನ ಪ್ರಯಾಣಿಕ ವಿಮಾನ ಸಂಚಾರ ಸೇವೆ ಇದೇ 21ರಿಂದ ಪುನರಾರಂಭಿಸುವುದಾಗಿ ಚೀನಾ ಸದರ್ನ್ ಏರ್ಲೈನ್ಸ್ ತಿಳಿಸಿದೆ. 2020ರಲ್ಲಿ ಕೋವಿಡ್-19 ಸಾಂಕ್ರಾಮಿಕದ ಬಳಿಕ ಭಾರತ ಚೀನಾ ನಡುವೆ ವಾಯುಯಾನ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಶ್ರೀಲಂಕಾ ವನಿತೆಯರ ತಂಡಗಳು ಪ್ರಶಸ್ತಿಗಾಗಿ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಇಷ್ಟು ರಾತ್ರಿ ಇದೇನು SMS? KYC ಅಪ್ಡೇಟ್ ಮಾಡಿ, ಇಲ್ಲಾಂದ್ರೆ ಅಕೌಂಟ್ ಬ್ಲಾಕ್ ಆಗುತ್ತೆ. ಲಿಂಕ್ ಕ್ಲಿಕ್ ಮಾಡ್ಬಿಡ್ತೀನಪ್ಪ, ಬ್ಲಾಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಿಲ್ಲಿ, ಚೆಕ್ ಮಾಡಿದ್ರ ಲಿಂಕ್ ಸೆಕ್ಯೂರ್ ಆಗಿದ್ಯಾ? ಸೆಂಡರ್ ನಿಮ್ ಬ್ಯಾಂಕ್ ತಾನೇ? KYC ಅಪ್ಡೇಟ್ ಮಾಡೋಕೆ ಅಪರಿಚಿತ ಲಿಂಕ್ ಓಪನ್ ಮಾಡೋದು ಅಂದ್ರೆ ಅಪರಿಚಿತರಿಗಾಗಿ ನಮ್ಮ ಅಕೌಂಟ್ ನ ಬಾಗಿಲು ತೆರೆದಂತೆ. ಅನಗತ್ಯದ ಗಡಿಬಿಡಿ ಬೇಡ ಮತ್ತು ಮೋಸದ KYC ಅಪ್ಡೇಟ್ ಲಿಂಕ್ ನಿಂದ ಜಾಗರೂಕರಾಗಿರಿ. RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: 7:05 ಸರಿಯಾಗಿ. ಅಂದರೆ ಈಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ರಾಜ್ಯಾದ್ಯಂತ 800 ಬಾಲಕಾರ್ಮಿಕರ ರಕ್ಷಣೆ, ಎನ್ಸಿಇಆರ್ಟಿ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ 2 ಪ್ರಾಗೈತಿಹಾಸಿಕ ತಾಣಗಳ ಸೇರ್ಪಡೆ, ಖ್ಯಾತ ರಂಗಕರ್ಮಿ ಚಿದಂಬರರಾವ್ ಜಂಬೆ ಹೆಗ್ಗೋಡಿನಲ್ಲಿ ನಿಧನ, ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಇಂದು ಸ್ವರ್ಣಗೌರಿ ವ್ರತಾಚರಣೆ. ವಾರ್ತೆಗಳ ವಿವರ: ರಾಜ್ಯಾದ್ಯಂತ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ದೇಶಿಸಿದ್ದು, ಮಕ್ಕಳ ಬಾಲ್ಯದ ರಕ್ಷಣೆ ಸರ್ಕಾರದ ಹೊಣೆ ಎಂದು ತಿಳಿಸಿದ್ದಾರೆ. ನಿನ್ನೆಯವರೆಗೆ ಒಟ್ಟು 962 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 16,951 ಸ್ಥಳಗಳನ್ನು ಪರಿಶೀಲಿಸಿ 800 ಬಾಲಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬೆಂಗಳೂರು ನಗರದಲ್ಲಿ 503 ಮಕ್ಕಳು, ವಿಜಯಪುರದಲ್ಲಿ 72, ತುಮಕೂರಿನಲ್ಲಿ

0: 33 ಹಾಗೂ ಬೆಳಗಾವಿಯಲ್ಲಿ 12 ಬಾಲಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಹಾಗೂ ಬಾಲನ್ಯಾಯ ಕಾಯ್ದೆ ಅಡಿ ವಿಜಯಪುರದಲ್ಲಿ 3 ಮತ್ತು ಕೊಡಗಿನಲ್ಲಿ 2 ಸೇರಿ ಒಟ್ಟು 23 ಪ್ರಕರಣಗಳು ದಾಖಲಾಗಿವೆ. ರಕ್ಷಿಸಲಾದ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಹಾಗೂ ಪೋಷಕರಿಗೆ ಹಸ್ತಾಂತರಿಸಲಾಗಿದೆ. ಪರಿಸರ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಜನೋಪಯೋಗಿಯಾಗಿ ಬಳಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಯುವ ಪದವೀಧರರಿಗೆ ಕರೆ ನೀಡಿದ್ದಾರೆ. ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವದಲ್ಲಿ 20 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 112 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನಿಸಿ ಮಾತನಾಡಿದರು. ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಡಾ ಕೃಷ್ಣ ದೀಕ್ಷಿತ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಸಾಹಿತಿ ಎಸ್ಎಂ ಜನವಾಡ್ಕರ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಶಿವಯ್ಯಸ್ವಾಮಿ ಕಮಠಾಣ್ ಅವರಿಗೆ ಗಣ್ಯರು ಗೌರವ ಡಾಕ್ಟರೇಟ್ ಪ್ರದಾನಿಸಿದರು. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಆಯೋಜಿತ ಬ್ರಿಕ್ಸ್ ಶೃಂಗಸಭೆ 2026 ಭಾರತ್ ಇನೋವೇಟ್ಸ್ ಉಪಕ್ರಮದ ಪ್ರದರ್ಶನ ಭಾರತದ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿನ ಆವಿಷ್ಕಾರಗಳನ್ನು ಜಾಗತಿಕ ವೇದಿಕೆಗೆ ಕೊಂಡೊಯ್ಯುವ ಪ್ರಮುಖ ವೇದಿಕೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಭಾರತ್ ಇನೋವೇಟ್ಸ್ ಪ್ರದರ್ಶನದಲ್ಲಿ ಭಾಗವಹಿಸುತ್ತಿರುವ ಜಾಗತಿಕ ಪ್ರತಿನಿಧಿಗಳು ಮತ್ತು ಗಣ್ಯರನ್ನು ಅವರು ಸ್ವಾಗತಿಸಿ, ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆ ಸಂಶೋಧನೆ, ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ವಿಸ್ತರಿಸಲು ಬದ್ಧ ಎಂದರು. ಕರ್ನಾಟಕದ 2 ಪ್ರಮುಖ ಪ್ರಾಗೈತಿಹಾಸಿಕ ತಾಣಗಳಾದ ಯಾದಗಿರಿ ಜಿಲ್ಲೆಯ ಇಸ್ಲಾಂಪುರ ಹಾಗೂ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಕ್ರಮದಲ್ಲಿ ಸೇರ್ಪಡೆಗೊಂಡಿವೆ. ಆದಿಮಾನವರು ಮತ್ತು ನಾಗರಿಕತೆಯ ಆರಂಭ ಎಂಬ ಅಧ್ಯಾಯದಲ್ಲಿ ವಿದ್ಯಾರ್ಥಿಗಳಿಗೆ ಮಾನವನ ವಿಕಾಸ, ಜೀವನ ಶೈಲಿ ಹಾಗೂ ಕಲ್ಲಿನ ಉಪಕರಣಗಳ ಬಳಕೆಯ ದಕ್ಷಿಣದ ಶಿಲಾಯುಗದ ಇತಿಹಾಸವನ್ನು ಪರಿಚಯಿಸಲಾಗುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂತಾರಾಷ್ಟೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞ ಹಾಗೂ ತಜ್ಞ ಸಮಿತಿ ಸದಸ್ಯ ಧಾರವಾಡದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್.
1: ಸಾಮಾನ್ಯವಾಗಿ ಸಮಾಜ ವಿಜ್ಞಾನ ಪಠ್ಯಗಳಲ್ಲಿ ಪ್ರಾಕ್ತನ ಅಧ್ಯಯನಗಳನ್ನು ಸೀಮಿತ ರೀತಿಯಲ್ಲಿ ವರ್ಣಿಸಲಾಗುತ್ತಿತ್ತು. ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ ಡೆವಲಪ್ಮೆಂಟ್ ಕಮಿಟಿಯಲ್ಲಿ ಪ್ರಾಕ್ತನ ಶಾಸ್ತ್ರವನ್ನು ಪರಿಚಯಿಸಲು ಪ್ರಮುಖ ಹೆಜ್ಜೆ ಇಟ್ಟು ನಮ್ಮನ್ನು ಸದಸ್ಯರನ್ನಾಗಿ ಮಾಡಿಕೊಂಡು ಸರಳವಾಗಿ ಇತಿಹಾಸ ಪೂರ್ವಕಾಲ ಮತ್ತು ಆದಿಮಾನವನ ಜೈವಿಕ ಮತ್ತು ಸಾಂಸ್ಕೃತಿಕ ವಿಕಸನವನ್ನು ಒಂದು ಪ್ರತ್ಯೇಕ ಪಾಠವನ್ನಾಗಿ ಪ್ರೌಢಶಾಲಾ ಮಕ್ಕಳಿಗೆ ಈ ವಿಷಯದ ಬಗ್ಗೆ ಪರಿಚಯ ಮತ್ತು ಕುತೂಹಲ ಕೆರಳಿಸುವ ಉದ್ದೇಶವಿಟ್ಟುಕೊಂಡು ಪ್ರಾಕ್ತನ ಶಾಸ್ತ್ರದ ಅಧ್ಯಯನದ ಕಡೆಗೆ ಗಮನ ಸೆಳೆಯುವ ಪ್ರಯತ್ನವಿದಾಗಿದೆ. ಸಾಮಾನ್ಯವಾಗಿ ಉತ್ತರ ಭಾರತದ ಹರಪ್ಪ ನಾಗರಿಕತೆಯ ನೆಲೆಗಳಿಗಷ್ಟೇ ಸೀಮಿತವಾಗುತ್ತಿತ್ತು. ಆದರೆ ಈ ಪರಿಷ್ಕೃತ ಪಠ್ಯದಲ್ಲಿ ದಕ್ಷಿಣ ಭಾರತದ ನೆಲೆಗಳು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವುದನ್ನು ತಿಳಿಸುವ ಪ್ರಯತ್ನ ಮಾಡಲಾಗಿದೆ. ಇತ್ತೀಚೆಗೆ ಪರಿಷ್ಕೃತಗೊಂಡ ಎನ್ಸಿಇಆರ್ಟಿ 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ 2 ಪ್ರಮುಖ ನೆಲೆಗಳ ಉಲ್ಲೇಖವನ್ನು ಮೊದಲ ಬಾರಿಗೆ ಕೊಡಲಾಗಿದೆ. ಈ ಸಂಪೂರ್ಣ ಆದಿಹಳೆ ಶಿಲಾಯುಗದ 12 ಲಕ್ಷ ವರ್ಷ ಪುರಾತನ ನೆಲೆ ಯಾದಗಿರಿ ಜಿಲ್ಲೆಯಲ್ಲಿರತಕ್ಕಂತಹ ಒಂದು ನೆಲೆ ಮತ್ತು ನವಶಿಲಾಯುಗದ ಅತ್ಯಂತ ಬೃಹತ್ ನೆಲೆಯಾದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಅಧ್ಯಯನಕ್ಕೆ ಒಳಪಟ್ಟಿವೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯ ವೈಜ್ಞಾನಿಕ ಸಮ್ಮೇಳನ 2026 ಡಿಸೆಂಬರ್ 28 ಹಾಗೂ 29 ಬೆಳಗಾವಿಯಲ್ಲಿ ಆಯೋಜಿಸಲಿದೆ. ಪರಿಷತ್ತಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷ

0: ಯುವಕ ಯುವತಿಯರಿಗೆ 2 ದಿನದ ಪವಾಡ ಬಯಲು ತರಬೇತಿ ನಡೆಸಲಾಗುವುದು. ಅಕ್ಷರ ಚಿಗುರು ಅಡಿಯಲ್ಲಿ 700 ಜನ ಸಾಧಕರ ಕುರಿತು 100 ಪುಟಗಳ 5,000 ಪ್ರತಿಗಳಂತೆ ಮುದ್ರಿಸಿ ರಾಜ್ಯಾದ್ಯಂತ ಹಂಚುವುದು. ಹಾಸನದಲ್ಲಿ 1,260 ವಿದ್ಯಾರ್ಥಿನಿಯರಿಗೆ ಟೆಲಿಸ್ಕೋಪ್ ತರಬೇತಿ ನೀಡಿ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಮಕ್ಕಳಿಗೆ ಗೌರವಿಸುವ ಯೋಜನೆ. ವೈಜ್ಞಾನಿಕ ಪರಿಷತ್ ರಾಜ್ಯ ಕಚೇರಿಗೆ ದೊಡ್ಡಬಳ್ಳಾಪುರದಲ್ಲಿ ಕಟ್ಟಡ ನಿರ್ಮಿಸಲು ನಿರ್ಣಯಿಸಲಾಯಿತು. ಬರುವ ಡಿಸೆಂಬರ್ 28-29 2 ದಿನ ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ನಡೆಸಲು ನಿರ್ಣಯಿಸಿ ವೈಜ್ಞಾನಿಕ ಪ್ರದರ್ಶನಗಳು, ಆಕಾಶಕಾಯ, ಮಿಲಿಟರಿ ಶಕ್ತಿ, ವಿದ್ಯಾರ್ಥಿಗಳ ದರ್ಶನಕ್ಕೆ ಏರ್ಪಡಿಸಲಾಗುವುದು. HN ಪ್ರಶಸ್ತಿ ಕೊಡಲಾಗುವುದು.
1: ರಂಗ ಶಿಕ್ಷಕ, ರಂಗಕರ್ಮಿ ಹಾಗೂ ಸಂಸ್ಕೃತಿ ಚಿಂತಕ ಚಿದಂಬರರಾವ್ ಜಂಬೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಗ್ರಾಮದ ಸ್ವಗೃಹದಲ್ಲಿ ನಿನ್ನೆ ನಿಧನರಾದರು. ಅವರಿಗೆ 77 ವರ್ಷ ವಯಸ್ಸಾಗಿತ್ತು. ಹೊಸದಿಲ್ಲಿಯ ರಾಷ್ಟ್ರೀಯ ನಾಟಕ ಶಾಲೆಯಿಂದ ಪದವಿ ಪಡೆದಿದ್ದ ಜಂಬೆ ಅಲ್ಲಿಯೇ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಹೆಗ್ಗೋಡಿನ ನೀನಾಸಂ ರಂಗಶಿಕ್ಷಣ ಕೇಂದ್ರ ಹಾಗೂ ಸಾಣೇಹಳ್ಳಿಯ ರಂಗಶಿಕ್ಷಣ ಕೇಂದ್ರದ ಪ್ರಾಂಶುಪಾಲರಾಗಿದ್ದ ಅವರು ಮೈಸೂರು ರಂಗಾಯಣದ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 11 ಗಂಟೆಗೆ ಸಾಗರ ತಾಲೂಕು ಅಡ್ಡೇರಿ ಗ್ರಾಮದಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಖ್ಯಾತ ರಂಗಕರ್ಮಿಗಳಾದ ಡಾ ಪ್ರಕಾಶ್ ಹಾಗೂ ರಜನಿ ಗರುಡ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಗಣೇಶ ಚತುರ್ಥಿಯ ಮುನ್ನಾ ದಿನವಾದ ಇಂದು ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಶ್ರೀಗೌರಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಗೌರಿ ಪೂಜೆ ಕೌಟುಂಬಿಕ ಸಂತೋಷ, ಸಾಮರಸ್ಯ ಹಾಗೂ ಶಾಂತಿಯನ್ನು ತಂದುಕೊಡುವ ನಂಬಿಕೆಯಿದೆ. ತಿಳಿರು ತೋರಣ ಹೂವುಗಳಿಂದ ಮನೆಗಳು ಸಿಂಗಾರಗೊಂಡಿದ್ದು ನಾಳೆ ಗಣೇಶ ವಿಗ್ರಹ ಪ್ರತಿಷ್ಠಾಪನೆಗೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಪಾರ್ವತೀದೇವಿಯ ಅವತಾರವಾದ ಗೌರಿದೇವಿಯನ್ನು ಇಂದು ಪೂಜಿಸಲಾಗುತ್ತಿದೆ. ಸ್ವರ್ಣಗೌರಿ ವ್ರತವನ್ನು ಸಹ ಮಹಿಳೆಯರು ಆಚರಿಸುತ್ತಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಪ್ರಯಾಣಿಕರ ಸುರಕ್ಷತೆ ಹಾಗೂ ಸುಗಮ ಪ್ರಯಾಣ ಖಾತ್ರಿಪಡಿಸಲು ರೈಲ್ವೆ ರಕ್ಷಣಾ ಪಡೆ, ಬೆಂಗಳೂರು ವಿಭಾಗ ಪ್ರಮುಖ ರೈಲು ನಿಲ್ದಾಣಗಳು ಮತ್ತು ಸೂಕ್ಷ್ಮ ಸ್ಥಳಗಳಲ್ಲಿ ಭದ್ರತಾ ವ್ಯವಸ್ಥೆ ಬಲಪಡಿಸಿದೆ. ಆರ್ಪಿಎಫ್ ಹೆಚ್ಚುವರಿ ಸಿಬ್ಬಂದಿ ವಿಧ್ವಂಸಕ ಕೃತ್ಯ ತಡೆಗಟ್ಟುವಿಕೆ ಮತ್ತು ಸ್ಫೋಟಕಗಳನ್ನು ಪತ್ತೆಹಚ್ಚಲು ವಿಶೇಷ ಶ್ವಾನದಳಗಳನ್ನು ನಿಯೋಜಿಸಲಾಗಿದೆ. ಅನುಮಾನಾಸ್ಪದ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ಗುರುತಿಸಲು ಭದ್ರತಾ ಸಂಸ್ಥೆಗಳ ಸಹಯೋಗದಲ್ಲಿ ನಿಯಮಿತ ತಪಾಸಣೆ ನಡೆಸಲಾಗುತ್ತಿದೆ. ರೈಲ್ವೆ ಸಹಾಯವಾಣಿ 139ಕ್ಕೆ ಸಾರ್ವಜನಿಕರು ತಕ್ಷಣವೇ ಮಾಹಿತಿ ನೀಡಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ 800 ಬಾಲಕಾರ್ಮಿಕರ ರಕ್ಷಣೆ. ಎನ್ಸಿಇಆರ್ಟಿ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ 2 ಪ್ರಾಗೈತಿಹಾಸಿಕ ತಾಣಗಳ ಸೇರ್ಪಡೆ. ಖ್ಯಾತ ರಂಗಕರ್ಮಿ ಚಿದಂಬರರಾವ್ ಜಂಬೆ ಹೆಗ್ಗೋಡಿನಲ್ಲಿ ನಿಧನ. ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಇಂದು ಸ್ವರ್ಣಗೌರಿ ವ್ರತಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಎಲ್ಲ ಕನ್ನಡ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಂದು ನಿಮ್ಮೊಂದಿಗೆ ಮಾನಸ.

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಾರೋ ಗದ್ದೆ ಮಾನಪ್ಪ ನಾಯಕ್, ಹಾಮಾ ನಾಯಕ್, ಕನ್ನಡ ಸಾಹಿತ್ಯ ಕಂಡ ಬಹುಮುಖಿ ವ್ಯಕ್ತಿತ್ವ. ಕವಿ, ಅಂಕಣಕಾರ, ಭಾಷಾಶಾಸ್ತ್ರಜ್ಞ ಮತ್ತು ಜನಪದ ಕ್ಷೇತ್ರದಲ್ಲಿಯೂ ಕೂಡ ಅಪಾರವಾಗಿ ಕೆಲಸ ಮಾಡಿದವರು. ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ

0: ಇಲ್ಲಿ ಭಾಷಾ ವಿಜ್ಞಾನದಲ್ಲಿ ಚಿನ್ನದ ಪದಕ ಪಡೆದವರು. ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದವರು. ಸಂಶೋಧನೆ ನಡೆದು ಬಂದ ದಾರಿ ಏನು ಅಂತ ಅವಲೋಕಿಸುತ್ತಾ ಹಮನಾಯಕ್ ಅವರು ಹೇಳಿದ ಮಾತುಗಳು.
1: ಕನ್ನಡದ ಸಂಶೋಧನೆ ಎಷ್ಟು ಹಳೆಯದು ಅಂತಂದ್ರೆ, ನೀವು ಒಂದು ರೀತಿ ಒಳಗೆ 1000 ವರ್ಷ ಹಿಂದಿಂದು ಕವಿರಾಜ ಮಾರ್ಗಕಾರನೆ ಕನ್ನಡ ನಾಡಿನ ರೇಖಾಗಡಿಗಳನ್ನೆಲ್ಲ ಗುರುತಿಸುವ ಮಾತನ್ನು ಹೇಳಿದ್ದಾನೆ ಇತ್ಯಾದಿ ಇತ್ಯಾದಿಯಾಗಿ ಹೇಳ್ಬೋದು. ಆದರೆ ಇಂಗ್ಲೀಷಿನ ಪ್ರಭಾವದಿಂದ ಲಭ್ಯವಾದ ಸಂಶೋಧನೆ ಏನಿದೆ ಅದು ನಮ್ಮಲ್ಲಿ ಬೆಳೆದು ಬಂದದ್ದು ಎಷ್ಟು ದಿವಸದಿಂದ ಅಂತ ನೋಡಿದರೆ, ನನಗೆ ಈ ದಿಕ್ಕಿನಲ್ಲಿ ಒಂದು ಎರಡು ಮೂರು ಹೆಸರುಗಳು ಮೊದಲು ಮನಸ್ಸಿಗೆ ಬರ್ತವೆ. ಒಂದು ಡಾಕ್ಟರ್ ಎಸ್ ಸಿ ನಂದಿಮಠ, ಎರಡನೇದು ಡಾಕ್ಟರ್ ಎಂ ಎಚ್ ಕೃಷ್ಣ, ಮೂರನೇದು ಡಾಕ್ಟರ್ ಎ ಎನ್ ನರಸಿಂಹಯ್ಯ. ಇವರಲ್ಲಿ ನಂದಿಮಠರು ಮಾಡಿದ ಕೆಲಸ ಇದೆಯಲ್ಲ ಅದು ಥಿಯಾಲಜಿ ಆಫ್ ಶೈವಾಗಮಸ್ ಬೀಯಿಂಗ್ ಎ ಸರ್ವೇ ಆಫ್ ದಿ ಡಾಕ್ಟ್ರಿನ್ಸ್ ಆಫ್ ದಿ ಶೈವ ಸಿದ್ಧಾಂತ ಎಂಡ್ ವೀರಶೈವಿಸಂ ಅಂತ ಅವರ ಥೀಸಿಸ್ಸಿನ ಹೆಸರು. ಡಾಕ್ಟರ್ ಎ ಎನ್ ನರಸಿಂಹಯ್ಯನವರು 6-7 ಶತಮಾನಗಳ ಶಾಸನಗಳಲ್ಲಿ ಕಂಡುಬರುವ ಕನ್ನಡವನ್ನು ಆಧುನಿಕ ಅಂದರೆ ಅವ್ರ ಕಾಲಕ್ಕೆ ಆಧುನಿಕ ವ್ಯಾಕರಣ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿದ್ದಾರೆ. ಎಂ ಎಚ್ ಕೃಷ್ಣ ಅವರದ್ದು ಆರ್ಕಿಯಾಲಜಿ ಮುಖ್ಯವಾಗಿ ಸಂಬಂಧಿಸಿದಂತಹ ವಿಷಯ ವ್ಯಾಪಕವಾದದ್ದು. ಎ ಎನ್ ನರಸಿಂಹಯ್ಯನವರ ಪುಸ್ತಕ ಪ್ರಕಟವಾದದ್ದು 1941 ಆದರೂ ಕೂಡ ಅವರಿಗೆ ಪದವಿ ದೊರೆತದ್ದು ಬಹುಶಃ 1936-37 ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದರೆ 1930 ನಾವು ಒಂದು ಗಡಿ ರೇಖೆಯನ್ನಾಗಿ ಇಟ್ಕೊಳ್ಬಹುದು. ಅಲ್ಲಿಂದ ಮುಂದೆ ಬೇಕಾದಷ್ಟು ಜನರು ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಜಿ ಎಸ್ ಶಿವರುದ್ರಪ್ಪನವರು, ಡಾಕ್ಟರ್ ಪ್ರಭುಶಂಕರ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಡಾಕ್ಟರ್ ಗದ್ದಿಗಿಮಠ ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಮೊದಲು PhDಯನ್ನು ಪಡೆದಂತಹ ವಿದ್ವಾಂಸರು. ಆದರೆ 1955-56 ಬಹಳ ಮುಖ್ಯವಾದ ವಿಷಯ ಅಂತ ನಾವು ಇಟ್ಕೋಬೋದು. ಯಾಕೆ ಅಂದರೆ ಅಲ್ಲಿಂದ ಈ PhDಗಳ ಹೊಡೆತ ಆರಂಭವಾಯಿತು. ಸಂಶೋಧನೆ ಅಂದ ಕೂಡಲೇ ನಾವು PhD ಅಂತ ಯಾಕೆ ಹೇಳ್ತೀವಿ, ಡಿಲಿಟ್ ಅಂತ ಯಾಕೆ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಈ ಡಿಲಿಟ್ ಅನ್ನೋದಕ್ಕೆ PhD ಅನ್ನೋದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ದಂಥ ಒಂದು ವ್ಯಾಖ್ಯಾನವನ್ನು ನಾನು ನಿಮಗೆ ಹೇಳಬೇಕು. ಎಷ್ಟೋ ಸತಿ ನಿಮಗೆ ಕನ್ನಡ ಅಧ್ಯಯನ ಸಂಸ್ಥೆ ಹಳೆಯ ವಿದ್ಯಾರ್ಥಿಗಳಿಗೆ ಇದೇನು ಹೊಸತಲ್ಲ. ಒಂದು ಸಲ ನಮ್ಮ ಗುರುಗಳಾದಂತಹ ಡಾಕ್ಟರ್ ಸುನೀತಿ ಕುಮಾರ್ ಚಟರ್ಜಿಯವರು ಹೇಳಿದರು, ಏನೇ ಅವನು ಮಹಾ ಡಿಲೀಟ್ ಮಾಡಿದ್ದಾನೆ, ಡಿಲೀಟ್ ಹಿಮ್ ಫ್ರಮ್ ದಿ ಲಿಸ್ಟ್ ಆಫ್ ಸ್ಕಾಲರ್ಸ್. ಹಾಗಾದರೆ PhD ಅವರ ಗತಿ ಏನು ಅಂತಂದರೆ, ಅದಕ್ಕೂ ಅವ್ರು ಹೇಳಿದರು PhD ಅಂತಂದರೆ ಪೀಕ್ ಅವರ್ ಡಿಗ್ರಿ ಅಂತ. ಪ್ರಯಾಣಿಕರು ಹೆಚ್ಚಾಗಿರುವ ಕಡೆ ಪೀಕ್ ಅವರ್ ಬಸ್ ಓಡಿಸ್ತಾರೆ, ಪೀಕ್ ಅವರ್ ಡಿಗ್ರಿ. ಈ ಬಗೆಯ PhD ಇತ್ತೀಚಿನ ವರ್ಷಗಳಲ್ಲಂತೂ ತುಂಬ ಹೆಚ್ಚಾಗಿವೆ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಲೇಖಕ ಭಾಷಾಶಾಸ್ತ್ರಜ್ಞ ಹಮನಾಯಕ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
4: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 FM, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ವಿವಿಧ ಭಾರತಿ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರಗಳು. ನಾನು ನಿಮ್ಮ ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ ಶ್ರೀ ಸುರೇಶ್. ಸದಾ ನನಗೆ ಆನಂದ ನೀಡುವ, ಖುಷಿ ನೀಡುವ ವಿವಿಧ ಭಾರತಿ ಆಕಾಶವಾಣಿಗೆ ನೀವು ಸಹ ಟ್ಯೂನ್ ಮಾಡಿ 102.9 FM.

ಕೇಳಿದ್ರೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇನ್ನು ಮುಂದೆ ಭಾವಗೀತೆಗಳ ಭಾವಯಾನದಲ್ಲಿ ನಾವೆಲ್ಲ ಸಾಗೋಣ, ಕವಿಗೀತೆಗಳನ್ನ ಆಲಿಸೋಣ. ಮೊದಲಿಗೆ ಕೇಳೋಣ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರ ರಚನೆ. ದನಿಯಾಗಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ ಅವರು.

ಪ್ರಕೃತಿಯ ನಿತ್ಯತೆಯ ಮುಂದೆ ಮಾನವ ನಶ್ವರ ಎಂಬಂತಹ ಒಂದು ವಿಶಿಷ್ಟವಾದ ಭಾವನೆ ಇದ್ದಂತಹ ಭಾವಗೀತೆಯನ್ನ ಆಲಿಸಿದ್ರಿ. ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಪುಟ್ಟ ಕಂದನ ಆಗಮನವನ್ನು ಸಂಭ್ರಮಿಸುವಂತಹ ಗೀತೆ ಒಂದು ಮೂಡಿ ಬರ್ತಾ ಇದೆ. ಡಾಕ್ಟರ್ ನಿರ್ಮಲಾ ಸಿ ಅಲಿಗಾರ್ ಅವರ ರಚನೆ, ಇಂದು ವಿಶ್ವನಾಥ್ ಅವರ ಸಂಗೀತ ಸಂಯೋಜನೆ, ರತ್ನಮಾಲಾ ಪ್ರಕಾಶ್ ಅವರು ಗೀತೆಗೆ ತನಿಯಾಗಿದ್ದಾರೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ ಅಂತಿಮ ದಿನವಾದ ಇಂದು ಮುಖ್ಯ ಅಧಿವೇಶನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಪ್ರತಿನಿಧಿಗಳು ಭಾಗಿ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಎಲೆನಾ ರೈಬಾಕಿನ ಮುಡಿಗೆ ಯುಎಸ್ ಓಪನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗರಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಇಂದು ಬ್ರಿಕ್ಸ್ ಶೃಂಗಸಭೆಯ ಎರಡನೇ ಹಾಗೂ ಅಂತಿಮ ದಿನವಾಗಿದೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಿನ್ನೆ ಎರಡು ದಿನಗಳ ಶೃಂಗಸಭೆ ಆರಂಭಗೊಂಡಿತು. ಶೃಂಗಸಭೆಯ ಮೊದಲ ದಿನವೇ ಬ್ರಿಕ್ಸ್ ರಾಷ್ಟಗಳು ನವದೆಹಲಿ ಘೋಷಣೆ 2026 ಅಂಗೀಕರಿಸಿವೆ. ಸಂವಾದ, ಸಮಾಲೋಚನೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಅಂತಾರಾಷ್ಟೀಯ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸುವ ತಮ್ಮ ಬದ್ದತೆಯನ್ನು ಬ್ರಿಕ್ಸ್ ರಾಷ್ಟಗಳು ಪುನರುಚ್ಚರಿಸಿವೆ. ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಗೊಳ್ಳುತ್ತಿರುವ ಉದ್ವಿಗ್ನತೆಯ ಬಗ್ಗೆ ನಾಯಕರು ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಸಂಯಮವನ್ನು ಪಾಲಿಸುವಂತೆ ಮತ್ತು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಲ್ಲ ಕ್ರಮಗಳನ್ನು ತಪ್ಪಿಸುವಂತೆ ಅವರು ಕರೆ ನೀಡಿದರು. ಕಳೆದ ವರ್ಷದ ಏಪ್ರಿಲ್ 22 ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಅವರು ತೀವ್ರವಾಗಿ ಖಂಡಿಸಿದರು. ಭಯೋತ್ಪಾದನೆಯನ್ನು ಅದರ ಎಲ್ಲ ರೂಪಗಳು ಹಾಗೂ ಆಯಾಮಗಳಲ್ಲಿ ಎದುರಿಸುವ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದರು. ಭಾರತ 4ನೇ ಬಾರಿಗೆ ಈ ಶೃಂಗಸಭೆಯನ್ನು ಆಯೋಜಿಸಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಅಂತರ್ಗತ ಜಾಗತಿಕ ಬೆಳವಣಿಗೆಗಾಗಿ ಭವಿಷ್ಯವನ್ನು ರೂಪಿಸುವುದು ಎಂಬ ವಿಷಯದ ಕುರಿತಾದ ಅಧಿವೇಶನದಲ್ಲಿ ಇಂದು ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಭಾಗವಹಿಸಲಿವೆ.

0: ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷಿಯಾ, ನೈಜೀರಿಯಾ, ಥೈಲ್ಯಾಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತು ವಿಯೆಟ್ನಾಂ ಬ್ರಿಕ್ಸ್ ಪಾಲುದಾರ ದೇಶಗಳಾಗಿವೆ. ಅಧಿವೇಶನ ಮುಕ್ತಾಯಗೊಂಡ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕಜಕಿಸ್ತಾನ್, ಫಿಲಿಪೈನ್ಸ್, ಈಜಿಪ್ಟ್, ದಕ್ಷಿಣ ಆಫ್ರಿಕಾ ಮತ್ತು ಬುರುಂಡಿಯ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಅವರು ನೈಜೀರಿಯಾ ಮತ್ತು ಉಗಾಂಡಾದ ಉಪಾಧ್ಯಕ್ಷರೊಂದಿಗೂ ಸಭೆಗಳನ್ನು ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಿನ್ನೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯೋಜಿಸಿದ್ದ ಬ್ರಿಕ್ಸ್ ನಾಯಕರ ಶೃಂಗಸಭೆಯ ಔತಣಕೂಟದ ಸಂದರ್ಭದಲ್ಲಿ ನವರಸ ಎಂಬ ವಿಶೇಷ ಸಾಂಸ್ಕೃತಿಕ ಪ್ರದರ್ಶನ ಪ್ರಸ್ತುತಪಡಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸಿಂಫನಿ, ಒಂದು ಲಯ, ಹಲವು ಸಂಸ್ಕೃತಿಗಳು ಎಂಬ ಪರಿಕಲ್ಪನೆಯೊಂದಿಗೆ ಬ್ರಿಕ್ಸ್ ಸದಸ್ಯರು ಮತ್ತು ಪಾಲುದಾರ ರಾಷ್ಟಗಳ ಸಂಗೀತಗಾರರನ್ನು ಒಂದು ವಿಶಿಷ್ಟ ಸಂಗೀತ ಪ್ರದರ್ಶನದಲ್ಲಿ ಒಟ್ಟುಗೂಡಿಸಿತು. ವೈವಿಧ್ಯಮಯ ಸಂಗೀತ ಸಂಪ್ರದಾಯಗಳನ್ನು ಆಧರಿಸಿ ಸಿಂಫನಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವೈವಿಧ್ಯತೆ, ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ಒಗ್ಗಟ್ಟಿನ ಚೈತನ್ಯವನ್ನು ಪ್ರತಿಬಿಂಬಿಸುವ ಹಂಚಿಕೆಯ ಕಲಾತ್ಮಕ ಅಭಿವ್ಯಕ್ತಿಯನ್ನು ಸೃಷ್ಟಿಸಿತು. ಈ ವೇಳೆ ಬ್ರಿಕ್ಸ್ ದೇಶಗಳ ವಿಭಿನ್ನ ವಾದ್ಯಗಳನ್ನು ಪ್ರದರ್ಶಿಸಲಾಯಿತು. ಸಾಂಸ್ಕೃತಿಕ ವಿನಿಮಯದ ಮೂಲಕ ಒಟ್ಟಾಗಿ ಉತ್ತಮ ಜಗತ್ತನ್ನು ನಿರ್ಮಿಸುವ ಮನೋಭಾವವನ್ನು ಈ ಸಂಗೀತ ಕಾರ್ಯಕ್ರಮವು ಸಾಕಾರಗೊಳಿಸಿತು. ಬ್ರಿಕ್ಸ್ ಸಿಂಫನಿ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯ ಜೊತೆಗೆ ಬ್ರಿಕ್ಸ್ನ ಶ್ರೀಮಂತ ಸಂಸ್ಕೃತಿಗಳು ಮತ್ತು ವೈವಿಧ್ಯಮಯ ನಾಗರಿಕತೆಗಳನ್ನು ಪ್ರದರ್ಶಿಸಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮುಂಬೈ ಭೇಟಿಯಲ್ಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಅವರು ಏಷಿಯಾಟಿಕ್ ಸೊಸೈಟಿ ಆಫ್ ಮುಂಬೈಗೆ ಭೇಟಿ ನೀಡಲಿದ್ದಾರೆ ಹಾಗೂ ಹಿಂದಿ ಭಾಷೆಯ ಕುರಿತಾದ 6ನೇ ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಏಷಿಯಾಟಿಕ್ ಸೊಸೈಟಿ ಆಫ್ ಮುಂಬೈನಲ್ಲಿ ಸಚಿವರು ಶ್ರೀ ಗಣೇಶ ಜ್ಞಾನಾರತಿ ಎಂಬ ಶೀರ್ಷಿಕೆಯಡಿ ವಿಶೇಷವಾಗಿ ಆಯೋಜಿಸಲಾದ ಹಸ್ತಪ್ರತಿಗಳ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಅಲ್ಲದೆ ಅವರು ಗ್ರಂಥಾಲಯಕ್ಕೆ ಭೇಟಿ ನೀಡಿ ಏಷಿಯಾಟಿಕ್ ಸೊಸೈಟಿಯ ಹಸ್ತಪ್ರತಿ ಸಂರಕ್ಷಣಾ ಪ್ರಯೋಗಾಲಯದ ಕಾರ್ಯವೈಖರಿಯನ್ನು ಪರಿಶೀಲಿಸಲಿದ್ದಾರೆ ಮತ್ತು ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಚಿವ ಅಮಿತ್ ಶಾ ಅವರು ಮುಂಬೈನ ಭಾರತ್ ಡೈಮಂಡ್ ಬೋಸ್ನಲ್ಲಿ ನಡೆಯಲಿರುವ ಜಿಜೆಇಪಿಸಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಸಚಿವರು ನವಿ ಮುಂಬೈನ ವಾಶಿಯಲ್ಲಿರುವ ಸಿಡ್ಕೋ ಪ್ರದರ್ಶನ ಕೇಂದ್ರದಲ್ಲಿ ನಡೆಯಲಿರುವ ರಾಜಭಾಷಾ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಮುಂಬೈನ ಪ್ರಸಿದ್ದ ಗಣಪತಿ ಪೆಂಡಾಲ್ ಲಾಲ್ಬಾಗ್ಚ ರಾಜಾಗೆ ಭೇಟಿ ನೀಡಿ ಗಣೇಶನ ದರ್ಶನ ಪಡೆಯಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1386ಕ್ಕೆ ಏರಿಕೆಯಾಗಿದೆ. ಪೀಡಿತ 8 ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಕಳೆದ ತಿಂಗಳ 26ರಂದು ನೇಪಾಳ ಟಿಬೆಟ್ ಗಡಿಯ ಸಮೀಪ ಹಿಮ ಮತ್ತು ಬಂಡೆಗಳ ಕುಸಿತದಿಂದ ಸಂಭವಿಸಿದ ಈ ಪ್ರವಾಹವು ಉತ್ತರ ಮತ್ತು ಮಧ್ಯ ನೇಪಾಳದ ಪಟ್ಟಣಗಳು ಹಾಗೂ ಹಳ್ಳಿಗಳನ್ನು ತೀವ್ರವಾಗಿ ಹಾನಿಗೊಳಿಸಿದೆ. ನೇಪಾಳದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಇಲ್ಲಿಯವರೆಗೆ ಪತ್ತೆಯಾದ ಮೃತದೇಹಗಳ ಪೈಕಿ 104 ಮೃತದೇಹಗಳನ್ನು ಗುರುತಿಸಿ ಸಂಬಂಧಪಟ್ಟ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ಸುಮಾರು 5,130 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಭದ್ರತಾ ಪಡೆಗಳು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ. ಇಲ್ಲಿಯವರೆಗೆ 13,700ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದ್ದು 339 ಮಂದಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದೇ ವೇಳೆ ರಾಸುವಾ, ನುವಾಕೋಟ್ ಮತ್ತು ದಾಡಿಂಗ್ ಜಿಲ್ಲೆಗಳಲ್ಲಿ 3,700ಕ್ಕೂ ಹೆಚ್ಚು ಜನರು ತಾತ್ಕಾಲಿಕ ಆಶ್ರಯ ತಾಣಗಳಲ್ಲಿ ನೆಲೆಸಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ಆರ್ಥರ್ ಆಶ್ ಸ್ಟೇಡಿಯಂನಲ್ಲಿ ನಿನ್ನೆ ರಾತ್ರಿ ನಡೆದ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಎಲೆನಾ ರೈಬಾಕಿನಾ ಅರಿನಾ ಸಬಲಂಕಾ ಅವರನ್ನು ಸೋಲಿಸಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅವರು ಸೆಬಲಂಕಾ ಅವರನ್ನು 6-4, 5-7, 6-2 ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದು ಎಲೆನಾ ರೈಬಾಕಿನಾ ಅವರ ಮೊದಲ ಯುಎಸ್ ಓಪನ್ ಪ್ರಶಸ್ತಿಯಾಗಿದೆ. ಈ ವರ್ಷದ ಆರಂಭದಲ್ಲಿ ಆಸ್ಟ್ರೇಲಿಯನ್ ಓಪನ್ ಗೆದ್ದ ನಂತರ ಅವರ ವೃತ್ತಿ ಜೀವನದ 3ನೇ ಗ್ರ್ಯಾಂಡ್ಸ್ಲಾಮ್ ಚಾಂಪಿಯನ್ಶಿಪ್ ಇದಾಗಿದೆ.

ಈ ಗೆಲುವಿನೊಂದಿಗೆ ರೈಬಾಕಿನ ವಿಶ್ವದ ನಂಬರ್ ಒನ್ ಶ್ರೇಯಾಂಕ ಪಡೆದಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಅಮೆರಿಕದ ಕ್ರಿಶ್ಚಿಯನ್ ಹ್ಯಾರಿಸನ್ ಮತ್ತು ಬ್ರಿಟನ್ನ ನೀಲ್ಸ್ ಕುಪ್ಸ್ಕಿ ಜೋಡಿ ಜರ್ಮನಿಯ ಕೆವಿನ್ ಕ್ರಾವಿಯೇಜ್ ಮತ್ತು ಟಿಮ್ ಪುಟ್ಸ್ ಜೋಡಿಯನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿದ್ದಾರೆ. ಪುರುಷರ ಸಿಂಗಲ್ಸ್ ಫೈನಲ್ ಪಂದ್ಯ ನ್ಯೂಯಾರ್ಕ್ನಲ್ಲಿ ಇಂದು ರಾತ್ರಿ ನಡೆಯಲಿದ್ದು ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್ ಹಾಗೂ ಅಮೆರಿಕದ ಬೆನ್ ಶೆಲ್ಟನ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:00 ಆರಂಭವಾಗಲಿದೆ. 7 ಬಾರಿ ಚಾಂಪಿಯನ್ ಆಗಿರುವ ಭಾರತ ತಂಡ ಎ ಗುಂಪಿನಲ್ಲಿ 3 ಪಂದ್ಯಗಳ ಗೆಲುವುಗಳೊಂದಿಗೆ ಅಗ್ರಸ್ಥಾನ ಪಡೆದು ಹಾಗೂ ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶವನ್ನು 40 ರನ್ಗಳಿಂದ ಸೋಲಿಸುವ ಮೂಲಕ ಅಜೇಯವಾಗಿ ಫೈನಲ್ ತಲುಪಿದೆ. ಶ್ರೀಲಂಕಾ ಕೂಡ ತಮ್ಮ ಗುಂಪಿನ 3 ಪಂದ್ಯಗಳನ್ನು ಗೆದ್ದು ನಂತರ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಫೈನಲ್ನಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಟಿ20 ಅಂತಾರಾಷ್ಟೀಯ ಪುರುಷರ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7:00 ಪ್ರಾರಂಭವಾಗಲಿದೆ. 2ನೇ ಟಿ20 ಪಂದ್ಯ ಮಂಗಳವಾರ ನಡೆಯಲಿದ್ದು ನಂತರ ಗುರುವಾರ 3ನೇ ಹಾಗೂ ಅಂತಿಮ ಪಂದ್ಯ ನಡೆಯಲಿದೆ. ಈ 3 ಪಂದ್ಯಗಳು ಒಂದೇ ಸ್ಥಳದಲ್ಲಿ ಮತ್ತು ಒಂದೇ ಸಮಯದಲ್ಲಿ ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ ಅಂತಿಮ ದಿನವಾದ ಇಂದು ಮುಖ್ಯ ಅಧಿವೇಶನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಪ್ರತಿನಿಧಿಗಳು ಭಾಗಿ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಎಲೆನಾ ರೈಬಕ್ಕಿನ ಮುಡಿಗೆ ಯುಎಸ್ ಓಪನ್ ಟೆನಿಸ್, ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗರಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.

ವಿವಿಧ ಭಾರತಿ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರಗಳು. ನಾನಿಮ್ಮ ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ ಶ್ರೀ ಸುರೇಶ್. ಸದಾ ನನಗೆ ಆನಂದ ನೀಡುವ, ಖುಷಿ ನೀಡುವ ವಿವಿಧ ಭಾರತಿ ಆಕಾಶವಾಣಿಗೆ ನೀವು ಸಹ ಟ್ಯೂನ್ ಮಾಡಿ 102.9 FM.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡವನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಾವಗೀತೆಗಳ ಭಾವಯಾನ ಸಾಗ್ತಾ ಇದೆ. ಈ ಭಾವಯಾನದಲ್ಲಿ ಮುಂದೆ ಕೇಳಿ, ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರ ರಚನೆ.

ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದಂತಹ ಪ್ರಸಿದ್ಧ ವೈಚಾರಿಕ ಕವನವನ್ನ ಕೇಳಿದ್ರಿ. ಮಾನವೀಯತೆನೆ ದೊಡ್ಡದು, ಮನುಷ್ಯತ್ವ ಮತ್ತು ಎದೆಯ ದನಿ ಶಾಸ್ತ್ರಗಳಿಗಿಂತ ಮಿಗಿಲಾದದ್ದು ಅನ್ನುವಂತಹ ಒಂದು ಸಾಲುಗಳಿತ್ತು. ಹಾಗೆ ಬಾಯಾರ್ದವರಿಗೆ ನೀರು ಕೊಡೋಕ್ಕೆ ಅಥವಾ ನೊಂದವರ ಕಣ್ಣೀರನ್ನ ಒರೆಸೋಕ್ಕೆ ಯಾವುದೇ ಧರ್ಮಶಾಸ್ತ್ರದ ಅಪ್ಪಣೆ ಬೇಕಿಲ್ಲ ಅನ್ನುವಂತಹ ಸಾಲುಗಳಿದ್ವು. ಹಾಗೆ ಮನುಷ್ಯನಿಗೆ ತನ್ನ ಒಳಮನಸ್ಸಿನ ಧ್ವನಿಯೇ ದೇವಸ್ಥಾನ ಮತ್ತು ಶಾಸ್ತ್ರ ಅನ್ನುವಂತಹ ಭಾವನೆ ಇತ್ತು ಈ ಒಂದು ಕವಿತೆಯಲ್ಲಿ. ಭಾವಗೀತೆಗಳ ಯಾನದಲ್ಲಿ ಇಷ್ಟು ಹೊತ್ತು ತೇಲಿದ್ವಿ. ಭಾವಗೀತೆಗಳನ್ನು ಕೇಳಿದ್ರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೇವೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

ವಿವಿಧ ಭಾರತಿ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರಗಳು. ನಾನಿಮ್ಮ ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ ಶ್ರೀ ಸುರೇಶ್. ಸದಾ ನನಗೆ ಆನಂದ ನೀಡುವ, ಖುಷಿ ನೀಡುವ ವಿವಿಧ ಭಾರತಿ ಆಕಾಶವಾಣಿಗೆ ನೀವು ಸಹ ಟ್ಯೂನ್ ಮಾಡಿ 102.9 FM.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯ ಭಾರತ ಮಂಟಪಂನಲ್ಲಿ ಇಂದು ಬ್ರಿಕ್ಸ್ ಶೃಂಗಸಭೆಯ ಎರಡನೇ ಹಾಗೂ ಅಂತಿಮ ದಿನವಾಗಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ, ಅಂತರ್ಗತ ಜಾಗತಿಕ ಬೆಳವಣಿಗೆಗಾಗಿ ಭವಿಷ್ಯವನ್ನು ರೂಪಿಸುವುದು ಎಂಬ ವಿಷಯದ ಕುರಿತಾದ ಅಧಿವೇಶನದಲ್ಲಿ ಇಂದು ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಭಾಗವಹಿಸಲಿವೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಿನ್ನೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯೋಜಿಸಿದ್ದ ಬ್ರಿಕ್ಸ್ ನಾಯಕರ ಶೃಂಗಸಭೆಯ ಔತಣಕೂಟದ ಸಂದರ್ಭದಲ್ಲಿ ನವರಸ ಎಂಬ ವಿಶೇಷ ಸಾಂಸ್ಕೃತಿಕ ಪ್ರದರ್ಶನ ಪ್ರಸ್ತುತಪಡಿಸಲಾಯಿತು. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ 7 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತ್ರಿಪಡಿಸುವ ಈ ಯೋಜನೆ ವೃದ್ಧಾಪ್ಯದಲ್ಲಿ ರೈತರಿಗೆ ಆರ್ಥಿಕ ಸದೃಢತೆ ಒದಗಿಸಲಿದೆ. ಪರಿಸರ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಕೃತಕ ಬುದ್ದಿಮತ್ತೆಯನ್ನು ಜನೋಪಯೋಗಿಯಾಗಿ ಬಳಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ ನೀಡಿದ್ದಾರೆ. ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವದಲ್ಲಿ 20 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 112 ವಿದ್ಯಾರ್ಥಿಗಳಿಗೆ ಅವರು ಪದವಿ ಪ್ರದಾನ ಮಾಡಿದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ 3-5 ವರ್ಷಗಳ ಸೇವೆ ಸಲ್ಲಿಸಿರುವ ವೈದ್ಯರನ್ನು ಖಾಯಂಗೊಳಿಸುವ ಬಗ್ಗೆ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಅಮೆರಿಕದ ನ್ಯೂಯಾರ್ಕ್ನ ಆರ್ಥರ್ ಆಶ್ ಸ್ಟೇಡಿಯಂನಲ್ಲಿ ನಿನ್ನೆ ರಾತ್ರಿ ನಡೆದ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿ

ಆಸ್ಟ್ರೇಲಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಎಲೆನಾ ರೈಬಾಕಿನಾ ಅವರು ಅರಿನಾ ಸಬಲಂಕಾ ಅವರನ್ನು ಸೋಲಿಸಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅವರು ಸಬಲಂಕಾ ಅವರನ್ನು 6-4, 5-7, 6-2 ಸೆಟ್ಗಳಿಂದ ಪರಾಭವಗೊಳಿಸಿದರು. ಆರ್ಚರಿ ಪ್ರೀಮಿಯರ್ ಲೀಗ್ನ ಎರಡನೇ ಆವೃತ್ತಿ ಹೈದರಾಬಾದ್ನಲ್ಲಿ ಅಕ್ಟೋಬರ್ 8-18 ನಡೆಯಲಿದೆ. ಪಂದ್ಯಾವಳಿಯಲ್ಲಿ ಭಾರತದ 36 ಪ್ರಮುಖ ಬಿಲ್ಲುಗಾರರೊಂದಿಗೆ 10 ದೇಶಗಳ 12 ಅಂತಾರಾಷ್ಟೀಯ ಬಿಲ್ಲುಗಾರರು ಸ್ಪರ್ಧಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಇಷ್ಟು ಹೊತ್ತು ಚಂದದ ಭಾವಗೀತೆಗಳನ್ನ ಆಲಿಸಿದ್ವಿ. ಅಷ್ಟೇ ಚಂದದ ಸಂದೇಶವನ್ನ ಕೂಡ ನಮ್ಮ ಕೇಳುಗರು ಕಳಿಸಿದ್ದಾರೆ. ಅದರಲ್ಲೂ ನಿತ್ಯ ಕೇಳುಗರು ಅಂತಾನೆ ಹೇಳ್ಬೋದು. ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಇವರು ಕನ್ನಡದ ಕವಿಗಳ ಭಾವನಾತ್ಮಕ ಭಾವಗೀತೆಗಳಿಗೆ ಸುಂದರ ಸ್ವರ ಪ್ರಸ್ತಾರ ಹಾಕಿ ಅದಕ್ಕೊಂದು ಮಾಧುರ್ಯದ ದನಿ ಬೆರೆಸಿಬಿಟ್ಟರೆ ನಿಜಕ್ಕೂ ಭಾವನೆಗಳ ಭಾವೋನ್ಮಾದದಲ್ಲಿ ಮುಳುಗಿಸ್ಬಿಡುತ್ತೆ. ಇಂತಹ ಕವಿಗಳ ಗೀತೆಯಿಂದ ಕನ್ನಡದ ಭಾವಕೋಶ ಎಷ್ಟು ಶ್ರೀಮಂತವಾಗಿದೆ ಎಂದು ಅರ್ಥವಾಗುತ್ತೆ ಅನ್ನುವಂತಹ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಣ್ಣಪ್ಪ ಪೂಜಾರಿ ಮಹಲಿಂಗಪುರದಿಂದ ತುಂಬಾನೇ ಖುಷಿಯಾಯಿತು, ಮಾನವೀಯತೆ ಹೊಂದಿದಂತಹ ಭಾವಗೀತೆಯನ್ನ ಕೇಳಿ ಅಂತ ಹೇಳಿದ್ದಾರೆ. ಹಾಗೆ ಧಾತ್ರಿ ಹರ್ಷ ಚಿಕ್ಕಲ್ಸಂದ್ರದಿಂದ ಮನು ನಿನಗೆ ನೀನು ಹಾಡಿನ ಭಾವಾರ್ಥ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಂತ ಹೇಳ್ತಿದ್ದಾರೆ. ಧನ್ಯವಾದ ತಮಗೂ ಕೂಡ. ಇನ್ನು ನಾದೋಪಾಸನೆ ಭಕ್ತಿಗೀತೆಗಳು ಎಲ್ಲವೂ ಇಷ್ಟವಾದವು ಅಂತ ಅರುಣ ಜೆಸಿ ನಗರದಿಂದ ಕಳಿಸಿದ್ದಾರೆ ಸಂದೇಶವನ್ನ. ಇನ್ನು ವಾಣಿಶ್ರೀಯವರು ಧಾರವಾಡದಿಂದ ಶುಭ ದಿನ, ಅಪರೂಪದ ಭಾವಗೀತೆಗಳನ್ನ ಪ್ರಸಾರ ಮಾಡಿದ್ರಿ ಅಂತ ಹೇಳಿದ್ದಾರೆ. ಹಾಗೆ ನಾದೋಪಾಸನೆ ಭಕ್ತಿ ಗೀತೆಗಳು ಕನ್ನಡ ರತ್ನ ಭಂಡಾರ ಎಲ್ಲವೂ ಇಷ್ಟವಾದ್ವು ಅಂತ ಮಮತಾ ಮೇಘಾ ಧ್ರುವ ಭಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಹೇಳಿದ್ದಾರೆ. ಹಾಗೆ ಯಾಕೆ ಮುಖನಾದ್ಯೋ ಈ ಗೀತೆ ಭಕ್ತಿ ಗೀತೆಗಳಲ್ಲಿ ತುಂಬಾನೇ ಮೆಚ್ಚುಗೆ ಆಯಿತು ಅಂತ ಗೊರಗುಂಟೆ ಪಳ್ಳ್ಯದಿಂದ ನಿರ್ಮಲಾ ಅವರು ಹೇಳಿದ್ದಾರೆ. ಇನ್ನು ತಿಮ್ಮಸಗೂರು ಬಾಗಲಕೋಟೆಯಿಂದ ತೀರ್ಥಪ್ಪ ಗಂಗಶೆಟ್ಟಿ ಅವರು, ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಪತ್ತಾರ ಅವರು ಸಂದೇಶದ ಮೂಲಕ ಕಾರ್ಯಕ್ರಮದ ಜೊತೆಯಾಗಿದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆ, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯ, ಚಂದ್ರಲಾಲ್ ಕಲಬುರ್ಗಿ, ಹಾಗೆ ಶಿಶುನಾಳರ ತತ್ವಪದ ಇಷ್ಟ ಆಯಿತು ಅಂತ ಋತ್ವಿಶ್ರೀ ಧನ್ವಿಕ್ ಕಡಬಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಾಮನಾಯ್ಕವರ ಮಾತು ಕೇಳಿ ಸಂತೋಷ ಆಯಿತು ಅಂತ ಎನ್ ರಾಘವನ್ ಅವರು ಹೇಳಿದರೆ, ಕಲಬುರಗಿ ಜಿಲ್ಲೆ ಕಡಗಂಚೆಯಿಂದ ಧರ್ಮಣ್ಣ ದನ್ನಿಯವರು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಗಗನ್ ರಾಜ್ಕುಮಾರ್ ಮಾರಿಕಣ್ವೆ ಹಿರಿಯೂರು ತಾಲೂಕಿನಿಂದ, ಹಮನಾಯ್ಕವರ ಮಾತುಗಳು ಅದ್ಭುತ ಅನುಭವವನ್ನು ನೀಡಿತು, ವಂದನೆಗಳು ಅಂತ ಹೇಳಿದ್ದಾರೆ. ಇನ್ನು ಶುಭೋದಯ ಕರ್ನಾಟಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕಡಿಕೋಳ ಮಡಿವಾಳಪ್ಪನವರ ಬಗ್ಗೆ ನಾದೋಪಾಸನಲ್ಲಿ ಹೇಳಿದ್ದು ತುಂಬಾ ಚೆನ್ನಾಗಿತ್ತು ಅಂತ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದ ಶಿವಾಜಿ ಜಾಧವ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಳಿನ ಲಂಕೇಶ್ ಅವರು ವಿಜಯನಗರದಿಂದ, ಹಾಗೆ ಇವತ್ತಿನ ತತ್ವ ಪದಗಳ ನಾದೋಪಾಸನೆ ತುಂಬಾ ಚೆನ್ನಾಗಿತ್ತು ಅಂತ ಬಾದಾಮಿ ತಾಲೂಕು ಕೇರೂರು ಪಟ್ಟಣದ ಅರಣವ ಕುಬೇರ ತಿರುಪತಿ ಬಂಗಾರಿ ಅವರು, ಹುಬ್ಬಳ್ಳಿಯ ಕೇಶವಪುರದಿಂದ ನಿವೇದಿತಾ ಅವರು ಕೂಡ ಕಡಕೋಳ ಮಡಿವಾಳಪ್ಪ ಅವರ ಕುರಿತ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿದ್ದಾರೆ. ಬಸಯ್ಯ ಸ್ವಾಮಿ ಶಿವಕುಮಾರ ಸ್ವಾಮಿ ಇವರು ಕೂಡ ಸಂದೇಶವನ್ನು ಕಳಿಸಿ ಯಾಕೆ ಮುಖನಾದ್ಯೋ ಗುರುವೇ ಗೀತೆ ಇಷ್ಟ ಆಯಿತು, ಹಾಗೆ ತತ್ವಪದಕಾರ ಕಡಕೋಳ ಮಡಿವಾಳಪ್ಪನವರ ಕುರಿತಾದ ಮಾಹಿತಿ, ಹಾಗೆ ಊರಿನಲ್ಲಿ ಬಾವಿ ಹಾಗೂ ತೋಟ ಇನ್ನೂ ಇರುವಂಥದ್ದು, ಈ ಎಲ್ಲ ಮಾಹಿತಿ ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ದಾರೆ. ಹಾಗೆ ಪ್ರಭಾಕರ್ ಅವರು ಉತ್ತರಹಳ್ಳಿಯಿಂದ ಕಡಕೋಳ ಮಡಿವಾಳಪ್ಪನವರು ಅವರನ್ನು ಕೈವಾರ ತಾತಯ್ಯ ಅಥವಾ ವೀರ ಬ್ರಹ್ಮೇಂದ್ರ ಇವರ ಜೊತೆಗೆ ಕೂಡ ಹೋಲಿಸಿ ಹೇಳಲಾಗುತ್ತೆ ಅಂತ ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಶಾಂತಾಚಾರ ಬಡಿಗೆರೆ ಕೊಕ್ಕನೂರು ಹರಿಹರದಿಂದ ಅನುದಿನದ ಸಂಗಾತಿ ವಿವಿಧ ಭಾರತಿಗೆ ವಂದನೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆ ನಾದೋಪಾಸನೆ ಈ ಒಂದು ಕಾರ್ಯಕ್ರಮದಲ್ಲಿ ಬೊಂಬೆ ಆಟವಯ್ಯ ಗೀತೆ ಇಷ್ಟ ಆಯಿತು ಅಂತ ಚಂದ್ರಮತಿ ಪ್ರಕಾಶ್ ಅವರು ಹೇಳಿದ್ದಾರೆ. ದೇವರಾಜ್ ಕಿಲಾರಿ ಮತ್ತು ಮನೆಯವರ ಸಂದೇಶ ಬಂದಿದೆ. ನಾಗರಾಜ್ ಕುಡೇಕಲ್ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚನ್ನಪ್ಪ ಜೆಪಿ ನಗರದಿಂದ, ಪ್ರಶಾಂತ್ ಸ್ನೇಹ ಆರ್ಯದಿಮನ್ ಮಯೂರನಗರ ತುಮಕೂರಿನಿಂದ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಿತ್ರಗೀತೆಗಳನ್ನು ಆಲಿಸ್ತೀರಿ. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಮೂಡಿ ಬರ್ತಾ ಇದೆ ಈ ಒಂದು ಗೀತೆ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡದ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ಮೂಡಿ ಬರ್ತಾ ಇದೆ. ಜಂಗ್ಲಿ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಸೋನು ನಿಗಮ್ ಅವರು ಧ್ವನಿಯಾಗಿದ್ರು. ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ವಿ ಹರಿಕೃಷ್ಣ ಅವರು ಸಂಗೀತವನ್ನ ಸಂಯೋಜಿಸಿದ್ರು.

ಈ ಒಂದು ಗೀತೆಯೊಂದಿಗೆ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಜೊತೆಯಾದದ್ದು ಮಾನಸ.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

9:02:44 ಟ್ಯೂನ್ ಮಾಡಿ ಕೇಳ್ತಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದೀಗ ಕಾರ್ಯಕ್ರಮ ಇಂದಿನ ವಿಶೇಷ. ಏನಪ್ಪ ಇಂದಿನ ವಿಶೇಷ ಅಂತ ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಆದರೆ ಇವತ್ತಿನ ವಿಶೇಷವನ್ನು ತಿಳ್ಕೊಬೇಕು ಅಂದರೆ ಒಂದು ಗೀತೆವರೆಗೂ ಕಾಯಬೇಕು. ಇವತ್ತು ಏನು ವಿಶೇಷ ಅಂದರೆ ಅದಕ್ಕೆ ಒಂದು ಕ್ಲೂನ ಕೊಟ್ಬಿಡ್ತೀನಿ. ಇವತ್ತೊಂದು ಸಿಹಿ ಸಿಹಿಯಾದ ದಿನ, ಆದರೆ ಈ ಸಿಹಿ ಅತಿಯಾದರೆ ಕಹಿಯಾಗುತ್ತೆ ನಮ್ಮ ಜೀವನ. ಯಾವ ದಿನ ಗೊತ್ತಾದರೆ ನೀವು ಕೂಡ ಸಂದೇಶವನ್ನು ಕಳಿಸಿ 9483091029483091029. ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನಿಮ್ಮ ಹೆಸರು ಹಾಗೆ ಊರಿನೊಂದಿಗೆ ಸಂದೇಶಗಳು ಹರಿದು ಬರಲಿ. ಮೆಚ್ಚುಗೆ, ಅನಿಸಿಕೆ, ಅಭಿಪ್ರಾಯ ಎಲ್ಲವನ್ನು ನೀವು ನಮ್ಮೊಂದಿಗೆ ಹಂಚ್ಕೋಬಹುದು ಈ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋ ಮೂಲಕ. ಇಂದಿನ ವಿಶೇಷ ಕಾರ್ಯಕ್ರಮ ವಿಶೇಷವಾಗಿ ಪ್ರಾರಂಭ ಆಗ್ತಾ ಇದೆ ಈ ಒಂದು ಗೀತೆಯ ಮೂಲಕ.

ಈಗಾಗಲೇ ಹೇಳಿದ್ದೆ, ಇಂದು ಸಿಹಿ ಸಿಹಿಯಾದ ಒಂದು ದಿನ. ಈ ಸಿಹಿ ಅತಿಯಾದರೆ ಕಹಿಯಾಗುತ್ತೆ ನಮ್ಮ ಜೀವನ. ಯಾವ ದಿನ ಕಂಡುಹಿಡೀರಿ ಅಂತ ಹೇಳಿದ್ದೆ. ಅದಕ್ಕೆ ನಮ್ಮ ಕವಿತಾ ಶ್ರೀನಿವಾಸ್ ಅವರು, ಇವತ್ತು ಮಧುಮೇಹ ನಿಯಂತ್ರಣ ದಿನ ಇರಬಹುದಾ ಅಂತ ಕೇಳಿದ್ದಾರೆ. ಆದರೆ ಮಧುಮೇಹ ಬಂದ ಮೇಲೆ ಈ ಒಂದು ಏನು ಪದಾರ್ಥನ ತಿನ್ನೋದನ್ನು ಖಂಡಿತ ನಿಯಂತ್ರಿಸ್ಕೋಬೇಕು ಅಂತ ಹೇಳ್ತಾ, ಯಾರು ಸರಿಯಾಗಿ ಗೆಸ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಗಾನಸುಮ ಪಟ್ಟಸೋಮನಹಳ್ಳಿ ಅಂತ ಮೊದಲು ಸರಿಯಾಗಿ ಗೆಸ್ ಮಾಡಿದ್ದಾರೆ. ಅಹ್ಹಾ, ಇಂದು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಒಮ್ಮೆ ನೋಡಿದ್ದಾಕ್ಷಣ ಸವಿದು ನೋಡುವ ತವಕ ಹುಟ್ಟಿಸೋ ಅಂತಹ ದಿನ ಅಂತ ಹೇಳ್ತಿದ್ದಾರೆ. ಬಹುಶಃ ನಮಗೆ ವಿವಿಧ ಭಾರತಿ ಎಂಬ ಅಶರೀರ ವಾಣಿ ಹಾಡು ಮಾಹಿತಿ ಮಾತುಗಳ ಮೂಲಕ ಸದಾ ಸವಿಸವಿ ಸ್ವಾದ ತಿನಿಸು ಬಡಿಸುವ ಭಂಡಾರ ಎಂದರೂ ತಪ್ಪಲ್ಲ. ಈ ಮೂಲಕ ಮಧುರವಾದ ಹಾಡು ಮತ್ತು ಮಾತುಗಳ ಮೂಲಕ ಎಲ್ಲರಿಗೂ ಮುದ ನೀಡೋ ತಮಗೂ ತಮ್ಮ ಸವಿ ಸಂದೇಶದ ಮೂಲಕ ಏನು ನಮ್ಮ ಸವಿ ಸಂದೇಶದ ಮೂಲಕ ಈ ದಿನದ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ. ನಾನಿನ್ನೂ ಯಾವ ದಿನ ಅಂತ ಹೇಳಿಲ್ಲ. ಹಾಗೆ ರೇಖಾ ಯಲಹಂಕದಿಂದ ಅವರು ಕೂಡ ಸರಿಯಾಗಿ ಗೆಸ್ ಮಾಡಿದರೆ ಯಾವ ದಿನ ಇವತ್ತು ಅಂತ. ಇನ್ನೂ ಸಾಕಷ್ಟು ಪ್ರಯತ್ನಗಳು ಆಗ್ತಾ ಇದೆ. ಚಂದ್ರಕಲಾ ಅವರು ಮಲ್ಲೇಶ್ವರಂನಿಂದ ಸರಿಯಾಗಿ ಗೆಸ್ ಮಾಡಿ ಸಂದೇಶವನ್ನು ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬದವರು ಸಕ್ಕರೆನಾ ಅಂತ ಕೇಳ್ತಿದ್ದಾರೆ. ಹೌದು, ಸಕ್ಕರೆ ಕೂಡ ಅದರೊಳಗಡೆ ಇರುತ್ತೆ. ಹೌದು, ಇವತ್ತು ಅಂತಾರಾಷ್ಟ್ರೀಯ ಚಾಕ್ಲೇಟ್ ದಿನ. ಅಂತಾರಾಷ್ಟ್ರೀಯ ಚಾಕ್ಲೇಟ್ ದಿನದ ಈ ವಿಶೇಷ ಸಂದರ್ಭದಲ್ಲಿ ಎಲ್ಲರೂ ಚೆನ್ನಾಗಿ ಚಾಕ್ಲೇಟ್ ತಿನ್ಬಿಡಣ. ಅಲ್ಲ, ಚಾಕ್ಲೇಟ್ ತಿನ್ನೋದಕ್ಕೆ ಮುಂಚೆ ಇದರಿಂದ ಎಷ್ಟೆಲ್ಲ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರುವಂತಹ ಅಂಶಗಳಿದೆ, ಹಾಗೆ ಏನೆಲ್ಲ ಅಪಾಯಗಳಿದೆ ಇದೆಲ್ಲವನ್ನು ತಿಳ್ಕೊಳ್ಳೋಣ. ಇದೆಲ್ಲ ತಿಳ್ಕೋಬೇಕು ಅಂತ ಹೇಳಿದ್ರೆ ನಾವು ಯಾರನ್ನ ನಾವು ಸಂಪರ್ಕಿಸಬೇಕು? ಪೌಷ್ಟಿಕಾಂಶ ತಜ್ಞರ ಬಳಿ ಮಾತಾಡಬೇಕು. ಹೌದು, ಇವತ್ತು ನಮ್ಮೊಂದಿಗೆ ದೂರವಾಣಿ ಕರೆಯಲ್ಲಿ ಇರ್ತಾರೆ ಪೃಥ್ವಿಪ್ರಿಯಾ, ಈ ಪೌಷ್ಟಿಕಾಂಶ ತಜ್ಞರು. ಹೀಗಾಗಿ ಕೇಳ್ತಾ ಇರೋ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಮಧುರವಾದ ಗೀತೆಗಳು, ಸಿಹಿಯಾದ ಗೀತೆಗಳನ್ನು ಆಲಿಸ್ತಾ ಚಾಕ್ಲೇಟ್, ಮಧುರವಾದ ಸಿಹಿಯಾದ ಚಾಕ್ಲೇಟ್ ದಿನದ ವಿಶೇಷ ಚಾಕ್ಲೇಟ್ ಕುರಿತಾಗಿ ಮಾತಾಡೋಣ.

0: ಹೌದು, ಇಂದು ಸಿಹಿ ಸಿಹಿಯಾದ ದಿನ, ಸಿಹಿಯ ದಿನ, ಅಂತಾರಾಷ್ಟ್ರೀಯ ಚಾಕ್ಲೇಟ್ ದಿನ. ಈ ದಿನ ನಾವೆಲ್ಲರೂ ಇನ್ನೂ ಜವಾಬ್ದಾರಿಯುತವಾಗಿ ಚಾಕ್ಲೇಟನ್ನು ಎಷ್ಟು ಸೇವಿಸಬೇಕು, ಹೇಗೆ ಸೇವಿಸಬೇಕು, ಅದು ಆರೋಗ್ಯಕಾರಿಯೇ ಅಲ್ಲವೇ, ಇದೆಲ್ಲವನ್ನು ತಿಳ್ಕೋಬೇಕು. ಹೀಗಾಗಿ ನಮ್ಮೊಂದಿಗೆ ಇವತ್ತು ಪೌಷ್ಟಿಕಾಂಶ ತಜ್ಞರಾದಂತಹ ಪೃಥ್ವಿ ಪ್ರಿಯಾ ಅವರು ಇದ್ದಾರೆ. ನಮಸ್ತೆ ಮೇಡಮ್.
1: ನಮಸ್ತೆ.
0: ನಮಸ್ತೆ, ಹೇಗಿದ್ದೀರಿ?
1: ಹಾಂ,
0: ಕೇಳಿಸ್ತಿದೆಯಾ ನನ್ನ ಮಾತು? ಇವತ್ತು ಅಂತಾರಾಷ್ಟ್ರೀಯ ಚಾಕ್ಲೇಟ್ ದಿನ ಇದೆ, ಹೀಗಾಗಿ ಚಾಕ್ಲೇಟ್ ಅನ್ನುವಂಥದ್ದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅನ್ನುವಂಥ ಕೆಲವೊಂದು ಲೇಖನಗಳು ಕೂಡ ಇತ್ತೀಚೆಗೆ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲ ಓದ್ತಾ ಇರ್ತೀವಿ. ಕೆಲವೊಂದು ಸಂಶೋಧನೆಗಳು ಕೂಡ ಇದನ್ನ ದೃಢಪಡಿಸಿವೆ ಅಂತ ಕೂಡ ಅಲ್ಲಿ ಹೇಳಿರ್ತಾರೆ. ನಿಜಕ್ಕೂ ಚಾಕ್ಲೇಟ್ ಆರೋಗ್ಯಕಾರಿನಾ ಅಥವಾ ಆರೋಗ್ಯಕಾರಿ ಅಲ್ವಾ?
1: ಇದಕ್ಕೆ ಸಿಂಪಲ್ ಆನ್ಸರ್ ಅಂದ್ರೆ ಚಾಕ್ಲೇಟ್ ಇಸ್ ನೈದರ್ ಕಂಪ್ಲೀಟ್ಲಿ ಗುಡ್ ಅಥವಾ ಕಂಪ್ಲೀಟ್ಲಿ ಬ್ಯಾಡ್ ಅಲ್ಲ. ಸೊ ಇದು ಡಿಪೆಂಡ್ ಆಗುತ್ತೆ ನಾವು ಯಾವ ಟೈಪ್ ಆಫ್ ಚಾಕ್ಲೇಟ್ ತಿಂತೀವಿ, ಎಷ್ಟು ತಿಂತೀವಿ ಅಂಡ್ ಎಷ್ಟು ಸರಿ ತಿಂತೀವಿ ಇನ್ ಅ ಡೇ ಅಂತ. ಸೊ ನಾವು ಎರಡ್ ಕ್ಯಾಟಗರಿಯಲ್ಲಿ ಸಿಂಪ್ಲಿ ಚಾಕ್ಲೇಟ್ ನ ಹಾಕಕ್ ಆಗಲ್ಲ, ಹೆಲ್ದಿ ಅಥವಾ ಅನ್ಹೆಲ್ದಿ ಅಂತ. ಸೊ ನ್ಯೂಟ್ರಿಷನ್ ಅಷ್ಟು ಸಿಂಪಲ್ ಅಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಅ ಪರ್ಸನ್ ಯಾರಾದ್ರೂ ಒಂದು ಸಿಂಪಲ್ ಚಿಕ್ಕು ಚಾಕ್ಲೇಟ್ ಪೀಸ್ ನ ಆಫ್ಟರ್ ಲಂಚ್ ಜಸ್ಟ್ ಫಾರ್ ಸ್ವೀಟ್ನೆಸ್ ತಿಂದ್ರೆ ಅದು ಬ್ಯಾಲೆನ್ಸ್ ಡಯಟಲ್ಲಿ ಅವರು ಗಿಲ್ಟಿ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅವ್ರೇನಾದ್ರೂ ಲಾರ್ಜ್ ಕ್ವಾಂಟಿಟೀಸ್ ಅಲ್ಲಿ ಎವ್ರಿ ಡೇ ತಿಂತಾ ಇದ್ರೆ ಅದ್ರ ಆ ಟೈಮಲ್ಲಿ ಅವರು ಶುಗರ್ಸ್, ಕ್ಯಾಲರೀಸ್ ಮತ್ತೆ ಫ್ಯಾಟ್ಸ್ ನ ಕನ್ಸರ್ನ್ ಆಗಿ ತಗೊಳ್ಬೇಕಾಗತ್ತೆ. ಸೊ ಪ್ರಾಬ್ಲಮ್ ಚಾಕ್ಲೇಟ್ ಅಲ್ಲ, ಬಟ್ ಎಷ್ಟು ಕ್ವಾಂಟಿಟಿಯಲ್ಲಿ ತಿಂತೀವಿ, ಯಾವ ಕ್ವಾಲಿಟಿ ಚಾಕ್ಲೇಟ್ ತಿಂತೀವಿ ಅಂಡ್ ಓವರಾಲ್ ಅವ್ರದ್ದು ಡಯಟರಿ ಪ್ಯಾಟರ್ನ್ ಹೆಂಗಿದೆ, ಸೊ ಅದ್ರ ಪ್ರಕಾರ ನಾವು ಚಾಕ್ಲೇಟ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಬೇಸಿಕಲಿ ಚಾಕ್ಲೇಟ್ ಅಲ್ಲಿ ಕೋಕೋಬೀನ್ ಅಂತ ಒಂದು ಪ್ರಾಡಕ್ಟ್, ಕೋಕೋಬೀನ್ ಅಂತ ಒಂದು ಪ್ಲಾಂಟ್ ಇಂದ ಬರೋದು ಚಾಕ್ಲೇಟ್. ಸೊ ಅದರಲ್ಲಿ ನ್ಯಾಚುರಲಿ ಫ್ಲೇವನಾಲ್ಸ್ ಮತ್ತೆ ಪಾಲಿಫಿನಾಲ್ಸ್ ಇರುತ್ತೆ. ಸೊ ಅದು ಆಂಟಿ ಆಕ್ಸಿಡೆಂಟ್ ರಿಚ್ ಇರುತ್ತೆ ಮತ್ತೆ ಅದಕ್ಕೆ ತುಂಬಾ ಬಯೋಲಾಜಿಕಲ್ ಎಫೆಕ್ಟ್ಸ್ ಕೂಡ ಇರುತ್ತೆ. ಸೊ ವಿ ಕಾಂಟ್ ಟೆಲ್ ಚಾಕ್ಲೇಟ್ ಇಸ್ ಅನ್ಹೆಲ್ದಿ ಅಂತ.
0: ಓಕೆ, ಅಂದ್ರೆ ಗುಣಮಟ್ಟ ಮತ್ತೆ ಎಷ್ಟು ಪ್ರಮಾಣದಲ್ಲಿ ನಾವು ಸೇವಿಸ್ತೀವಿ ಅನ್ನೋದು ತುಂಬಾ ಮುಖ್ಯ ಅನ್ನುವಂಥದ್ದು ನಿಮ್ಮ ಒಂದು ಅಭಿಪ್ರಾಯ ಅಲ್ವಾ?
1: ಕರೆಕ್ಟ್.
0: ಮತ್ತೆ ಈ ಚಾಕ್ಲೇಟ್ ಅಂತ ಹೇಳಿದ ತಕ್ಷಣನೇ ಮಕ್ಕಳಿಗೆ ಚಾಕ್ಲೇಟ್ ತುಂಬಾನೇ ಇಷ್ಟ ಆಗ್ಬಿಡತ್ತೆ ಅಲ್ವಾ? ಹಾಗಾಗಿ ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೋದು? ಯಾಕಂದ್ರೆ ಮಕ್ಕಳು ತುಂಬಾ ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಬೇಗನೆ ಅವ್ರಿಗೆ ಈ ಚಾಕ್ಲೇಟ್ ಅನ್ನ ಪ್ರಾರಂಭ ಮಾಡುವಂಥದ್ದು ಕೆಲವರನ್ನ ನಾವು ನೋಡ್ತೀವಿ. ಯಾವ ವಯಸ್ಸಿನಿಂದ ಇದನ್ನ ಶುರು ಮಾಡಬಹುದು?
1: ಸೊ ಚಾಕ್ಲೇಟ್ ಅಲ್ಲಿ ಬೆಟರ್ ಆಪ್ಷನ್ಸ್ ಅಂದ್ರೆ ಯು ಹ್ಯಾವ್ ಟು ಸೆಲೆಕ್ಟ್ ಅದ್ರಲ್ಲಿ ಇಂಗ್ರೀಡಿಯಂಟ್ಸ್ ಏನೇನಿರುತ್ತೆ. ಸೊ ಯಾವಾಗ ಜಾಸ್ತಿ ಮೋರ್ ದನ್ 70% ಕೋಕೋ ಇರುತ್ತೆ ಅದು ಡಾರ್ಕ್ ಚಾಕ್ಲೇಟ್ ಅಂತ ಕರಿತೀವಿ. ಸೊ ಡಾರ್ಕ್ ಚಾಕ್ಲೇಟ್ ಮೋರ್ ದನ್ 70% ಇದ್ರೆ ದಟ್ ಈಸ್ ಅ ಬೆಸ್ಟ್ ಆಪ್ಷನ್. ಬಟ್ ಡಾರ್ಕ್ ಚಾಕ್ಲೇಟ್ನೂ ಅಷ್ಟು ಕ್ಯಾಲರೀಸ್ ಕಡಿಮೆ ಇರುತ್ತೆ ಅಂತಲ್ಲ, ಬಟ್ ಅದನ್ನು ಲಿಮಿಟ್ ಅಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ಮಕ್ಕಳಿಗೆ ಫ್ರಮ್ ದ ಏಜ್ ಆಫ್ 2 ಸ್ಟಾರ್ಟ್ ಮಾಡ್ಬೋದು ಅಂಡ್ ದೇ ಆರ್ 2 years old ಅಂಡ್ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ಲಿ ಬ್ಯಾನ್ ಮಾಡಿದ್ರು ಕೂಡ ಮಕ್ಕಳಿಗೆ ಇನ್ನ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಅವಾಗ್ಲೇ ಅವ್ರಿಗೆ ಚಾಕ್ಲೇಟ್ಸ್ ಜಾಸ್ತಿ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಫಸ್ಟ್ ನಾವು ಮಾನಿಟರ್ ಮಾಡ್ಬೇಕು, ಲೇಬಲ್ ಓದ್ಬೇಕು ಯಾವತ್ತು ಚಾಕ್ಲೇಟ್ ತಗೊಂಡ್ರೆ ಅದ್ರಲ್ಲಿ ಎಷ್ಟು ಆಡೆಡ್ ಶುಗರ್ ಇರುತ್ತೆ. ಸೊ WHO ಪ್ರಕಾರ ಫ್ರೀ ಶುಗರ್ಸ್ ತುಂಬಾ ಕಡಿಮೆ ಇರಬೇಕು ಮತ್ತೆ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ 2-18 ವಯಸ್ಸಿನ ಮಕ್ಕಳಿಗೆ less than 25 grams ಆಫ್ ಶುಗರ್ ಕೊಡ್ಬೇಕು. ಸೊ ನಾವ್ ಏನ್ ಚಾಕ್ಲೇಟ್ ಕೊಡ್ತಾ ಇದೀವಿ ಅದು 25 grams ಒಳಗಡೆ ಎಷ್ಟು ಶುಗರ್ ಕೊಡುತ್ತೆ ಅಷ್ಟೇ ಶುಗರ್ ಕೊಡ್ಬೇಕು. ಸೊ ಅಷ್ಟು ರೆಕಮೆಂಡೆಡ್ ಚಾಕ್ಲೇಟ್ ಮಾತ್ರ ಮಕ್ಕಳು ಕೊಡ್ಬೇಕಾಗತ್ತೆ, ಅದ್ರ ಮೇಲ್ ಕೊಟ್ರೆ ಅದು ಎಫೆಕ್ಟ್ ಆಗತ್ತೆ. ಅಂಡ್ ಮಕ್ಕಳು ಜೊತೆ ಒನ್ ಮೋರ್ ಇಂಪಾರ್ಟೆಂಟ್

0: ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಚಾಕ್ಲೇಟ್ಸ್ ಅಲ್ಲಿ ಕೆಫೈನ್ ಇರುತ್ತೆ ಮತ್ತೆ ಥಿಯೋಬ್ರೋಮೈನ್ ಇರುತ್ತೆ. ಇದು ಬ್ರೈನ್ ನ ತುಂಬಾ ಸ್ಟಿಮ್ಯುಲೇಟ್ ಮಾಡುವಂತದ್ದು ಕಂಟೆಂಟ್ ಇರುತ್ತೆ. ಸೊ ಇದನ್ನ ನಾವು ಜಾಸ್ತಿ ಅಮೌಂಟ್ ಅಲ್ಲಿ ಕೊಟ್ರೆ ಮಕ್ಕಳು ಬ್ರೈನ್ ಗೆ ಎಫೆಕ್ಟ್ ಆಗುತ್ತೆ, ಅಂಡ್ ಪರ್ಟಿಕ್ಯುಲರ್ಲಿ ಈವ್ನಿಂಗ್ ಮೇಲೆ ಕೊಟ್ರೆ ಅದು ಒಳ್ಳೇದಲ್ಲ.
1: ಮತ್ತೆ ಹುಳುಕು ಹಲ್ಲು ಆಗುವಂತದ ಚಾನ್ಸಸ್ ಇರುತ್ತಲ್ಲ ರಾತ್ರಿ ವೇಳೆ ತಿಂದಾಗ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ?
0: ನೈಟ್ ಟೈಮ್ ಇಫ್ ಅವರು ಚಾಕ್ಲೇಟ್ಸ್ ತಿಂದ್ರೆ ಅದು ಡೆಂಟಲ್ ಕ್ಯಾವಿಟೀಸ್ ಆಗೋ ಚಾನ್ಸಸ್ ಇರುತ್ತೆ, ಬಿಕಾಸ್ ಅದ್ರಲ್ಲಿ ತುಂಬಾ ಶುಗರ್ಸ್ ಇರುತ್ತೆ, ಅಂಡ್ ಬ್ಯಾಕ್ಟೀರಿಯಾಸ್ ಅದನ್ನ ಶುಗರ್ಸ್ ನ ಆಸಿಡ್ಸ್ ಪ್ರೊಡ್ಯೂಸ್ ಮಾಡಕ್ಕೆ ಅಂತ ಯೂಸ್ ಮಾಡುತ್ತೆ. ಸೊ ನಮ್ದು ಟೂತ್ ಎನಾಮಲ್ ಏನಿರುತ್ತೆ ಅದು ಡೆಂಟಲ್ ಕ್ಯಾರೀಸ್ಗೆ ಲೀಡ್ ಆಗುತ್ತೆ. ಸೊ ನಾವು ಚಾಕ್ಲೇಟ್ಸ್ ಮೋಸ್ಟ್ಲಿ ಮಾರ್ನಿಂಗ್ ಅಲ್ಲಿ ಕೊಟ್ರೆ ಒಳ್ಳೇದು, ಈವ್ನಿಂಗ್ ಮೇಲೆ ಅದನ್ನ ರಿಸ್ಟ್ರಿಕ್ಟ್ ಮಾಡೋದು ಒಳ್ಳೇದು. ಅಂಡ್ ಬ್ರಷ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಟ್ವೈಸ್ ಅ ಡೇ. ಸೊ ಮಲಗೋಕ್ಕಿಂತ ಮುಂಚೆ ಮಕ್ಕಳಿಗೆ ಬ್ರಷ್ ಮಾಡಿ ಮಲಗಿಸಿದ್ರೆ ಇಟ್ ವಿಲ್ ಬಿ ಗುಡ್.
1: ಇನ್ನು ಒಂದೇ ಒಂದು ಪ್ರಶ್ನೆ ಕೇಳ್ಬೋದಾ? ಏನಂದ್ರೆ ಮನೆಯಲ್ಲೇ ಕೆಲವರು ಮನೆಯಿಂದನೇ ತಯಾರಿಸಿ ಕೊಟ್ಟಾಗ ಅದು ತುಂಬಾ ಆರೋಗ್ಯಕಾರಿಯಾಗಿರುತ್ತೆ, ಹಾಗಾಗಿ ಹೆಚ್ಚು ಬೇಕಾದ್ರೆ ಕೊಡಬಹುದು ಅನ್ನೋ ತರದ ಮನೋಭಾವ ಇರುತ್ತೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ?
0: ಖಂಡಿತ, ಬಟ್ ಈವನ್ ಹೋಮ್ ಮೇಡ್ ಅಲ್ಲೂ ಏನ್ ಕಡಿಮೆ ಶುಗರ್ ಹಾಕೋದಿಲ್ಲ ಅಲ್ವಾ? ಟೇಸ್ಟ್ ಗೆ ಶುಗರ್ ಅಷ್ಟೇ ಹಾಕ್ತಾರೆ, ಬಟರ್ ಯೂಸ್ ಮಾಡ್ತಾರೆ, ಮಿಲ್ಕ್ ಸಾಲಿಡ್ಸ್ ಯೂಸ್ ಮಾಡ್ತಾರೆ. ಸೊ ಈವನ್ ಇಫ್ ಇಟ್ ಇಸ್ ಹೋಮ್ ಪ್ರಿಪೇರ್ಡ್ ಒಳ್ಳೇದೇ, ಬಿಕಾಸ್ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡೋದಿಲ್ಲ ನಾವು. ಬಟ್ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟೇ ಯೂಸ್ ಮಾಡ್ಬೇಕು. ಇನ್ನ ಡೇ ಮಕ್ಕಳಿಗೆ ಜಸ್ಟ್ ಒನ್ ಪೀಸ್ ಸ್ಮಾಲ್ ಪೀಸ್ ಆಫ್ ಚಾಕ್ಲೇಟ್ ಕೊಟ್ರೆ ದಟ್ ಇಸ್ ಅಲೌಡ್. ಬಟ್ ಅದನ್ನೇ ಅವರು ಹ್ಯಾಬಿಟ್ ಆಗಿ ಮಾಡಿಕೊಂಡು ಅದನ್ನೇ ಡೈಲಿ ತಿಂತ ಲಾರ್ಜ್ ಕ್ವಾಂಟಿಟೀಸ್ ಆದ್ರೆ ಅದು ಹಾರ್ಮ್ಫುಲ್ ಆಗಿರುತ್ತೆ, ಬಿಕಾಸ್ ಅದರಲ್ಲಿ ಜಾಸ್ತಿ ಶುಗರ್ಸ್ ಮತ್ತೆ ಕ್ಯಾಲರೀಸ್ ಇರುತ್ತೆ.
1: ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಒಳ್ಳೆಯ ವಿಷಯಗಳನ್ನ, ಅದರಲ್ಲೂ ಚಾಕ್ಲೇಟ್ನಿಂದ ಎಷ್ಟೆಲ್ಲ ಅಂದ್ರೆ ಪ್ರಯೋಜನವೂ ಇದೆ, ಹಾಗೆ ಅದು ತುಂಬಾ ಅತಿ ಆದ್ರೆ ಅಪಾಯ ಅನ್ನೋ ಎರಡೂ ವಿಷಯವನ್ನ ನಮ್ಗೆ ತಿಳಿಸಿದ್ದೀರಿ, ಧನ್ಯವಾದಗಳು ತಮಗೆ. ಕೇಳಿದ್ರಲ್ಲ ಕೇಳಿದ್ರೆ ಎಷ್ಟೆಲ್ಲ ಚಾಕ್ಲೇಟ್ನಿಂದ ಒಂದು ಅಪಾಯ ಇದೆ, ಹಾಗೆ ಉಪಯೋಗ ಕೂಡ ಇದೆ. ಹೀಗಾಗಿ ಚಾಕ್ಲೇಟನ್ನು ಹಿತಮಿತವಾಗಿ ಸೇವಿಸಿದರೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಹಿತಮಿತವಾಗಿ ಚಾಕ್ಲೇಟನ್ನು ಸೇವಿಸೋಣ. ಹಾಗೆ ಇವತ್ತಿನ ಅಂತಾರಾಷ್ಟ್ರೀಯ ಚಾಕ್ಲೇಟ್ ದಿನದ ಒಂದು ಜವಾಬ್ದಾರಿಯುತವಾದ ನಿರ್ಧಾರವನ್ನು ಅದನ್ನೇ ಕೈಗೊಳ್ಳೋಣ. ಏನಂದರೆ ಚಾಕ್ಲೇಟನ್ನು ಸೇವಿಸಬಹುದು, ಆದರೆ ಹಿತಮಿತವಾಗಿ ಸೇವಿಸಬಹುದು.

ಮಿಲ್ಟನ್ ಎಸ್ ಹರ್ಷಿ ಅವರ ಜನ್ಮದಿನದ ಸವಿ ನೆನಪಿಗಾಗಿ ಅಂತಾರಾಷ್ಟ್ರೀಯ ಚಾಕ್ಲೇಟ್ ದಿನವನ್ನಾಗಿ ಸೆಪ್ಟೆಂಬರ್ 13 ಆಚರಿಸಲಾಗುತ್ತೆ. ನಾವು ಕೂಡ ಇವತ್ತು ವಿವಿಧ ಭಾರತಿಯಲ್ಲಿ ಈ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಚಾಕ್ಲೇಟ್ನಿಂದ ಏನೆಲ್ಲ ಆರೋಗ್ಯಕಾರಿ ಪ್ರಯೋಜನಗಳಿವೆ, ಹಾಗೆ ಚಾಕ್ಲೇಟ್ ಎಷ್ಟು ಅಪಾಯಕಾರಿ ಕೂಡ ಅನ್ನೋದರ ಕುರಿತಾಗಿ ಮಾತನ್ನು ಪ್ರಾರಂಭ ಮಾಡಿದ್ದೇವೆ. ಜೊತೆಗೆ ಸಿಹಿಯಾದ ಮಧುರವಾದ ಗೀತೆಗಳು ಕೂಡ ನಿಮ್ಮ ಜೊತೆಯಾಗಿದೆ.

0: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಚಾಕ್ಲೇಟ್ ದಿನದ ಸಂಭ್ರಮದಲ್ಲಿ ಕೂಡ ಜೊತೆಯಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಇದೆ, ಪುಟ್ಟ ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್. ಇದನ್ನ ಪ್ರಾಯೋಜಿಸಿದವರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಇಂದು ಅಂತಾರಾಷ್ಟ್ರೀಯ ಚಾಕ್ಲೇಟ್ ದಿನ. ಚಾಕ್ಲೇಟ್ ಆರೋಗ್ಯಕ್ಕೂ ಉತ್ತಮ, ಆದರೆ ತಿನ್ನುವಂಥ ಪ್ರಮಾಣ ಮಿತಿಯಲ್ಲಿದ್ದರೆ ಮಾತ್ರ ಅನ್ನೋಂಥದ್ದನ್ನು ನಮ್ಮ ಪೌಷ್ಟಿಕಾಂಶ ತಜ್ಞರು ಈಗಾಗಲೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹದವಾಗಿ ಸಕ್ಕರೆ ಬೆರೆಸಿರೋದಾದರೂ ತಿನ್ನಿ, ಅಥವಾ ಸಿಹಿ ಕಹಿ ಮಿಶ್ರಣವನ್ನಾದರೂ ಸವಿರಿ. ಬಿಳಿ ಕಪ್ಪು ರಂಗಿನ ಸುಂದರಿ ಥರ ಇರೋವಂತಹ ಚಾಕ್ಲೇಟನ್ನೇ ಇಷ್ಟಪಟ್ಟರು, ಘನ ರೂಪದಲ್ಲಿರುವಂತಹ ಗಟ್ಟಿಯಾಗಿರುವಂಥದ್ದನ್ನು ಒಂದು ದವಡೆಗೆ ಒತ್ತರಿಸ್ಕೊಂಡು ಚೂರ್ಚೂರೇ ರಸಾನ ಗಂಟಲಿಗಿಳಿಸಿ ದ್ರವ ರೂಪದಲ್ಲಿ ಆ ಪಾನೀಯನ ಗುಟುಕು ಗುಟುಕಾಗಿ ಒಳಗೆ ಸೇವಿಸಿದ್ರು ನಮ್ಮನ್ನೆಲ್ಲ ಇನ್ನಿಲ್ಲದ ಹಾಗೆ ದಾಸನನ್ನಾಗಿ ಮಾಡಿಕೊಳ್ಳುವಂತಹ ಗುಣ ಚಾಕ್ಲೇಟ್ಗಿರುತ್ತೆ. ಅದು ಯಾವತ್ತಿಗೂ ಬದಲಾಗೋದಿಲ್ಲ, ಅದು ಚಾಕ್ಲೇಟ್ ಗುಣ. ಹೀಗಾಗಿ ಚಾಕ್ಲೇಟನ್ನು ಸೇವಿಸಬೇಕಾದ್ರೆ ನಾವು ಸ್ವಲ್ಪ ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇರಿಸ್ಕೊಂಡು ಸೇವಿಸಬೇಕು. ಎಷ್ಟು ಸೇವಿಸಬೇಕು ಅನ್ನುವಂತಹ ಪ್ರಮಾಣವನ್ನು ಈಗಾಗಲೇ ಪೌಷ್ಟಿಕಾಂಶ ತಜ್ಞರು ಹೇಳಿದ್ದಾರೆ. ಒಂದು ಚಿಕ್ಕ ತುಂಡು ಅಷ್ಟೇ ಚಾಕ್ಲೇಟನ್ನು ನಾವು ದಿನಕ್ಕೆ ಸೇವಿಸಬೇಕು. ಅದರಲ್ಲೂ ಅದು ದಿನ ಪ್ರತಿದಿನ ಬೇಕೇ ಬೇಕು ಅನ್ನೋ ಥರ ಚಟ ಕೂಡ ಆಗಬಾರ್ದು.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
2: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಲಿರಿಸಿಸ್ಟ್ ಅಂಡ್ ಸಿಂಗರ್, ರಾಷ್ಟ್ರ ಪ್ರಶಸ್ತಿ ಪಡೆದ ಕಂದೀಲು ಚಿತ್ರದ ಸಂಗೀತ ನಿರ್ದೇಶಕ. ಗಣೇಶ ಹಬ್ಬದ ಪ್ರಯುಕ್ತವಾಗಿ ಕೇಳಿ ವಿಶೇಷ ಕಾರ್ಯಕ್ರಮ ಗಜಮುಖ ಗಣಪ ಇದೇ ಸೋಮವಾರ ಬೆಳಿಗ್ಗೆ

0: ದೇವಪ್ಪ.
1: ಗಣೇಶ ಬಂದ ಸಂಭ್ರಮ ತಂದ.
2: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
1: ಗಣೇಶನನ್ನು ಮನೆಗೆ ತರುವಾಗ
2: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
1: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ ನದಿ ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
2: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
1: ನಮ್ಮ ಭಕ್ತಿ ಗಣಪನಿಗೆ,
2: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
1: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ

ಸವಿ ಸವಿ ಅಂತ ತುಂಬ ಸವಿಯುವಂತಹ, ತುಂಬ ಸೇವಿಸುವಂತಹ, ಜಗತ್ತಿನಾದ್ಯಂತ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇಷ್ಟಪಟ್ಟು ಸೇವಿಸುವಂತಹ ಚಾಕ್ಲೇಟ್ ದಿನ ಇವತ್ತು. ನೆನೆದ ತಕ್ಷಣ ನಾಲಿಗೆಯಲ್ಲಿ ನೀರುರಿಸುವಂತಹ ಶಕ್ತಿ

ಚಾಕ್ಲೇಟ್ಗೆ ಇದೆ. ಈ ಚಾಕ್ಲೇಟ್ನ ಮೂಲ ಯಾವುದು ಅಂತಂದರೆ ಕೊಕೋವಾ ಬೀನ್ಸ್ ಅನ್ನುವಂಥದ್ದು. ಈ ಅದ್ಭುತ ಪ್ರಪಂಚದ ನಮ್ಮನ್ನು ಅಂದರೆ ಮನುಷ್ಯರನ್ನು ಎಷ್ಟು ಆಕರ್ಷಣೆ ಮಾಡಿಬಿಟ್ಟಿದೆ ಅಂತಂದರೆ, ನಾವು ವರ್ಷಕ್ಕೆ ಎಷ್ಟು ಪ್ರಮಾಣದ ಚಾಕ್ಲೇಟನ್ನು ಕಬಳಿಸ್ತೀವಿ ಗೊತ್ತಾ? ಬರೋಬ್ಬರಿ 3 ದಶಲಕ್ಷ ಟನ್ನಷ್ಟು ಚಾಕ್ಲೇಟನ್ನು ಕಬಳಿಸ್ತೀವಂತೆ. ಈ ಪ್ರಮಾಣ ಹಿತಮಿತವಾಗಿ ಇರಲಿ, ನಮ್ಮ ಜೀವನ ಸಿಹಿ ಸಿಹಿಯಾಗೇ ಇರಲಿ. ಸಿಹಿಯನ್ನು ಅತಿಯಾಗಿ ಸೇವಿಸಿ ಜೀವನವನ್ನು ಕಹಿಯಾಗಿ ಮಾಡಿಕೊಳ್ಳೋದು ಬೇಡ. ಈ ಅಂತಾರಾಷ್ಟ್ರೀಯ ಚಾಕ್ಲೇಟ್ ದಿನದ ಈ ಒಂದು ಜವಾಬ್ದಾರಿಯುತವಾದಂತಹ ಒಂದು ದೀಕ್ಷೆಯನ್ನು ನಾವೆಲ್ಲ ತಗೋಬೇಕು. ಏನಂದರೆ ಹಿತಮಿತವಾಗಿ ಚಾಕ್ಲೇಟನ್ನು ಸೇವಿಸಬೇಕು, ಹಾಗೆ ಮಕ್ಕಳಿಗೂ ಕೂಡ ಚಾಕ್ಲೇಟನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ನೀಡಬೇಕು ಅನ್ನುವಂಥ ಒಂದು ಜವಾಬ್ದಾರಿಯುತವಾದ ಒಂದು ದೀಕ್ಷೆಯನ್ನು ತಗೊಳ್ಳೋಣ ಅಂತ ಹೇಳ್ತಾ ಇದಾಗಿತ್ತು ಅಂತಾರಾಷ್ಟ್ರೀಯ ಚಾಕ್ಲೇಟ್ ದಿನದ ವಿಶೇಷ ಕಾರ್ಯಕ್ರಮ ಇಂದಿನ ವಿಶೇಷದಲ್ಲಿ.

ಇದಾಗಿತ್ತು ಅಂತಾರಾಷ್ಟ್ರೀಯ ಚಾಕ್ಲೇಟ್ ದಿನದ ಇಂದಿನ ವಿಶೇಷ ಕಾರ್ಯಕ್ರಮ. ಇಂದಿನ ವಿಶೇಷದಲ್ಲಿ ಜೊತೆಯಾಗಿದ್ದು ಮಾನಸ. ಇನ್ನು ಮುಂದೆ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕಜಕಿಸ್ತಾನ್, ಫಿಲಿಪೈನ್ಸ್, ಈಜಿಪ್ಟ್, ದಕ್ಷಿಣ ಆಫ್ರಿಕಾ ಮತ್ತು ಬುರುಂಡಿಯ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಅವರು ನೈಜೀರಿಯಾ ಮತ್ತು ಉಗಾಂಡಾದ ಉಪಾಧ್ಯಕ್ಷರೊಂದಿಗೂ ಸಭೆಗಳನ್ನು ನಡೆಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮುಂಬೈ ಪ್ರವಾಸದ ಭಾಗವಾಗಿ ಇಂದು ಏಷಿಯಾಟಿಕ್ ಸೊಸೈಟಿ ಆಫ್ ಮುಂಬೈಗೆ ಭೇಟಿ ನೀಡಲಿದ್ದಾರೆ ಮತ್ತು ಹಿಂದಿ ಭಾಷೆಯ ಕುರಿತಾದ 6ನೇ ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಕರ್ನಾಟಕದ ಎರಡು ಪ್ರಮುಖ ಪ್ರಾಗೈತಿಹಾಸಿಕ ತಾಣಗಳಾದ ಯಾದಗಿರಿ ಜಿಲ್ಲೆಯ ಇಸ್ಲಾಂಪುರ ಹಾಗೂ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಕ್ರಮದಲ್ಲಿ ಸೇರ್ಪಡೆಗೊಂಡಿವೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಇಂದು ರಾತ್ರಿಯವರೆಗೆ ಸಮುದ್ರದ ಅಲೆಗಳು ತೀವ್ರ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವಾ ಕೇಂದ್ರ ಎಚ್ಚರಿಕೆ ನೀಡಿದೆ. ಈ ಹಿನ್ನೆಲೆ ಮೀನುಗಾರರು ಹಾಗೂ ದೋಣಿ ಚಲಾಯಿಸುವವರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಪ್ರವಾಸಿಗರು ಹಾಗೂ ಸಾರ್ವಜನಿಕರು ಸಮುದ್ರಕ್ಕೆ ಇಳಿಯುವಾಗ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1386ಕ್ಕೆ ಏರಿಕೆಯಾಗಿದೆ. ಪೀಡಿತ 8 ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ನೇಪಾಳದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಈವರೆಗೆ ಪತ್ತೆಯಾದ ಮೃತದೇಹಗಳ ಪೈಕಿ 104 ಮೃತದೇಹಗಳನ್ನು ಗುರುತಿಸಿ ಸಂಬಂಧಪಟ್ಟ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ಸುಮಾರು 5,130 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ನ್ಯೂಯಾರ್ಕ್ನಲ್ಲಿಂದು ನಡೆಯಲಿರುವ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್ ಮತ್ತು ಅಮೆರಿಕದ ಬೆನ್ ಶೆಲ್ಟನ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಟಿ20 ಅಂತಾರಾಷ್ಟೀಯ ಪುರುಷರ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11:00.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಹತ್ತು ಗಂಟೆಯ ಸಮಯ ನಮ್ಮ ಕೇಳುಗರ ಮೆಚ್ಚಿನ ಸಮಯ. ಯಾಕಂದ್ರೆ ಹಳೆಯ ಸುಮಧುರ ಗೀತೆಗಳ, ಬಂಗಾರದಂತಹ ಗೀತೆಗಳ ಪ್ರಸಾರ ಆಗುವಂತಹ ಹೊತ್ತಿದು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಇಂದು ಹಳೆಯ ಗೀತೆಗಳನ್ನ ಹೊತ್ತು ತಂದಿರೋದು ಮಾನಸ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇವತ್ತಿನ ಹಳೆಯ ಗೀತೆಗಳು 1967, 1967, 1987 ಹಾಗೆ 1997 ಆ ಇಸವಿಯಲ್ಲಿ ತೆರೆಕಂಡಂತಹ ಚಿತ್ರದ ಗೀತೆಗಳು ಆಗಿರುತ್ತೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲ ಗೀತೆ ಚೆಲುವಾದ ಗೀತೆ ಮುಡಿ ಬಂತು ಬಂಗಾರದ ಹೂವು ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ರು. ಆರ್ ಎನ್ ಜೈಗೋಪಾಲ್ ಅವರ ರಚನೆ, ರಾಜನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಗೀತೆಗೆ ಇತ್ತು.

ಚಂದದ ಗೀತೆ ಒಂದು ಮೂಡಿ ಬಂತು. ಮತ್ತದೇ ಬೆಸ್ಟ್ ಕಾಂಬಿನೇಷನ್ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ದನಿಯಾಗಿದ್ರು. ಚಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ. ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. 1987 ತೆರೆ ಕಂಡಂತಹ ಪ್ರೇಮಲೋಕ ಚಿತ್ರದ ಗೀತೆ. ರಮೇಶ್ ಅವರು ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಗೀತೆಗೆ ಇದೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್, ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡ್ ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ

0: ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಕೇಳಿದ್ರೆ ಸಮಯ ಇನ್ನೇನು 10:30 ಆಗಿದೆ. ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ವಿಶೇಷ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಕರ್ನಾಟಕ ಸರ್ಕಾರದ ಅರಣ್ಯ ಪರಿಸರ ಇಲಾಖೆ ಮಾನ್ಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಇವತ್ತು ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ. ರಾಜ್ಯದ ಜನತೆ ಪರವಾಗಿ ಮತ್ತು ಆಕಾಶವಾಣಿ ಕೇಳುಗರ ಪರವಾಗಿ ನಾವು ನಿಮಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ನಮಸ್ಕಾರ.
2: ನಮಸ್ಕಾರ.
1: ಈ ಸಂದರ್ಭದಲ್ಲಿ ತಾವು ಆಕಾಶವಾಣಿಗೆ ಬಂದಿದ್ದು ಬಹಳ ವಿಶೇಷವೇ ಅನ್ಬೇಕು, ಯಾಕಂದ್ರೆ ಗಣೇಶನ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಕೆಲವು ವಿಚಾರಗಳು ಮತ್ತು ಜನರಿಗೆ ನೀವು ನೀಡುವಂತ ಸಂದೇಶ, ಕೆಲವು ಸಲಹೆಗಳು ಬಹಳ ಪ್ರಮುಖ ಆಗ್ತವೆ ಸರ್. ಈ ಸಂದರ್ಭದಲ್ಲಿ ಮೊದಲಿಗೆ ತಾವು ಏನು ಹೇಳಬಯಸ್ತೀರಾ?
2: ಮೊದಲನೇದಾಗಿ ಹಬ್ಬ 13, 14, 13ಕ್ಕೆ ಗೌರಿ ಹಬ್ಬ, 14ಕ್ಕೆ ಗಣೇಶನ ಹಬ್ಬ. ಮೊದಲೆಲ್ಲ ಕಡಿಮೆ ಸಂಖ್ಯೆನಲ್ಲಿ ಮಾಡ್ತಾ ಇದ್ರು ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ. ಈಗೇನಾಗಿದೆ, ಒಂದೊಂದು ವಾರ್ಡಲ್ಲೂ ಕೂಡ 10, 15, 20 ಕಡೆ ಮಾಡ್ತಾರೆ ಈಗ. ಅದರಲ್ಲೂ ವಿಶೇಷವಾಗಿ ಮಕ್ಕಳು, ಶಾಲಾ ಮಕ್ಕಳು ಕೆಲವರೆಲ್ಲ ಒಂದೇ ದಿನ ಇಡ್ತಾರೆ. ಸ್ವಲ್ಪ ಒಂದು 25-30 ವರ್ಷ ಮೇಲಿರ್ತಕ್ಕಂಥ ಹುಡುಗರು ಒಂದು 3-4 ದಿನ ಇಟ್ಟು ಆರ್ಕೆಸ್ಟ್ರಾಗಳೆಲ್ಲ ಇಡ್ತಾರೆ. ಆದರೆ ಟೋಟಲ್ಲಾಗಿ ಗಣೇಶನ ಹಬ್ಬ ಕೆಲವರು ಭಾಳ ವಿಜೃಂಭಣೆಯಿಂದ ಕೂಡ ಮಾಡ್ತಾರೆ. ಮೊನ್ನೆ ಇದಕ್ಕೆ ಹೋಗಿದ್ದೆ ನಾನು, ಇಲ್ಲಿ ವಿದ್ಯಾರಣ್ಯ ಯುವಕರ ಸಂಘ APS ಕಾಲೇಜ್ ಗ್ರೌಂಡಲ್ಲಿ ಬೆಂಗಳೂರಲ್ಲಿ ಯಾವುದನ್ನ ದೊಡ್ಡ ಒಂದು ಗಣೇಶನ ವಿಗ್ರಹ 22 ಅಡಿ, ಅದು ಮಣ್ಣಲ್ಲೇ ಮಾಡಿರ್ತಕ್ಕಂಥದ್ದು. ಆ ಮಣ್ಣು ಕೂಡ ಗಂಗಾ ನದಿಯಿಂದನೇ ತಂದಿದ್ರು. ಮತ್ತೆ ಅದಕ್ಕೆ ಹಾಕುವಂಥ ಬಣ್ಣ ಕೂಡ ನ್ಯಾಚುರಲ್ ಬಣ್ಣ, ಈ ಕೆಮಿಕಲ್ ಮಿಶ್ರಿತ ಅಲ್ಲ. ಮತ್ತೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಮಾಡ್ತಾರೆ. ಇದೊಂದು ವಿಶೇಷ ಒಂದು ಹಬ್ಬ. ಈ ಸಂದರ್ಭದಲ್ಲಿ ನಾನು ಈ ಇಲಾಖೆ ಸಚಿವನಾಗಕ್ಕೆ ಆಗೋದಕ್ಕಿಂತಲೂ ಮುಂಚೆಯಿಂದ ಕೂಡ ಸುಮಾರು 10 ವರ್ಷಗಳಿಂದ ನಮ್ಮ ಈ ಹಬ್ಬದ ಸಂದರ್ಭದಲ್ಲಿ ನಮ್ಮ ಶಾಸಕರ ಭವನ ಇರುತ್ತೆ, ಶಾಸಕರ ಕಚೇರಿ ಇರುತ್ತೆ, ಅಲ್ಲಿ ಪ್ರತಿ ವರ್ಷ ಕೂಡ ಮಣ್ಣಿನ ಗಣೇಶ ಫ್ರೀಯಾಗಿ ನಾವೇ ಕೊಡ್ತೀವಿ ಉತ್ತೇಜನ ಮಾಡೋದಕ್ಕೆ ಹುಡುಗರಿಗೆ. ಆಮೇಲೆ ನಮ್ಮ ಮಗಳು ಅಷ್ಟೇ ಜಯನಗರದಲ್ಲಿ. ಆಮೇಲೆ ನಮ್ಮ ನಾಗರಾಜು ಎಕ್ಸ್ ಕಾರ್ಪೊರೇಟ್ರು, ನಮ್ಮ ಅರುಣ್ ಕುಮಾರ್ ಸಾರಕ್ಕಿ, ಇವರೆಲ್ಲ ಕೂಡ ಮಣ್ಣಿನ ಗಣೇಶಗಳನ್ನ ಉಚಿತವಾಗಿ ಕೊಡ್ತಾರೆ ಪ್ರಮೋಟ್ ಮಾಡೋದಕ್ಕೆ.
1: ಆ ಮಹತ್ವವನ್ನ ಸಾರ್ಬೇಕಂದಾಗ ಪ್ರಥಮವಾಗಿ ನಾವು ಅದನ್ನು ಅನುಸರಿಸಬಹುದು. ಸರಿ, ಈಗ ಜನತೆಗೆ ತಾವು ಹೇಳ್ತೀರಿ ಹಬ್ಬ ಆಚರಣೆಗಳ ಬಗ್ಗೆ ತುಂಬಾ ಸಂಭ್ರಮ ಇರಬೇಕು ಅಂತೆಲ್ಲ ಹೇಳ್ತೀರಿ. ನಿಮ್ಮನೆಯಲ್ಲೂ ಕೂಡ ಈ ಯಾವುದೇ ಹಬ್ಬ ಆಗಲಿ ಸಂಪ್ರದಾಯಗಳಾಗಲಿ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇರ್ತದೆ. ವಿಶೇಷವಾಗಿ ಗಣೇಶ ಹಬ್ಬವನ್ನ ತಾವು ಹೇಗೆ ಮಾಡ್ತೀರಾ?
2: ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿದಾರಲ್ಲ, ಮನೆಯಲ್ಲಿ ಸಣ್ಣ ಗಣೇಶ ಯಾವಾಗಲೂ ಇಟ್ಟೇ ಗೌರಿ ಗಣೇಶ ಇಟ್ಟು ಪೂಜೆ ಮಾಡ್ತಾರೆ. ನಾವು ಹುಡುಗರಾಗಿದ್ದಾಗ ಒಂದು 100 ಮನೆಗೆ ಹೋಗ್ತಾ ಇದ್ವಿ ಗಣೇಶ ನೋಡಿಕೊಂಡು. ನಾವು ಚಿಕ್ಕ ಹುಡುಗರಾಗಿದ್ದಾಗ ಗುಂಪು ಮಾಡಿಕೊಂಡು ಹೋಗ್ತಾ ಇದ್ವಿ. ಈಗಲೂ ಮನೆಯಲ್ಲಿ ಪ್ರತಿ ಹಬ್ಬದಲ್ಲೂ ಕೂಡ ಸಾಂಕೇತಿಕವಾಗಿ ಮಾಡ್ತಾರೆ.
1: ಮಾಡ್ತಿರಲ್ಲ,
2: ಈಗ ಇಲಾಖೆ ಸಚಿವನಾಗಿದ್ದೀನಿ ಮತ್ತು ಇದನ್ನು ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿ ಈ ಬಾರಿ ಈ ಮಣ್ಣಿನ ಗಣೇಶ ಮಾತ್ರ ಬಳಸಿ ಅಂತ ಪ್ರತಿ ವರ್ಷ ಕೂಡ ಪ್ರಚಾರ ಕೊಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಇಂಪ್ಲಿಮೆಂಟು ಮಾಡಬೇಕಾಗುತ್ತೆ. ನಾವು ಮಣ್ಣಿನ ಗಣೇಶದಿಂದ ಪರಿಸರಕ್ಕೆ ಯಾವ ಹಾನಿ ಕೂಡ ಇಲ್ಲ. ಆದರೆ ಸಹಜವಾಗಿ ನೀರಲ್ಲಿ ಕೆರೆಯಲ್ಲಿ ಬಿಡ್ತಾರೋ ಅಥವಾ ಟ್ಯಾಂಕಲ್ಲಿ ಬಿಡ್ತಾರೋ ನದಿಯಲ್ಲಿ ಬಿಡ್ತಾರೋ ಯಾವ ಸಮಸ್ಯೆನೂ ಇಲ್ಲ. ಆದರೆ ನಾವು ಬಳಸ್ತಾ ಇರತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ದಶಕಗಳು ಅಂತ ಹೇಳ್ಬೋದು, ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ್ನು ಬಳಸ್ತಾರೆ. ಅದು 100 ವರ್ಷ ಆದರೂ ಕೂಡ ಕರಗೋದಿಲ್ಲ. ಮತ್ತು ರಾಸಾಯನಿಕ ಲೇಪಿತ ಗಣೇಶಗಳನ್ನು ಬಳಸ್ತಾರೆ. ಅದರಿಂದ ಏನಾಗುತ್ತೆ, ಇದನ್ನೆಲ್ಲ ಕೂಡ ನದಿಗಳಲ್ಲಿ ಅಥವಾ ಕೆರೆಗಳಲ್ಲಿ ಬಿಟ್ಟರೆ ಏನಾಗುತ್ತೆ, ಸಹಜವಾಗಿ ನೀರೆಲ್ಲ ಕಲುಷಿತ ಆಗುತ್ತೆ, ಪಾಯ್ಸನ್ ಆಗುತ್ತೆ, ಮತ್ತು ಅಲ್ಲಿರ್ತಕ್ಕಂಥ ಜಲಚರಗಳೆಲ್ಲ ಸಾಯುತ್ತೆ, ಮತ್ತು ಮನುಷ್ಯರು ಕೂಡ ನೀರು ಕುಡಿಯೋದಕ್ಕೆ ಯೋಗ್ಯ ಇರೋದೆಲ್ಲ ಈ ರೀತಿ ಆಗುತ್ತೆ. ಇದನ್ನು ಜನ ಕೂಡ ಅರ್ಥ ಮಾಡ್ಕೋಬೇಕು. ಸರ್ಕಾರ ಕಾನೂನು ಮಾಡಿದೆ, ಮತ್ತು

0: ಸಾಕಷ್ಟು ಪರಿಸರ ಪ್ರೇಮಿಗಳು ಇದರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಆದರೂ ಕೂಡ ಜನ ಇನ್ನೂ ಸ್ವಲ್ಪ ಈ ಗಣೇಶ ದೊಡ್ಡದಾಗಿರಬೇಕು ಅಂತೇಳಿ ಪಿ ಒ ಪಿ ಗಣೇಶ ನೀಡ್ತಾರೆ, ರಾಸಾಯನಿಕ ಲೇಪಿತ ಗಣೇಶ ನೀಡ್ತಾರೆ. ಅದರಿಂದ ಅವರು ಅರ್ಥ ಮಾಡ್ಕೋಬೇಕು, ಪರಿಸರನ ಉಳಿಸಿ ಬೆಳೆಸಬೇಕು.
1: ಅದೇ ಪರಿಸರ ಸ್ನೇಹಿ ಮೂರ್ತಿಗಳಿಗೆ ನಾವು ಅವಕಾಶ ಕೊಡಬೇಕು. ಮತ್ತು ಸಾರ್ವಜನಿಕವಾಗಿ ನಾವು ಏನು ಗಣೇಶನ ಮೂರ್ತಿಗಳನ್ನು ಪ್ರದರ್ಶನ ಮಾಡ್ತೀವಿ, ಅಲ್ಲಿ ಜನರಿಗೆ ಇದು ಬರಬಾರ್ದು, ನೋಡಿ ಇದು ಇಷ್ಟೆಲ್ಲ ಕಾನೂನು ಕಟ್ಟಳೆಗಳಿದ್ರೂ ನಿರ್ಬಂಧ ಇದ್ರೂ ಈ ರೀತಿ ಪಿ ಒ ಪಿಗಳನ್ನು ಬಳಸಿ ಮೂರ್ತಿಗಳನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋ ಭಾವನೆ ಬರಬಾರ್ದು. ಯಾಕಂದರೆ ಇದು ಸಾರ್ವಜನಿಕ ಹಬ್ಬ ಇರೋದ್ರಿಂದ ನಾವು ಸಾರ್ವಜನಿಕರಿಗೆ ಸರಿಯಾಗಿದ್ದೇವೆ ಅಂತೇಳಿ ತೋರಿಸ್ಬೇಕಾಗತ್ತೆ. ಮತ್ತು ಕೆಲವೊಂದು ಸರಿ ಈ ಹಬ್ಬದ ಸಂದರ್ಭದಲ್ಲಿ ತುಂಬ ಸದ್ದು ಮಾಡೋದು, ಡಿ ಜೆಗಳನ್ನು ಬಳಸೋದು, ಆಮೇಲೆ ಪೆಂಡಲ್ಗಳು ತುಂಬ ಲೈಟು ಇತ್ಯಾದಿ ಎಲ್ಲ ಮಾಡೋದೆಲ್ಲ ನಡೀತಾ ಇದೆ. ಅದ್ರ ಬಗ್ಗೆಯೂ ಕೂಡ ಸರ್ಕಾರದ ಕ್ರಮಗಳು ಇರ್ಬೋದಲ್ಲ.
0: ಒಂದು ಮುಂದಿನ ವರ್ಷದಿಂದ ನಾನೇ ನಮ್ಮ ಇಲಾಖೆಯಿಂದ ನಮ್ಮ ಪೊಲ್ಯೂಷನ್ ಬೋರ್ಡ್ ಇದೆಯಲ್ಲ, ನಾವೇ ಉಚಿತವಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನಗರಗಳಲ್ಲಿ ಉಚಿತವಾಗಿ ಗಣೇಶ ಕೊಡಬೇಕು ಮುಂದಿನ ವರ್ಷದಿಂದ ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಣ್ಣರಹಿತ ಪಿ ಒ ಪಿ ರಹಿತ ಅಂದರೆ ಮಣ್ಣಿನ ಗಣೇಶಗಳನ್ನು ನಾವೇ ಪ್ರಮೋಟ್ ಮಾಡೋದಕ್ಕೆ, ಇದು ನಾನು ಯಾವ ರೀತಿ ನಮ್ಮ ಕಾನ್ತಂತಿನಲ್ಲಿ ಕೊಡ್ತಾ ಇದ್ದೀನೋ ಅದೇ ರೀತಿ ಸರ್ಕಾರದ ವತಿಯಿಂದನೇ ಸಾಂಕೇತಿಕವಾಗಿ ಕೊಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಮತ್ತು ಈ ಡಿ ಜಿಗಳು ಸಹಜವಾಗಿ ಯುವಕರಿಗೆ ಏನಾಗುತ್ತೆ, ಈ ಬ್ಯಾಂಡ್ ಸೆಟ್ಟು ಅದೆಲ್ಲ ಇರುತ್ತೆ ಪರವಾಗಿಲ್ಲ, ಈ ಡಿ ಜಿಗಳು ಹಾಕಿದ್ರೆ ವಿಪರೀತ ಶಬ್ದ ಬರುತ್ತೆ, ಅದರಿಂದ ಅಕ್ಕಪಕ್ಕ ಮನೆಯವರು ಕೂಡ ತೊಂದರೆ ಆಗುತ್ತೆ. ಮತ್ತು ಒಂದು ಲೋ ಪ್ರೊಫೈಲಲ್ಲಿ ಕಡಿಮೆ ಸೌಂಡ್ ಇಟ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗಿದ ರೀತಿ ಮ್ಯೂಸಿಕ್ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು.
1: ಅದೇ ಸಮಯದ ಮಿತಿ ಇದೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಕೆಲವು ಗೈಡ್ಲೈನ್ಸ್ಗಳಿವೆ, ಅದರ ಅನುಸಾರವಾಗಿ ಅವರಿಗೆ ಅದು ಗೊತ್ತಿರಬೇಕು. ಜನರ ಜೊತೆಗೆ
0: ಅವ್ರು ಏನೇ ಮಾಡಲಿ ಸಾರ್ವಜನಿಕರಿಗೆ ತೊಂದರೆ ಆಗಿದ ರೀತಿ ಮಾಡಲಿ ಬೇಡ ಅಂತ ಹೇಳೋದಿಲ್ಲ.
1: ಹೌದೌದು, ಕೆಲವು ಸೂಕ್ಷ್ಮ ಪ್ರದೇಶಗಳು ಇರ್ತವೆ, ಮಂದಿರ ಮಸೀದಿಗಳು ಮತ್ತು ಕೆಲವು ಪ್ರಾರ್ಥನಾ ಮಂದಿರಗಳು ಬಂದಾಗ ಆ ಟೈಮ್ನಲ್ಲಿ ಅಟ್ಲೀಸ್ಟ್ ಎಷ್ಟೇ ಸಮಯದ ಮಿತಿಯಲ್ಲಿದ್ದರೂ ಕೂಡ ಸೌಂಡನ್ನು ಸ್ವಲ್ಪ ಕಮ್ಮಿ ಮಾಡಬೇಕಾಗತ್ತೆ ಅಂತ ಅನ್ನೋದನ್ನು ಕೂಡ ಅವ್ರ ಗಮನದಲ್ಲಿ ಇಟ್ಬೇಕು.
0: ಇತ್ತೀಚೆಗೆ ಆ ಥರದ್ದು ನನಗೆ ಜ್ಞಾಪಕ ಇದ್ದಂಗೆ 30-40 ವರ್ಷದಿಂದ ಆ ಥರದ ಘಟನೆಗಳು ಯಾವುದೂ ಕೂಡ ನಡೆಯುತ್ತಿಲ್ಲ, ಎಲ್ಲ ಸೌಹಾರ್ದಯುತವಾಗಿ ಹೋಗ್ತಾ ಇದ್ದಾರೆ.
1: ಸರ್, ಈಗ ಗಣೇಶನ ಆಚರಣೆ ಸಂದರ್ಭದಲ್ಲಿ ಏನೇನು ಕ್ರಮಗಳಿವೆ, ಸಾಕಷ್ಟು ಇವೆ ಸರ್ಕಾರದ ಕಡೆಯಿಂದ ಏನೇನು ಆಗಬೇಕು?
0: ಈಗಾಗಲೇ ನಮ್ಮ ಪೊಲೀಸ್ ಆಯುಕ್ತರ ಹತ್ರ ಕೂಡ ಮಾತಾಡಿದ್ದೀನಿ, ನಮ್ಮ ಇಲಾಖೆಯಿಂದ ಪತ್ರ ಕೂಡ ಬರೆಸಿದ್ದೀವಿ, ಬರೆಸಿ ಪಿ ಒ ಪಿ ಗಣೇಶ ಅಥವಾ ರಾಸಾಯನಿಕ ಲೇಪಿತ ಗಣೇಶ ಇದ್ದರೆ ಲೈಸೆನ್ಸ್ ಕೊಡಬಾರ್ದು ಅಂತಲೂ ಹೇಳಿದ್ದೀವಿ. ಅವರು ಕೂಡ ಆಯುಕ್ತರು ಪಾಸಿಟಿವ್ ಆಗಿ ಮಣ್ಣಿನ ಗಣೇಶ ಇಟ್ಟರೆ ಮಾತ್ರ ನಾವು ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮುಖ್ಯ ಆಯುಕ್ತರು ಮಹಾನಗರ ಪಾಲಿಕೆ ಅವ್ರು ಕೂಡ ಹೇಳಿದ್ದೀವಿ ಈ ರೀತಿ ಪ್ರಮೋಟ್ ಮಾಡಬೇಕು, ಮಣ್ಣಿನ ಗಣೇಶ ಮಾತ್ರ ಇರಿ, ಇಲ್ಲಾಂದರೆ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತೇಳಿ. ಅವ್ರು ಸ್ವಲ್ಪ ಬ್ರೇಕ್ ಹಾಕಿದ್ರೆ ಸಹಜವಾಗಿ ಬರ್ತಾರೆ. ಇವತ್ತು ನಾವು ಪ್ರಾರಂಭ ಮಾಡಿದ್ರೆ ಒಂದು ವರ್ಷ ಎರಡು ವರ್ಷಕ್ಕೆ ಒಂದು ಹಂತಕ್ಕೆ ಬರುತ್ತೆ.
1: ಬರುತ್ತೆ ಸರ್. ತಾವು ಹಬ್ಬದ ಸಂದರ್ಭದಲ್ಲಿ ಹೇಳಿದಂತಹ ವಿಚಾರಗಳು, ತಾವು ನೀಡಿದಂತಹ ಸಲಹೆಗಳನ್ನು ನಮ್ಮ ಜನತೆ ಚಾಚು ತಪ್ಪದೆ ಪಾಲಿಸ್ತಾರೆ ಅಂತ ನೋಡೋಣ. ಯಾಕಂದ್ರೆ ಮುಂದಿನ ವರ್ಷ ಬಂದಾಗ ನಾವು ಎಷ್ಟೆಲ್ಲ ಸುಧಾರಣೆ ಆಗಿದ್ದೀವಿ ಅಂತ ಹೇಳಿ ಹೇಳಬೇಕು ಜನ.
0: ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು ಕನಿಷ್ಠ ಒಂದು 200 ಗಣೇಶ ಫಂಕ್ಷನ್ಗಳಿಗಾದರೂ ಅಟೆಂಡ್ ಮಾಡ್ತೀನಿ, ಯಾವುದೂ ಮಿಸ್ ಮಾಡಲ್ಲ. ನಾನು ನನ್ನ ಇನ್ವಿಟೇಷನ್ ಕೊಡಕ್ಕೆ ಬಂದಾಗ್ಲೇ ಈಗಲ್ಲ ಒಂದು 7-8 ವರ್ಷಕ್ಕೆ ಮುಂಚೆನೆ ಕಂಡೀಷನ್ ಪಿ ಒ ಪಿ ಗಣೇಶ ಇಟ್ಟರೆ ನಾನು ಬರಲ್ಲ ಅಂತ ಹೇಳ್ತೀನಿ. ಮಣ್ಣಿನ ಗಣೇಶನೇ ಇಡಬೇಕು ಅಂತ ನಾನು ಹೇಳಿರೋದ್ರಿಂದ 100-99 ಭಾಗ ನಮ್ಮ ಕ್ಷೇತ್ರದಲ್ಲಿ ಮಣ್ಣಿನ ಗಣೇಶನೇ ಇಡ್ತಾ ಇದ್ದಾರೆ. ಅದೇ ರೀತಿ ನನ್ನ ರೀತಿನೇ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಾವೆಲ್ಲ ಇನ್ಸಿಸ್ಟ್ ಮಾಡಬೇಕು
1: ಹೇಳಬೇಕು ಅಂತ ಜನರು ಕೂಡ ಅದಕ್ಕೆ ಸ್ಪಂದಿಸ್ತಾರೆ ಅಂತ ಹೇಳಿ ನಾವು ಭಾವಿಸೋಣ ಸರ್. ಈಗ ಮುಖ್ಯವಾಗಿ ಅರಣ್ಯ ಸಂಪತ್ತಿನ ಬಗ್ಗೆ ಇತ್ಯಾದಿ ಕೆಲವು ವಿಚಾರಗಳ ಕಡೆ ಬರೋಣ ಸರ್. ಎಲ್ಲರಲ್ಲೂ ಕೂಡ ನಮ್ಮ ಕರ್ನಾಟಕದ ಅರಣ್ಯದ ಪ್ರದೇಶ ತುಂಬ ಸಂಪದ್ಭರಿತವಾಗಿದೆ, ಸಾಕಷ್ಟು ವಿಶೇಷವಾಗಿದೆ. ರಾಷ್ಟ್ರದಲ್ಲೇ ಕೂಡ ನಾವು ಭಾಳ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ, ದೇಶಮಟ್ಟದಲ್ಲಿ 33% ಅಂತ ಹೇಳುವಾಗ ನಮ್ಮಲ್ಲಿ 22% ಇದೆ. ಸ್ವಲ್ಪ ಕೊರತೆ ಇದೆ ನಿಜ, ಅದನ್ನು ಹೆಚ್ಚು ಮಾಡಲಿಕ್ಕೆ ಸತತವಾದಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಅಂತ ಅನ್ಬೋದು. ಇಂಥ ಒಂದು ಸಂಪತ್ತು ರಕ್ಷಣೆ ಆಗಬೇಕು ಅಂತಂದರೆ ಅರಣ್ಯ ಇಲಾಖೆ ಸಚಿವರಾಗಿ ಮತ್ತು ಪರಿಸರ ಇಲಾಖೆ ಸಚಿವರಾಗಿ ಕೂಡ ನಿಮ್ಮ ಗಮನಾರ್ಹವಾದಂಥ ಪಾತ್ರ ಇದೆ ಸರ್ ಈ ದಿಸೆಯಲ್ಲಿ. ಇಲ್ಲಿ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರೋದಂದ್ರೆ ಈಗ 33%ಗೆ ನಾವು ಹೋಗಬೇಕಾಗಿದೆ ಅಲ್ಲ, ಈ ಸಾಧ್ಯತೆ ಇದೆಯಾ ಸರ್ ಅರಣ್ಯವನ್ನು ಹೆಚ್ಚು ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ತಗೊಳ್ಳಲಾಗ್ತದೆ?
0: ಈಗ ನಮ್ಮಲ್ಲಿ 33% ಅರಣ್ಯ ಇರಬೇಕು ಅಂತ ಇದೆ, ಇಲ್ಲಾಂದ್ರೂ ಕೂಡ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಬಹಳ ಹಿಂದೆ ತೀರ್ಮಾನ ತಗೊಂಡಿದೆ. ನಮ್ಮಲ್ಲಿ 39,000 square kilometer ಅಷ್ಟು ಅರಣ್ಯ ಇದೆ, ಇನ್ನೊಂದು 6,000 square kilometer ಅಷ್ಟು ಅರಣ್ಯ ಅಲ್ಲ, ಅದು ಅರಣ್ಯ ಥರನೇ ಇರತಕ್ಕಂಥದ್ದು ಸರ್ಕಾರಿ ಜಾಗಗಳಲ್ಲಿ. ಒಟ್ಟು ಒಂದು 46,000 ಅರಣ್ಯ

0: ಪ್ರದೇಶಗಳು ಅಂತ ಹೇಳಿ ಪ್ಲಸ್ ಎರಡೂ ಸೇರಿಸಿ ಅರಣ್ಯ ಪ್ಲಸ್ ಅರಣ್ಯ ಇರತಕ್ಕಂಥದ್ದು ನಮ್ಮಲ್ಲಿ ಇದೆ. ಇದನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಬೇಕು, ಯಾಕಂದರೆ ಅರಣ್ಯ ಇಲ್ಲಾಂದರೆ ಪ್ರಪಂಚನೇ ಇಲ್ಲ. ಇವರು ಜಪಾನ್ನವರು ಒಂದು ಟೀಮ್ ಬಂದಿತ್ತು ನಮ್ಮ ಅರಣ್ಯ ಭವನಕ್ಕೆ, ಅಲ್ಲಿ 70% ಇದೆ ಅಲ್ಲಿ. ಇವನ್ ನಮ್ಮಲ್ಲೂ ಅಷ್ಟೇ, ಉತ್ತರ ಕನ್ನಡ ಇದೆಯಲ್ಲ 90% ಅರಣ್ಯ ಇದೆ. ಕೆಲವು ಕಡೆ ಮನೆ ಇದಕ್ಕೆ ಹೋಗಿದೆ ಬಿಜಾಪುರಕ್ಕೆ, ಅಲ್ಲಿ 2-2.5% ಇದೆ. ಕೆಲವು ಜಿಲ್ಲೆಗಳಲ್ಲಿದೆ, ಕೆಲವು ಜಿಲ್ಲೆಗಳಿಲ್ಲ. ವಿಶೇಷವಾಗಿ ಪಶ್ಚಿಮ ಘಟ್ಟಗಳಿದೆಯಲ್ಲ, ಆ ಭಾಗದಲ್ಲಿ ಹೆಚ್ಚು ಅರಣ್ಯ ಇರುತ್ತೆ. ಅರಣ್ಯ ಇಲ್ಲ ಅಂದರೆ ಪ್ರಪಂಚನೇ
1: ಇಲ್ಲ. ಇಲ್ಲ ಸರ್, ಈಗ ಅರಣ್ಯ ಕಡಿಮೆ ಆಗ್ತಾ ಇರೋದ್ರಿಂದಾಗಲಿ ಅಥವಾ ವಾತಾವರಣದ ಬದಲಾವಣೆ ಎಲ್ಲ ಕಾರಣಗಳನ್ನೆಲ್ಲ ಸೇರಿಸಿ ಇವತ್ತು ನಮಗೆ ಒಂಥರ ಬರ ಅದರ ಅನುಭವ ಮಾಡ್ತಾ ಇದ್ದೀವಿ ನಾವು. ಅಂದರೆ ಇದಕ್ಕೆ ಮುಖ್ಯವಾಗಿ ಮಳೆ ಬೇಕು ಅಂತಂದಾಗ ಅರಣ್ಯ ಚೆನ್ನಾಗಿರಬೇಕು ಅಂತಂತನೋ ಭಾವನೆ ಬರುತ್ತೆ ನಮಗೆ. ಈ ದಿಶೆಯಲ್ಲಿ ಬರವನ್ನು ಬರದ ಪ್ರದೇಶವನ್ನು ನಾವು ಸರಿಪಡಿಸಬೇಕು ಅಂತಂದರೆ ಏನೇನು ಕ್ರಮಗಳು
0: ಸಾಧ್ಯ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಭಾಳ ಹಿಂದೆ ಎಲ್ಲ ಕಡ್ದಾಕ್ಬಿಡೋರು ಈಗ, ಆಮೇಲೆ ಭಾಳ ಬಿಗಿಯಾಗಿರ್ತಕ್ಕಂಥ ಕಾನೂನುಗಳನ್ನು ತಂದಿದ್ದಾರೆ. ಕೇಂದ್ರ ಸರ್ಕಾರ ತಂದಿದ್ದಾರೆ, ರಾಜ್ಯ ಸರ್ಕಾರ ತಂದಿದ್ದಾರೆ. ರಾಜ್ಯ ಸರ್ಕಾರ ಕೂಡ ಅರಣ್ಯ ಪ್ರದೇಶದಲ್ಲಿ ಏನೇ ಆಕ್ಟಿವಿಟೀಸ್ ಮಾಡಬೇಕಾದರೂ ಕೂಡ ಕೇಂದ್ರ ಸರ್ಕಾರದ ಅನುಮತಿ ಬೇಕೇ ಬೇಕು. ಇದೆಲ್ಲ ಬಿಗಿಯಾಗಿರ್ತಕ್ಕಂಥ ಕಾನೂನುಗಳು ಬಂದಿರೋದ್ರಿಂದ ಅರಣ್ಯ ಇವತ್ತು ಉಳಿದಿದೆ. ಈ ಬಿಗಿಯಾಗಿರ್ತಕ್ಕಂಥ ಕಾನೂನುಗಳು ಇಲ್ಲ ಅಂತ ಹೇಳಿದರೆ ಅರಣ್ಯ ಇನ್ನೂ ಕಡಿಮೆ ಆಗ್ಬಿಡೋ,
1: ಅಂದರೆ
0: ಇನ್ನೂ ಅರಣ್ಯ ಇನ್ನೂ ನಾವು ಬೆಳೆಸ್ಬೇಕು.
1: ಇದು ಒತ್ತುವರಿ ಆಗ್ತಾ ಇದೆಯಾ ಸರ್? ಈಗ ಭಾಳಷ್ಟು ಸಲ ಇದನ್ನ ಬಗ್ಗೆ ಮಾತಾಡ್ತೀವಿ ನಾವು, ಒತ್ತುವರಿ ತಡೆಗಟ್ಟಲು ಕೂಡ ಏನೇನು ಕ್ರಮಗಳು?
0: ಒತ್ತುವರಿ ಆಗಿದೆ, ಒತ್ತುವರಿ ಆಗಿದೆ, ಆಗಿರೋದನ್ನು ತೆರವುಗೊಳಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಎಲ್ಲ ಜಿಲ್ಲೆಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಸಮಯ ಬೇಕು, ಕೆಲವು ಕೋರ್ಟು ಕಚೇರಿಗಳಲ್ಲಿರುತ್ತೆ.
1: ಅರಣ್ಯ ನಾಶಕ್ಕೆ ಏನು ಪ್ರಮುಖವಾದಂಥ ಕಾರಣ ಅಂತ?
0: ಅರಣ್ಯ ಹಿಂದೆ ಎಲ್ಲ ಏನು ಮಾಡೋರು, ನಾವು 30-40 ವರ್ಷಕ್ಕೆ ಮುಂಚೆ ಸೌದೆ ಉಪಯೋಗಿಸ್ತಾ ಇದ್ವಿ. ಸೌದೆ ಎಲ್ಲಿಂದ ಬರೋದು?
1: ಅರಣ್ಯ,
0: ಅರಣ್ಯದಿಂದನೂ ಬರೋದು. ಆಮೇಲೆ ಇಲ್ಲೂ ಕೂಡ ಯಾವುದು ಈ ಸರ್ವೆ ಸೌದೆ, ಬೇರೆ ಬೇರೆ ಸೌದೆಗಳು ಎಲ್ಲನೂ ಪ್ರೈವೇಟಲ್ಲೂ ಸಿಗೋದು. ಆದರೆ ಈಗ ಕಾಡಿಂದನೂ ಭಾಳ ಬರ್ತಾ ಇತ್ತು. ಈಗ ಒಂದ್ಸಲ ಏನಾಯಿತು, ಗ್ಯಾಸ್ ಬಂದ್ಬಿಡ್ತಲ್ಲ, ಬಹುತೇಕ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಇವತ್ತು ಗ್ಯಾಸ್ ಇಲ್ಲದೆ ಇರತಕ್ಕಂಥ ಮನೆಗಳಿಲ್ಲ. ಅದರಿಂದ ಕಾಡು ಉಳಿಯೋದಕ್ಕೆ ಅದು ಒಂದು ಭಾಳ ಪ್ರಮುಖ ಕಾರಣ. ಮತ್ತು ಬಿಗಿಯಾಗಿರ್ತಕ್ಕಂಥ ಕಾನೂನುಗಳು ಕಾರಣ. ಮತ್ತು ಯುವಕರಲ್ಲಿ ವಿಶೇಷವಾಗಿ ಸಾರ್ವಜನಿಕರಲ್ಲಿ ಮರಗಳ ಬಗ್ಗೆ ಇರತಕ್ಕಂಥ ಪ್ರೀತಿ ಕೂಡ ಅರಣ್ಯ ಉಳಿಸೋದಕ್ಕೆ ಕಾರಣ ಆಗಿದೆ. ಇದೇ ಪ್ರೀತಿ ಇನ್ನೂ ಬೆಳೆಸೋದ್ರಲ್ಲೂ ಕೂಡ ಇರಬೇಕು,
1: ಮಾಡಬೇಕಾಗತ್ತೆ. ಬಹುಶಃ ಈಗ ನಗರೀಕರಣ, ಕೈಗಾರೀಕರಣ ಈ ಅಂಶಗಳು ಕೂಡ ಈ ಅರಣ್ಯ ರಸ್ತೆ ಆಗಲಿ ಹಾನಿ ಆಗ್ತಾ ಇದೆ.
0: ಹೌದು, ರಸ್ತೆಗಳ ಅಗಲೀಕರಣ ಆದಾಗ ಈ ಮೆಟ್ರೋ ಹೋಗೋದ ದಾರಿನಲ್ಲಿ ಮತ್ತೆ ಫ್ಯಾಕ್ಟ್ರೀಸ್ ಎಲ್ಲ ಬರುತ್ತೆ, ಮತ್ತೆ ನಗರಗಳು ಆಗುತ್ತೆ, KDB ಲೇಔಟ್ಸ್ ಆಗುತ್ತೆ. ಅಂತ ಸಂದರ್ಭದಲ್ಲೆಲ್ಲ
1: ವನ್ಯಜೀವಿಗಳ ರಕ್ಷಣೆ ಕೂಡ ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಪರಿಸರ ಇಲಾಖೆ ಜೊತೆಗೆ ಜೀವ ವೈವಿಧ್ಯತೆಗಳ ಒಂದು ರಕ್ಷಣೆ ಕೂಡ ತಮಗೆ ಬರೋದ್ರಿಂದ ಈ ಕಡೆಯೂ ಕೂಡ ಗಮನ ಹರಿಸಬೇಕಾಗತ್ತೆ. ಈ ಈ ವನ್ಯಜೀವಿ ಮತ್ತು ಮನುಷ್ಯನ ಸಂಘರ್ಷ ತುಂಬ ದಿನಗಳಿಂದ ಇದು ಇದ್ದೇ ಇದೆ. ಸರಿಪಡಿಸ್ಬೇಕಂದ್ರೆ ಜನರಿಗೆ ಹೇಳೋದಾಗಲಿ ಅಥವಾ ಅವರಿಗೆ ಕಾನೂನು ಮೂಲಕವಾಗಿ, ಕಾನೂನು ಹೇಳಿದರೆ ಅಯ್ಯೋ ಕಾನೂನು ತುಂಬ ಬಿಗಿಯಾಯಿತು ಅಂತ ಹೇಳ್ತಾರೆ, ಸ್ವಲ್ಪ ಅಡ್ಜಸ್ಟ್ ಆಗಿ ಸರ್ಕಾರ ಜೊತೆಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕಾಗತ್ತೆ ಜನರು ಕೂಡ. ಇದ್ರ ಬಗ್ಗೆ ಹೇಗೆ ಸರ್?
0: ಈಗ ಪ್ರಪಂಚ ಅನ್ನೋದು ಮನುಷ್ಯದ ಒಬ್ಬರಿಗೆ ಅಲ್ಲ, ಸೃಷ್ಟಿ ಮಾಡುವುದು. 84 ಲಕ್ಷ ಜೀವರಾಶಿಗಳಿದೆ. ಎಷ್ಟು ಹೇಳಿ?
1: 84 ಲಕ್ಷ
0: ಜೀವರಾಶಿಗಳು ಈ ಪ್ರಪಂಚದಲ್ಲಿದೆ. ಅದು ಸೃಷ್ಟಿ ಮಾಡೋದು ನಮ್ಮೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಕೂಡ ಬದುಕುವಂಥ ಹಕ್ಕಿದೆ. ಅದಕ್ಕೆಲ್ಲ ಕೂಡ ಆಹಾರ ಸೃಷ್ಟಿ ಮಾಡೋದನ್ನು ಎಲ್ಲ ಕಲ್ಪಿಸ್ಕೊಟ್ಟಿದ್ದಾನೆ. ಅದರಿಂದ ಅದು ವಿಶೇಷವಾಗಿ ಅದೇ ರೀತಿ ವನ್ಯಜೀವಿಗಳ ಅದರ ಮೇಲೆ ಭೇಟಿ ಆಡೋಂಥವ್ರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ
1: ಕೂಡ ಸಾಕಷ್ಟು ಬಿಗಿಯಾದ ಕಾನೂನುಗಳಿವೆ.
0: ನಮ್ಮಲ್ಲಿ ಏನಾಗಿದೆ, ಈ ಪ್ರಾಣಿಗಳು ಮತ್ತು ಮನುಷ್ಯರ ತಿಕ್ಕಾಟ, ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆ, ಈ ಕಡೆ ಚಿಕ್ಕಮಗಳೂರು, ಇಲ್ಲೆಲ್ಲ ನಮ್ಮಲ್ಲಿ ಆನೆಗಳು ಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ದೇಶದಲ್ಲಿ 1,000-5,000 ಆನೆ ಇದೆ, ನಮ್ಮ ರಾಜ್ಯದಲ್ಲೇ 1,000-6,000 ಆನೆ ಇದೆ. ಅದೇ ರೀತಿ ಹುಲಿಗಳ ಸಂಖ್ಯೆನೂ ಜಾಸ್ತಿ ಇದೆ, ಚಿರತೆಗಳ ಸಂಖ್ಯೆನೂ ಜಾಸ್ತಿ ಇದೆ. ಈ 3 ಸ್ವಲ್ಪ ಪ್ರಾಣಹಾನಿ ಆಗುತ್ತೆ ಪ್ರತಿ ವರ್ಷ. ಕನಿಷ್ಠ ಏನಿಲ್ಲಾದರೂ 40-50 ಜನ ಪ್ರಾಣಹಾನಿ ಇದೆಲ್ಲ ಆಗುತ್ತೆ. ಪ್ಲಸ್ ಈ ಇದು ಕರಡಿ,
1: ಹೌದು,
0: ಕರಡಿಯಿಂದನೂ ಒಂದೊಂದ್ಸಲಿ ಆಗುತ್ತೆ. ಒಟ್ಟಾರೆಯಾಗಿ 40-50 ಜನ ಈ ವನ್ಯಜೀವಿಗಳಿಂದ ಸಾಯ್ತಾರೆ.
1: ಹೌದೌದು. ಈಗ ವನ್ಯಜೀವಿಗಳ ರಕ್ಷಣೆ ಮಾತಾಡ್ತೀವಿ ನಿಜ, ಅದು ಅದೇ ಸಮಯದಲ್ಲಿ ಆನೆಗಳು ಗದ್ದೆಗೆ ನುಗ್ತವೆ, ಆಮೇಲೆ ಮಂಗಗಳ ಕಾಟ ಇದೆ, ಸಾಕಷ್ಟು ಹಾನಿಯಾಗುತ್ತೆ. ನವಿಲುಗಳು ಕೂಡ ರೈತರಿಗೆ ತುಂಬ ಸಂಕಷ್ಟ ತಂದೊಡ್ತವೆ ಅಂತಂತ ಹೇಳಿ ಎಲ್ಲ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೈತರು

0: ಹೀಗೆ ಒಂದು ಆತಂಕ ಏನಂತಂದ್ರೆ, ನಮಗೆ ಪ್ರಾಣಿಗಳಿಂದ ರಕ್ಷಣೆ ಸಿಗಬೇಕು, ಅಕಸ್ಮಾತ್ ಏನಾದರೂ ಬೆಳೆ ಹಾಳಾದರೆ ಅದಕ್ಕೆ ಕೂಡ ಪರಿಹಾರ ಸಿಗಬೇಕು, ಸರ್ಕಾರ ನಮಗೆ ಸಹಾಯ ಮಾಡಬೇಕು ಅಂತನೋ ವಿಚಾರವನ್ನು ಪದೇ ಪದೇ ಹೇಳ್ತಿರ್ತಾರೆ.
1: ಈಗ ಆನೆಗಳಿಂದ ಕೂಡ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳು ನಾಶ ಆಗುತ್ತೆ, ಅದು ಕಾಡಿಂದ ತೋಟಗಳು ಹೋದ ತಕ್ಷಣ ಏನಾಗುತ್ತೆ, ಸಹಜವಾಗಿ ಎಲ್ಲ ತುಳಿದಾಕ್ಬಿಡುತ್ತೆ. ಇನ್ನೇನು ಹುಲಿ ಅಥವಾ ಚಿರತೆಯಿಂದ ಬೆಳೆ ನಾಶ ಆಗಲ್ಲ, ಆದರೆ ಕಾಡಲ್ಲಿ ನಂದಿಳಿಂದನೂ ಆಗುತ್ತೆ, ಆಮೇಲೆ ನವಿಲಿಂದನೂ ಕೂಡ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ಇದು ರಾಜ್ಯ ಸರ್ಕಾರ ಕೂಡ ಇವನ್ ಪ್ರಾಣಿಗಳಿಂದ ಡೆತ್ ಆದಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಪರಿಹಾರ ಕೂಡ ಕೊಡ್ತೀವಿ, 20 ಲಕ್ಷ ರೂಪಾಯಿ ಅಷ್ಟು ಹಣ ಕೂಡ ಕೊಡ್ತಾರೆ. ಆದರೆ ಸತ್ತೋದ್ರೆ ವಾಪಸ್ ಬರೋದಿಲ್ಲ. ಆಮೇಲೆ ವಿಶೇಷವಾಗಿ ಆನೆಗಳಿಗೆ ಕಾರಿಡಾರ್ ಇದೆ, ಆ ಕಾರಿಡಾರಲ್ಲಿ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಕೂಡ ಹತ್ರ ಒಂದು 2000 ಕಿಲೋಮೀಟ್ರಿಗಿಂತಲೂ ಹೆಚ್ಚು ರೈಲ್ವೇದು ಲೈನ್ ಬ್ಯಾರಿಕೇಡಿಂಗು ಹಾಕಿದ್ದೀವಿ. ಇನ್ನೂ ಹಾಕುವಂಥದ್ದಿದೆ.
0: ಆನೆಗಳ ಸಂರಕ್ಷಣೆ ಮಾಡಬೇಕಂತಂದಾಗ ಸಾಕಷ್ಟು ಸುತ್ತಲೂ ಕೂಡ ಬೇಲಿ ಹಾಕೋದಾಗಲಿ ಅಥವಾ
1: ಬ್ಯಾರಿಕೇಡಿಂಗ್, ಆಮೇಲೆ ಟ್ರೆಂಚ್ ಒಗೀತಾರೆ, ಬ್ಯಾರಿಕೇಡಿಂಗ್ ಹಾಕ್ತಾರೆ, ಆಮೇಲೆ ಫೆನ್ಸಿಂಗ್ ಹಾಕ್ತಾರೆ, ಎಲೆಕ್ಟ್ರಿಕ್ ಫೆನ್ಸಿಂಗ್ ಇದೆಯಲ್ಲ ಅದು ಅದು ಹಾಕ್ತಾರೆ.
0: ಜೊತೆ ಜೊತೆಗೆ ಪರಿಸರ ಸಂರಕ್ಷಣೆ ಅಂತ ವಿಷಯ ತುಂಬ ಮುನ್ನೆಲೆಯಲ್ಲಿ ಇದೆ ಇವಾಗ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕಾಗಿದೆ. ಮತ್ತೆ ನಗರಗಳಲ್ಲಿ ಒಂದು ಮರ ಕಡಿಬೇಕಂತಂದ್ರೆ 1000 ಬಾರಿ ಯೋಚಿಸಬೇಕಾಗತ್ತೆ, ಮತ್ತು ಅದಕ್ಕೆ ಸಾಕಷ್ಟು ನಿಯಮಗಳಿವೆ, ಪೂರ್ವಾನುಮತಿ ತಗೋಬೇಕಾಗತ್ತೆ ಇತ್ಯಾದಿಗಳೆಲ್ಲ ಇವೆ. ಹಾಗಾಗಿ ಇಲ್ಲಿ ಮರಗಳ ರಕ್ಷಣೆ ಬಗ್ಗೆ ಸಾಕಷ್ಟು ಜಾಗೃತಿ ಇದೆ ಅಂತ ಅನಿಸುತ್ತೆ ನಮಗೆ ಸಿಟಿನಲ್ಲಿ.
1: ಈಗ ಮರಗಳು ರೆಂಬೆ ಏನಾದ್ರು ತೊಂದರೆ ಆಗ್ತಾ ಇದ್ರೆ, ಒಣಗಿದ್ರೆ ಅಥವಾ ಮನೆಗಳ ಮೇಲೆ ಹೋಗ್ಬಿಟ್ಟಿದ್ರೆ ಅಲ್ಲಿ ಲೋಕಲ್ ಅಧಿಕಾರಿಗಳಿಗೆ ಪವರ್ಸ್ ಇರುತ್ತೆ, ತೆಗಿತಾರೆ. ಅಥವಾ ಮರ ತೆಗಿಬೇಕಂದ್ರೆ ಹೈಕೋರ್ಟಿಂದ ಒಂದು ಕಮಿಟಿ ಮಾಡಿದ್ದಾರೆ, ಹೈಕೋರ್ಟ್ ಒಂದು ಕಮಿಟಿ, ಮಾನಿಟರಿಂಗ್ ಕಮಿಟಿ ಇರುತ್ತೆ, ಅಲ್ಲಿಗೆ ಲೆಟರ್ ಬರೆದು ಈ ಫಾರೆಸ್ಟ್ ಆಫೀಸರು ರೆಕಮೆಂಡ್ ಮಾಡಿ ಆ ಸಮಿತಿ ತೀರ್ಮಾನ ಮಾಡಿದ್ರೆ ಮಾತ್ರ ಮರ ಕಡಿಬೇಕು, ಕಾನೂನು ಬಿಗಿಯಾಗಿದೆ. ಆದರೂ ಕೂಡ ಕೆಲವರು ಕಡಿದು ಬಿಡ್ತಾರೆ, ಅಂತ ಸಂದರ್ಭದಲ್ಲಿ ಕೇಸ್ ಹಾಕಿ ಅವ್ರ ಮೇಲೆ FIR ಹಾಕಿ ಮಾಡ್ತಾರೆ, ಮತ್ತೆ ಮರ ಕಡ್ದಂತ ಸಂದರ್ಭದಲ್ಲಿ ಪಬ್ಲಿಕ್ ಕೂಡ ಕಂಪ್ಲೇಂಟ್ ಮಾಡ್ತಾರೆ, ಅಬ್ಜೆಕ್ಷನ್ ಮಾಡ್ತಾರೆ. ಅಂದ್ರೆ ಇದೇನಾಗುತ್ತೆ, ಮರಗಳ ಬಗ್ಗೆ ಜನಕ್ಕಿರ್ತಕ್ಕಂಥ ಕಾಳಜಿ ಗೊತ್ತಾಗುತ್ತೆ.
0: ಪರಿಸರ ಖಾತೆ ಜವಾಬ್ದಾರಿ ತಮ್ಮ ಮೇಲೆ ಇರೋದ್ರಿಂದ ಈ ಎಲ್ಲ ಮಾಲಿನ್ಯಗಳು ತಡೆಗಟ್ಟಬೇಕು, ಅದಕ್ಕೆ ಮಂಡಳಿಗಳು ಇವೆ, ಸಾಕಷ್ಟು ಕ್ರಮಗಳನ್ನು ಅವರು ತಗೋಬೇಕಾಗತ್ತೆ. ಆ ಒಂದು ಕೆಲಸ ಜಾಸ್ತಿ ಚೆನ್ನಾಗಿ ಮಾಡಿದರೆ ಬಹುಶಃ ಒಂದು ಉತ್ತಮವಾದಂಥ ಗಾಳಿ ನಮಗೆ ಸಿಗೋಕೆ ಸಾಧ್ಯ ಆಗುತ್ತೆ. ಆಮೇಲೆ ಈ ತ್ಯಾಜ್ಯ ವಸ್ತುಗಳ ಒಂದು ಘನ ತ್ಯಾಜ್ಯಗಳ ವಸ್ತುಗಳ ನಿರ್ವಹಣೆ ಕೂಡ ತುಂಬ ಕಠಿಣವಾದದ್ದೇ ಅಂತ ಅನಿಸುತ್ತೆ. ಸರ್ಕಾರಗಳು ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅವು ಬೆಟ್ಟದಷ್ಟು ಹಾಗೆ ಬೆಳೀತಾ ಇವೆ. ಅದರ ನಿರ್ವಹಣೆ ಬಗ್ಗೆ ಹೇಳಿ ಸರ್.
1: ಈಗ ತ್ಯಾಜ್ಯ ನಿರ್ವಹಣೆ ಬಗ್ಗೆ ನಮ್ಮ BTM ವಿಧಾನಸಭಾ ಕ್ಷೇತ್ರ ಮಾದರಿ ಅಂತ ಹೇಳ್ಬೋದು. ನಮ್ಮಲ್ಲಿ ಕಸರಾಸ ಕೇಂದ್ರ ಅಂತ ಮಾಡಿದ್ದೀವಿ, ಅದನ್ನೊಂದ್ಸಲಿ ನೀವೆಲ್ಲ ನೋಡಬೇಕು. ನಮ್ಮ ರಾಜ್ಯಕ್ಕೆ ನಾವು ಮಾಡಿರ್ತಕ್ಕಂಥದ್ದನ್ನು ಎಲ್ಲ ಕ್ಷೇತ್ರದಲ್ಲೂ ಒಂದೊಂದು ಮಾಡಿದ್ರೆ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಸಾಕಷ್ಟು ನಾವು ಪರಿಹಾರ ಕಂಡಿಡ್ಕೋಬೋದು. ಆಮೇಲೆ ಈಗ ಜಲಮಾಲಿನ್ಯ, ಈ ಬೆಂಗಳೂರಿಗೆ 2000ಕ್ಕಿಂತಲೂ ಹೆಚ್ಚು MLD ನೀರು ಬರುತ್ತೆ. ನಮ್ಮ ಇದು ಪ್ಲ್ಯಾಂಟ್ಸ್ ಇದೆಯಲ್ಲ, ನೀರನ್ನು ಪರಿಷ್ಕರಣೆ ಮಾಡುವಂಥ ಪ್ಲ್ಯಾಂಟ್ಸ್ ಇದೆಯಲ್ಲ, ಅಲ್ಲಿ ಪರಿಷ್ಕರಣೆ ಆಗ್ತಾ ಇರತಕ್ಕಂಥದ್ದು STPs 1200 MLD ಅಷ್ಟೇ. ಎಲ್ಲ ಕರೆಕ್ಟಾಗಿ 24 hours ನಡೀತಾ ಇದ್ರೆ 1200 MLD ಆಗುತ್ತೆ. ಆದರೆ ನೀರು 2000ಕ್ಕಿಂತಲೂ ಜಾಸ್ತಿ ಬಂದರೂ ಕೂಡ 1800 ಮಾತ್ರ ನಾವು ಆಚೆ ಹೋಗುತ್ತೆ, ಇನ್ನೊಂದು 200-300 MLD ಇಲ್ಲೇ ನಾವು ಬಳಸ್ಕೊಂಡ್ಬಿಡ್ತೀವಿ. ಅದು ಸ್ಟಾರ್ ಮೋಟರ್ ಏನು ಹೋಗೋದಿಲ್ಲ ಅದು. ಅಂದರೆ ಇನ್ನೂ ಒಂದು 600 MLD ಅಷ್ಟು ನೀರು ಈ ಸ್ಟಾರ್ ಮೋಟರ್ ಏನ್ಸ್ ಮುಖಾಂತರ ನದಿಗೆ ಹೋಗೋದು. ಕೊನೆಗೆ ಈಗ ವೃಷಭಾವತಿ ಹೋಗಿ ಕನಕಪುರದ ಹತ್ರ ಸೇರ್ಕೊಳ್ಳುತ್ತೆ ಕಾವೇರಿ ನದಿ. ಈ ಕಡೆ ಚಲ್ಲಘಟ್ಟೆ ವ್ಯಾಲಿದು ತಮಿಳ್ನಾಡಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ, ಕಾವೇರಿ ನದಿಗೆ ಸೇರೋದು. ಅದರಿಂದ ನಾನು ಈಗ ಮೀಟಿಂಗ್ ಇದೆ ನಮ್ಮ BDSP ಚೇರ್ಮನ್ರಿಗೆ, ಮೊನ್ನೆ ಅವ್ರಿಗೆ ಒಂದು ಈ ರೀತಿ ಆಗ್ತಾ ಇದೆ ಅಂತ ಅವ್ರಿಗೆ ನೋಟಿಸ್ ಒಂದು ಸೂಚನೆ ಕೊಟ್ಟಿದ್ವಿ. ಆಮೇಲೆ ಈಗಿರ್ತಕ್ಕಂಥ STPsನ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು, ಇನ್ನೂ 550 ML ನೀರು ಸಂಸ್ಕರಣೆ ಮಾಡುವಷ್ಟು ಕೆಲಸಗಳು ಪ್ರಾರಂಭ ಆಗಿದೆ ಅಥವಾ ಸ್ಯಾಂಕ್ಷನ್ ಆಗಿದೆ, ಅದು ಕೂಡ ಶೀಘ್ರಗತಿನಲ್ಲಿ ಆಗಬೇಕು, ಅದೊಂದು ಮಾಡಬೇಕು. ಆಮೇಲೆ ಏನಾಗುತ್ತೆ, ನಮ್ಮ ಅಪಾರ್ಟ್ಮೆಂಟ್ಸು 80 ಮನೆಗಿಂತಲೂ ಹೆಚ್ಚಿರ್ತಕ್ಕಂಥ ಅಪಾರ್ಟ್ಮೆಂಟ್ಸ್ಗೆ STPs ಕಡ್ಡಾಯ ಇರುತ್ತೆ. ಅದು ಸರಿಯಾಗಿ ಸಮರ್ಪಕವಾಗಿ ನೋಡ್ತಾ ಇದ್ದಾರೋ ಇಲ್ವೋ ಅಂತೇಳಿ ನಮ್ಮ ಅಧಿಕಾರಿಗಳಿಗೆ 15 ದಿನ ಟೈಮ್ ಕೊಟ್ಟಿದ್ದೀನಿ, ಆಗಲೇ 1 ವಾರ ಆಯಿತು. ಅವರು ಸಮರ್ಪಕವಾಗಿ ಅವ್ರು ಮಾಡಬೇಕು. ಆಮೇಲೆ ನದಿಗಳ ಪಕ್ಕದಲ್ಲಿ ಫ್ಯಾಕ್ಟ್ರೀಸು, ಬೇಕಾದಷ್ಟು ಬೇರೆ ಬೇರೆ

0: ಉತ್ಪನ್ನಗಳು ತಯಾರಿಸುವಂಥ ಫ್ಯಾಕ್ಟ್ರೀಸು ಇದೆ, ಅಲ್ಲೆಲ್ಲ ಜಲಮಾಲಿನ್ಯ ಆಗ್ತಾ ಇದೆ. ಅನೇಕ ಕಡೆ ನದಿ ನೀರು ಕೂಡ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತ ನಮ್ಮ ಇಲಾಖೆಯವರೇ ಅದನ್ನು ಟೆಸ್ಟ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಅದನ್ನ ಒಂದು 15 ದಿವಸದಲ್ಲಿ ಯಾವ್ಯಾವ ಫ್ಯಾಕ್ಟ್ರಿ ಕಲುಷಿತ ಮಾಡ್ತಾ ಇದೆ ಅಂತೇಳಿ ಪಟ್ಟಿ ಮಾಡೋಕ್ಕೆ ಹೇಳಿದ್ದೀನಿ. ಈಗಾಗಲೇ ಒಂದು ವಾರ ಆಯಿತು, ಮುಂದಿನ ವಾರ ಮೀಟಿಂಗ್ ಇಟ್ಕೊಳ್ತೀನಿ. ಯಾವ್ಯಾವ ಫ್ಯಾಕ್ಟ್ರಿ ಕಲುಷಿತ ಮಾಡ್ತಾ ಇದೆ ಅಂಥದ್ದನ್ನು ಅವರು ಸರಿ ಮಾಡಬೇಕು, ಇಲ್ಲಾಂದ್ರೆ ಮುಚ್ಚಿ.
1: ಹೌದು, ಈ ರೀತಿ ಕಟ್ಟಳೆಗಳನ್ನು ಹಾಕಿದ್ರೆ
0: ಕಾನೂನು ಇದೆ.
1: ಹೌದು,
0: ಕಾನೂನು ಯಾವತ್ತೂ ಇದೆ, ಜಾರಿ ಮಾಡಬೇಕು.
1: ಹೌದು ಹೌದು,
0: ಜಾರಿ ಮಾಡುವಂತ ಕೆಲಸ ಮಾಡಬೇಕು.
1: ಸರ್, ಈಗ ಬೆಂಗಳೂರಿನಲ್ಲಿ ನಾವು ನದಿಗಳ ಬಗ್ಗೆ ಮಾತಾಡ್ತೀವಿ, ಕೆರೆಗಳ ಬಗ್ಗೆ ಮಾತಾಡ್ತೀವಿ. ಗಣೇಶನ ಹಬ್ಬದ ಸಂದರ್ಭದಲ್ಲಿ ಇನ್ನಷ್ಟು ಜಾಸ್ತಿ ಕಲುಷಿತ ಆಗುತ್ತೆ, ಅದರ ತಡೆಗಟ್ಟಬೇಕಾಗತ್ತೆ. ಮತ್ತೆ ಬಹಳ ಗಮನಾರ್ಹವಾಗಿ ಅಂತೇನೆಂದರೆ, ಇವಾಗ ನದಿಯಲ್ಲಿ ಕೆರೆಯಲ್ಲಿ ನೀರು ಇಲ್ಲ, ಅದು ತುಂಬ ಸಮಸ್ಯೆ ಆಗಿದೆ. ಇಂಥ ಸಂದರ್ಭದಲ್ಲಿ ಗಣೇಶನ ಹಬ್ಬದ ಸಂದರ್ಭದಲ್ಲಿ ಗಣೇಶನ ವಿಸರ್ಜನೆಯನ್ನು ಸಣ್ಣ ಸಣ್ಣ ಒಂದು ಪಾತ್ರೆಯಲ್ಲಿ ಮುಳುಗಿಸ್ಬೇಕು, ಅಲ್ಲಿ ಇನ್ನೊಂದು ಏನೋ ಬೀಜ ಇರಬೇಕು, ಅದನ್ನು ನೆಡಬೇಕು ಅಂತೇನು ಇತ್ಯಾದಿ ಕೆಲವು ಕ್ರಮಗಳಿವೆ ಆ ಬಗ್ಗೆ.
0: ಅದು ಸಣ್ಣ ಸಣ್ಣ ಗಣೇಶ ಏನು ಮಾಡ್ತಾರೆ, ಮನೆಯಲ್ಲಿ ಬಕೆಟಲ್ಲೇ ಮಾಡ್ತಾರೆ. ಆಮೇಲೆ ಈಗ ಮೊದಲೆಲ್ಲ ಏನು ಮಾಡ್ತೀವಿ, ಲಾಲ್ಬಾಗ್ ಕೆರೆಗೆ ಹೋಗ್ತಾ ಇದ್ವಿ ನಾವು ಹುಡುಗರ ಇದ್ದಾಗ, ಹಲಸೂರು ಕೆರೆಗೆಲ್ಲ ಹೋಗ್ತಾ ಇದ್ದೀವಿ, ಕೆರೆಯಿಂದಲೇ ಬಿಟ್ಬಿಡ್ತಿದ್ರೆ ಆಗೆಲ್ಲ. ಈಗೇನಾಗಿದೆ, ಒಂದು 20-30 ವರ್ಷದ ಈಚೆಗೆ ಎಲ್ಲ ಕಡೆ ಕೂಡ ಈ ನೀರು ಮಾಡಿದ್ದಾರೆ, ಟ್ಯಾಂಕಲ್ಲೇ ಬಿಡಬೇಕು ಅಂತ ಈಗ ಮಾಡಿದ್ದಾರೆ. ಮಾಡಿರೋದ್ರಿಂದ ಕೆರೆಗಳಿಗೆ ನೇರವಾಗಿ ಯಾರೂ ಬಿಡ್ತಾ ಇಲ್ಲ. ಈಗ ಬೇರೆ ಕಡೆ ವಾರ್ಡ್ಗಳಲ್ಲಿ BBMP ಅವರು ಎಲ್ಲಿ ನಿಗದಿತ ಮಾಡಿರ್ತಾರೋ ಆ ಜಾಗಕ್ಕೆ ಹೋಗೋಕೆ ಆಗೋದಿಲ್ಲ ಅಂತೇಳಿ, ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಿಡ್ತಾರೆ, ಎಲ್ಲಂದ್ರಲ್ಲಿ ಇದಾಕಿ ಮಾಡ್ತಾರೆ ಅಂತೇಳಿ ನಿಗದಿತ ಸ್ಥಳಗಳಲ್ಲಿ ಟ್ಯಾಂಕರು ಕೂಡ ನಿಲ್ತಿರ್ತಾರೆ. ಅದೆಲ್ಲ ಸ್ವಲ್ಪ ಈ ಒಂದು 20-30 ವರ್ಷದ ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ ಜನ. POP ಗಣೇಶ ಬಳಸೋದು ಬಿಟ್ಬಿಟ್ರೆ, ಅಥವಾ ಈ ಕಲರ್ ಹಾಕಿರ್ತಕ್ಕಂಥ ಗಣೇಶ ಬಿಟ್ಬಿಟ್ರೆ, ರಾಸಾಯನಿಕ ಲೇಪಿತ ಬಿಟ್ಬಿಟ್ರೆ ಇದೆಲ್ಲ ಕೂಡ ಕೆಲಸನೇ ಇರಲ್ಲ.
1: ಹೌದೌದು,
0: ಜನ ಅರ್ಥ ಮಾಡ್ಕೋಬೇಕು.
1: ನಿಜ. ಇನ್ನೊಂದು ಭಾಳ ಪ್ರಮುಖವಾದಂಥ ಪ್ರಶ್ನೆ ಕೇಳಬೇಕು ಸಚಿವರೇ. ಈಗ ಭಾಳಷ್ಟು ಹಿಂದೆ ಅಥವಾ ನನ್ನ ನಡುವೆ ಆವಾಗಿವಾಗ ಈ ಬೆಂಕಿ ಅವಘಡಗಳು ಸಂಭವಿಸ್ತಿರ್ತವೆ. ಅಂಥ ಸಂದರ್ಭದಲ್ಲಿ ಯಾವ ಕಾರಣದಿಂದ ಇದು ಆಯಿತು ಅಂತ ಅನ್ನೋದು ಕೂಡ ಕಂಡಿಡಿಯೋಕ್ಕಾಗದಷ್ಟು ಸಮಸ್ಯೆ ಆಗಿರ್ತದೆ. ಇದ್ರ ಕಡೆ ಈಗ ಆಧುನಿಕ ತಂತ್ರಜ್ಞಾನ ಇದೆ, ಇವತ್ತು ದ್ರೋಣ ಇದೆ, ಏನು ಮಾಡಿ ನಾವು ಇದನ್ನು ಸಂಪೂರ್ಣವಾಗಿ ತಪ್ಪಿಸೋಕ್ಕೆ ಸಾಧ್ಯ ಸರ್?
0: ಇದು ಕಾಡ್ಗಿಚ್ಚು ಅಂತೀವಿ, ಯೂಶ್ವಲಾಗಿ ಮಾರ್ಚಲ್ಲಿ ಪ್ರಾರಂಭ ಆಗುತ್ತೆ, ಬಿಸಿಲು ಜಾಸ್ತಿ ಆಗುತ್ತಲ್ಲ ಆ ಸಂದರ್ಭದಲ್ಲಿ ನೆಲದಲ್ಲೆಲ್ಲ ಹುಲ್ಲೆಲ್ಲ ಒಣಗಿರುತ್ತೆ, ಆ ಸಂದರ್ಭದಲ್ಲಿ ಬೆಂಕಿ ಬಿದ್ದುಬಿಡುತ್ತೆ. ಅದೆಲ್ಲ ಮೊದಲೆಲ್ಲ ಜಾಸ್ತಿ ಬೆಂಕಿ ಬಿದ್ದು ಕಾಡೆಲ್ಲ ಸುಟ್ಟೋಗೋದು. ಇತ್ತೀಚೆಗೆ ಸಾಕಷ್ಟು ಪ್ರಿಕಾಷನರಿ ನಮ್ಮ ಇಲಾಖೆಯವರು ತೊಗೊಂಡಿದ್ದಾರೆ, ಹೊಸ ತಂತ್ರಜ್ಞಾನ ಬಂದಿದೆ. ಒಂದು ದಿವಸದಲ್ಲಿ ಎಂಥ ಬೆಂಕಿ ಇದ್ರೂ ಕೂಡ ಒಂದೇ ದಿವಸದಲ್ಲಿ ಆರಿಸುವಂಥ ವ್ಯವಸ್ಥೆಯನ್ನು ಇತ್ತೀಚಿನ ದಿನಗಳಲ್ಲಿ ಮಾಡಿಕೊಂಡಿದ್ದಾರೆ.
1: ಸರ್, ಈಗ ತಾವು ಆಕಾಶವಾಣಿ ಮೂಲಕವಾಗಿ ಅನೇಕ ವಿಚಾರಗಳನ್ನು ಹೇಳಿದಿರಿ, ನಿಮ್ಮ ಸಂದೇಶ ನಮ್ಮ ಜನತೆಗೆ ತಲುಪತ್ತೆ, ಕೇಳುಗರು ಕೂಡ ಪ್ರಭಾವಿತರಾಗ್ತಾರೆ, ಯಾಕಂದರೆ ಸಚಿವರೇ ನೇರವಾಗಿ ನಮಗೆ ಸಲಹೆಗಳನ್ನು ನೀಡಿದ್ದಾರೆ ಅಂಥೇಳಿ. ಮತ್ತು ಕೆಲವು ಕಾನೂನುಗಳಿವೆ, ಅದು ತುಂಬ ಬಿಗಿಯಾಗಿವೆ, ಯಾವುದೇ ರೀತಿಯಾದಂತಹ ವನ್ಯ ಪ್ರಾಣಿಗಳಿಗೆ ತೊಂದರೆ ಕೊಡೋದಾಗಲಿ ಅಥವಾ ಈ ಮನುಷ್ಯ ಮತ್ತು ವನ್ಯ ಪ್ರಾಣಿಗಳ ನಡುವಿನ ಸಂಘರ್ಷ ಯಾವತ್ತೂ ಇರಲೇಬಾರದು. ಆ ದಿಶೆಯಲ್ಲಿ ಅವರು ಸಹಕಾರದಿಂದ ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ಮತ್ತು ಪರಿಸರ ಅಂತ ಅನ್ನೋದು, ಅರಣ್ಯ ಪರಿಸರ ಎಲ್ಲವೂ ಕೂಡ ನಮ್ಮದೇ ಇರೋದ್ರಿಂದ, ಆ ಖಾತೆಯ ಸಚಿವರು ತಾವು ಆಗಿರೋದ್ರಿಂದ, ಮತ್ತು ತುಂಬ ಒಳ್ಳೆಯ ರೀತಿಯಲ್ಲಿ ತಾವು ಸೂಕ್ಷ್ಮವಾಗಿ ಜನರಿಗೆ ತಿಳಿ ಹೇಳಿರೋದ್ರಿಂದ ಒಳ್ಳೇದಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಣ. ಈ ಹಬ್ಬದ ಸಂದರ್ಭದಲ್ಲಿ ತಾವು ಬಂದು ಆಕಾಶವಾಣಿ ಮೂಲಕವಾಗಿ ಇಷ್ಟೆಲ್ಲ ಮಾತಾಡಿದ್ದೀರಿ ಸರ್, ಎಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.
0: ಓಕೆ, ನಮಸ್ಕಾರ.
2: ಇದುವರೆಗೂ ರಾಮಲಿಂಗಾರೆಡ್ಡಿ ಸಚಿವರು, ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆ, ಇವರ ಸಂದರ್ಶನವನ್ನು ಕೇಳಿದ್ರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಇಂದು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 1967, 77, 87 ಹಾಗೂ 97 ತೆರೆಕಂಡಂತಹ ಚಿತ್ರಗೀತೆಗಳು ಮೂಡಿ ಬರ್ತಾ ಇದೆ. 97 ಚಿತ್ರಗೀತೆಗಳು ಇನ್ನು ಮುಂದೆ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಗಂಗಾ ಯಮುನಾ ಚಿತ್ರದ ಗೀತೆ ಮೂಡಿ ಬಂತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿದ್ಯಾಸಾಗರ್ ಅವರ ಸಂಗೀತವಿತ್ತು.

ಇದಾಗಿತ್ತು ಇಂದಿನ ಹಳೆಯ ಸುಮಧುರ ಗೀತೆಗಳ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮ. ಬೆಳಗಿನಿಂದ ಈ ಹೊತ್ತಿನವರೆಗೂ ಜೊತೆಯಾದದ್ದು ಮಾನಸ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ 2025 ಏಪ್ರಿಲ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಬ್ರಿಕ್ಸ್ ನಾಯಕರು ಖಂಡಿಸಿದ್ದಾರೆ. ಭಯೋತ್ಪಾದನೆಯ ಎಲ್ಲ ರೂಪಗಳ ವಿರುದ್ಧ ಹೋರಾಡುವ ಬದ್ಧತೆಯನ್ನು ಪುನರುಚ್ಚರಿಸಿರುವ ನಾಯಕರು ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ ನೀತಿಗೆ ಕರೆ ನೀಡಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ಗೌಡನಹಳ್ಳಿಯಲ್ಲಿ ಇಂದು ಮಾತೃಶ್ರೀ ಮನೋವಿಕಾಸ ಕೇಂದ್ರದ ನೂತನ ವೈದ್ಯಕೀಯ ಕೇಂದ್ರವನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತರಾದ ಡಾ ಎಸ್ಜಿ ಸುಶೀಲಮ್ಮ ಮತ್ತು ಡಾ ಸುರೇಶ್ ಹನಗವಾಡಿ ಉಪಸ್ಥಿತರಿರಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ರಾಮನಗರಕ್ಕೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು ಜನರ ಕುಂದುಕೊರತೆಗಳನ್ನು ಆಲಿಸಿ ಅಹವಾಲುಗಳನ್ನು ಸ್ವೀಕರಿಸಲಿದ್ದಾರೆ. ಇಂದು ಸ್ವಾತಂತ್ರ್ಯ ಹೋರಾಟಗಾರ ಜತೀಂದ್ರನಾಥ್ ದಾಸ್ ಅವರ ಪುಣ್ಯತಿಥಿ. ಈ ಹಿನ್ನೆಲೆಯಲ್ಲಿ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಜತೀಂದ್ರನಾಥ್ ದಾಸ್ ಅವರು ಬ್ರಿಟಿಷರ ಆಡಳಿತದ ವಿರುದ್ದ ಹೋರಾಟದ ಹಾದಿಯನ್ನು ಆಯ್ಕೆ ಮಾಡಿಕೊಂಡಿದ್ದರು. ಜೈಲಿನಲ್ಲಿನ ಅಮಾನುಷ ಹಿಂಸೆ ಅವರ ಸಂಕಲ್ಪವನ್ನು ಕುಗ್ಗಿಸಲು ಸಾಧ್ಯವಾಗಲಿಲ್ಲ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನೇಪಾಳದಲ್ಲಿ ಇತ್ತೀಚೆಗೆ ಸಂಭವಿಸಿದ ಹಠಾತ್ ಪ್ರವಾಹ ಪರಿಣಾಮವಾಗಿ ಪ್ರಸ್ತುತ ರಾಸುವ, ನುವಾಕೋಟ್ ಮತ್ತು ಧಾಡಿಂಗ್ ಜಿಲ್ಲೆಗಳಲ್ಲಿ 3,700 ಹೆಚ್ಚು ಜನರು ತಾತ್ಕಾಲಿಕ ಆಶ್ರಯ ತಾಣಗಳಲ್ಲಿ ನೆಲೆಸಿದ್ದಾರೆ. ಇರಾನ್ ಮತ್ತು ಒಮನ್ ದೇಶಗಳು ಹರ್ಮೋಜ್ ಜಲಸಂಧಿಯಲ್ಲಿ ಹಡಗುಗಳ ಪ್ರವೇಶ ಮತ್ತು ನಿರ್ಗಮನಕ್ಕಾಗಿ ನೂತನ ಸಾಗರ ಮಾರ್ಗಗಳನ್ನು ನಿಗದಿಪಡಿಸಲು ಒಪ್ಪಿಕೊಂಡಿವೆ. ಈ ನೂತನ ಮಾರ್ಗಗಳ ಪ್ರಸ್ತಾವವನ್ನು ಮುಂಬರುವ ಪ್ರಾದೇಶಿಕ ಸಭೆಯಲ್ಲಿ ಕೊಲ್ಲಿ ರಾಷ್ಟಗಳ ಮುಂದೆ ಮಂಡಿಸಲು ಎರಡೂ ದೇಶಗಳು ನಿರ್ಧರಿಸಿವೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:30.

ಹೊಸ ಹಾಡು. ಈ ದಿನದ ಹೊಸ ಹಾಡು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗಿರುವುದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಮ್ಮೆಲ್ಲ ಕೇಳುಗರಿಗೆ, ಶ್ರೋತೃಗಳಿಗೆ ಪ್ರೀತಿಯ ನಮಸ್ಕಾರ. ಭಾರತೀಯ ಸಂಪ್ರದಾಯದ ಪ್ರಕಾರ, ಹಿಂದೂ ಸಂಪ್ರದಾಯದ ಪ್ರಕಾರ, ಈ ದಿನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ, ನಾಳೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನಾಲ್ಕನೇ ದಿನ, ಅಂದರೆ ಗಣೇಶ ಚತುರ್ಥಿಯ ದಿನ. ನಮ್ಮೆಲ್ಲ ಕೇಳುವರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.

ಕಾರ್ಯಕ್ರಮದ ಮೊದಲಿಗೆ ಏಕದಂತ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ವಿ ಮನೋಹರ್ ಅವರ ಗೀತ ರಚನೆ, ಗುರು ಕಿರಣ್ ಅವರ ಸಂಗೀತವಿತ್ತು. ಸಂಕಷ್ಟಕರ ಗಣಪತಿ ಈ ಚಿತ್ರದ ಗೀತೆ.

ರಘು ದೀಕ್ಷಿತ್ ಹಾಗೂ ಸಂಗಡಿಗರು ಹಾಡಿದ ಸಂಕಷ್ಟಕರ ಗಣಪತಿ ಈ ಚಿತ್ರದ ಟೈಟಲ್ ಟ್ರ್ಯಾಕ್ ಕೇಳಿದಿರಿ. ನಿಶ್ಚಲ್ ಅವರ ಗೀತರಚನೆ, ಋತ್ವಿಕ್ ಮುರಳೀಧರ್ ಅವರ ಸಂಗೀತವಿತ್ತು.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ಎಂ ನಾನು ಸದಾ ಕೇಳ್ತೀನಿ, ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಹೊಸ ಹಾಡು ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳುತ್ತಿರುವೆ. ಕಾರ್ಯಕ್ರಮದಲ್ಲಿಗ ಕುಟುಂಬ, ಈ ಚಿತ್ರದ ಒಂದು ಗೀತೆ. ಗಾಯಕ ಮನೋ ಹಾಗೂ ಸಂಗಡಿಗರು ಈ ಗೀತೆಯನ್ನು ಹಾಡಿದ್ದಾರೆ. ಉಪೇಂದ್ರ ಅವರ ಗೀತ ರಚನೆ, ಗುರುಕಿರಣ್ ಅವರ ಸಂಗೀತ.

ಮನ ಮೆಚ್ಚಿದ ಹುಡುಗಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಮನ ಮೆಚ್ಚಿದ ಹುಡುಗಿ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚಿ ಉದಯ್ ಶಂಕರ್ ಅವರ ಗೀತ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಈಗ ಕಾರ್ಯಕ್ರಮದ ಕೊನೆಯ ಗೀತೆ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
2: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
4: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:30.

ಕಲಾಭಾರತಿ. ಈ ದಿನದ ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಈ ದಿನದ ಕಲಾಭಾರತಿಯ ತಾರೆ ಚಿತ್ರ ನಿರ್ದೇಶಕ ಡಿ ರಾಜೇಂದ್ರ ಬಾಬು.

ಎಂಬತ್ತರ ದಶಕದಲ್ಲಿ ನಟನಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಡಿ ರಾಜೇಂದ್ರ ಬಾಬು ಮುಂದಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ನ ಮೇರು ನಿರ್ದೇಶಕರುಗಳಾದ ವಿ ಸೋಮಶೇಖರ್, ಕೆಎಸ್ಆರ್ ದಾಸ್, ಡಿ ರಾಜೇಂದ್ರ ಸಿಂಗ್ ಬಾಬು ಅವರ ಗರಡಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸಹಾಯಕ ನಿರ್ದೇಶನದಿಂದ ಬಡ್ತಿ ಹೊಂದಿದ ಡಿ ರಾಜೇಂದ್ರ ಬಾಬು ಮುಂದೆ ಸ್ವತಂತ್ರವಾಗಿ ನಿರ್ದೇಶಿಸಿದ ಮೊದಲ ಚಿತ್ರ ಜಿದ್ದು.

ಜಿದ್ದು ಚಿತ್ರದ ನಂತರ ತೆರೆಕಂಡ ಕಾಳಿಂಗ ಸರ್ಪ ಹಾಗೂ ಹೊಸ ಇತಿಹಾಸ ಚಿತ್ರಗಳು ಡಿ ರಾಜೇಂದ್ರ ಬಾಬು ಅವರನ್ನ ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನೆಲೆಯೂರುವಂತೆ ಮಾಡಿದವು. ಕಾಳಿಂಗ ಸರ್ಪ ಹಾಗೂ ಹೊಸ ಇತಿಹಾಸ ಚಿತ್ರಗಳ ನಂತರ ತೆರೆಕಂಡ ಎರಡೂ ಚಿತ್ರಗಳು ಅಂದರೆ ನಾನು ನನ್ನ ಹೆಂಡತಿ ಮತ್ತು ಸ್ವಾಭಿಮಾನ ಈ ಎರಡೂ ಚಿತ್ರಗಳು ಡಿ ರಾಜೇಂದ್ರ ಬಾಬು ನಿರ್ದೇಶಿಸಿದ ಸಿಲ್ವರ್ ಜುಬ್ಲಿ ಚಿತ್ರಗಳು.

0: ಒಂದು ಎರಡು ಮೂರು ಇನ್ನು ಬೇಕೆ.
1: ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ?
0: ಒಂದು ಎರಡು ಮೂರು ಇನ್ನು ಬೇಕೆ?
1: ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ?
2: ಕನ್ನಡದ ಟಾಪ್ 10 ಚಿತ್ರಗಳ ಪಟ್ಟಿ ಮಾಡಿದ್ರೆ ಹಾಲುಂಡತ್ತವರು ಖಂಡಿತ ಪಟ್ಟಿಯಲ್ಲಿ ಇರಲೇಬೇಕಾದ ಚಿತ್ರ. ಈ ಚಿತ್ರವೂ ಸಹ ಡಿ ರಾಜೇಂದ್ರ ಬಾಬು ನಿರ್ದೇಶನದ ಚಿತ್ರ.

25ಕ್ಕೂ ಹೆಚ್ಚು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ಡಿ ರಾಜೇಂದ್ರ ಬಾಬು ಕನ್ನಡಿಗರಿಗೆ ನೀಡಿದ್ದು ಹತ್ತಾರು ಸೂಪರ್ ಹಿಟ್ ಸಿನಿಮಾಗಳು. ಅವರು ನಿರ್ದೇಶಿಸಿದ ಮತ್ತಷ್ಟು ಸಿನಿಮಾಗಳ ಪಟ್ಟಿ ನೋಡೋದಾದರೆ ರಾಮಾಚಾರಿ, ಶ್ರೀರಾಮಚಂದ್ರ, ಅಣ್ಣಯ್ಯ, ಕರುಳಿನ ಕೂಗು, ಯಾರೇ ನೀನು ಚೆಲುವೆ, ಕುರುಬನ ರಾಣಿ, ಹಬ್ಬ, ಉಪ್ಪಿದಾದ, MBBS, ಬೊಂಬಾಟ್, ದಿಗ್ಗಜರು. ಒಲವಿನ ಉಡುಗೊರೆ ಸಹ ಡಿ ರಾಜೇಂದ್ರ ಬಾಬು ನಿರ್ದೇಶನದ ಚಿತ್ರ.

50ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿರುವ ಡಿ ರಾಜೇಂದ್ರ ಬಾಬು ಅವರಿಗೆ 2011ರಲ್ಲಿ ಜೀವಮಾನ ಸಾಧನೆಗಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರೆತಿದೆ. 2012ರಲ್ಲಿ ನಿರ್ದೇಶಕರಿಗೆ ನೀಡಲಾಗುವ ಅತ್ಯುನ್ನತ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಸಹ ದೊರೆತಿದೆ. 2013ರಲ್ಲಿ ನಮ್ಮನ್ನಗಲಿದ ಡಿ ರಾಜೇಂದ್ರ ಬಾಬು ಅವರು ನಿರ್ದೇಶಿಸಿದ ಚಿತ್ರ

0: ಹಾಡುಗಳ ಮೂಲಕ, ಚಿತ್ರದ ಗೀತೆಗಳ ಮೂಲಕ ಸದಾ ಕನ್ನಡಿಗರ ಮನದಲ್ಲಿ ಅಚ್ಚಳಿಯದೆ ಉಳಿಯುತ್ತಾರೆ.
1: ಓ ಗೆಳೆಯಾ,

0: ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಕೃತಕ ಬುದ್ಧಿಮತ್ತೆ ಎಐ ವಿಶ್ವವಿದ್ಯಾಲಯವನ್ನು 100 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗುವುದು. ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಹಾಗೂ ಮೈಸೂರಿನಲ್ಲೂ ಎಐ ಮಹಾವಿದ್ಯಾಲಯದ ಶಾಖೆಗಳನ್ನು ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಪಿಎಂ ಕೆಎಂವೈ 7 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತ್ರಿಪಡಿಸುವ ಈ ಯೋಜನೆ ವೃದ್ಧಾಪ್ಯದಲ್ಲಿ ರೈತರಿಗೆ ಆರ್ಥಿಕ ಸುದೃಢತೆ ಮತ್ತು ಘನತೆ ಒದಗಿಸಲಿದೆ. ಶಿವಮೊಗ್ಗ ಸರ್ಕಾರಿ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗರ್ಭಿಣಿಯರ ತಪಾಸಣೆಗೆ ಅಗತ್ಯವಾದ ಪೂರಕ ಸೌಲಭ್ಯಗಳನ್ನು ಕಲ್ಪಿಸಬೇಕು, ಆಸ್ಪತ್ರೆಗಳ ವಾರ್ಡ್ ಹಾಗೂ ಶೌಚಾಲಯಗಳ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅಧಿಕಾರಿಗಳಿಗೆ ಸೂಚಿಸಿದರು. ಆಸ್ಪತ್ರೆಗೆ ಭೇಟಿ ನೀಡಿ ಮಹಿಳಾ ಆರೋಗ್ಯಾಕಾಂಕ್ಷಿಗಳ ಆರೋಗ್ಯ ವಿಚಾರಿಸಿದ ಅವರು, ಆಸ್ಪತ್ರೆಯ ಮೂಲಸೌಕರ್ಯ ಹಾಗೂ ವೈದ್ಯಕೀಯ ಸೇವೆ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಮಾತನಾಡಿದರು.
1: ಶಿವಮೊಗ್ಗದಲ್ಲಿರುವಂತ ಮೆಗನ್ ಆಸ್ಪತ್ರೆಗೆ ಬಂದಿದ್ದೀನಿ. ಮಹಿಳಾ ವಾರ್ಡಿಗೆ ಹೋಗಿದ್ದೆ. ಆಸ್ಪತ್ರೆಯಲ್ಲಿರುವಂತ ಮಹಿಳಾ ರೋಗಿಗಳನ್ನ ಮಾತಾಡಿಸಿದ್ದೀನಿ. ಎಲ್ಲರೂ ಚೆನ್ನಾಗಿ ನೋಡ್ತಾರೆ ಬಂದಾಗಿಂದ ಅಂತ ಹೇಳ್ತಾರೆ. ಕೆಲವೊಂದ್ ಕಡೆ ಶೌಚಾಲಯ ಪ್ರಾಬ್ಲಮ್ ಇದೆ, ಕೆಲವೊಂದು ಪಾಪ ಎಪಿಎಲ್ ಕಾರ್ಡ್ ಇರೋರ್ಗೆ ದುಡ್ಡು ಕಟ್ಟಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನಾನೆಲ್ಲ ಆಸ್ಪತ್ರೆ ಸಿಬ್ಬಂದಿಯವ್ರಿಗೆ ಅವ್ರಿಗೆ ಸಹಾಯ ಮಾಡಕ್ ಹೇಳಿದ್ದೀನಿ. ಮತ್ತೆ ಕೆಲವೊಬ್ರು ಔಷಧಿನ ಹೊರಗಡೆ ಬರ್ಕೊಟ್ಟಿದ್ದಾರೆ ಅಂತಾನು ಸಹ ಹೇಳಿದ್ರು. ಆಮೇಲೆ ನೋಡಿ, ಅಲ್ಲಿ ಸ್ವಚ್ಛತೆ ಇಲ್ಲ. ವಾರ್ಡ್ಗಳು ಅಷ್ಟೇ, ಎಲ್ಲೆಲ್ಲಿ ಬೆಡ್ ಕಾಟ್ ಹಾಕಿದರೆ ಎಲ್ಲವೂ ಆ ಹಿಂದೆಗಡೆ ಕಿಟಕಿಗಳು ಮುರಿದೋಗಿದಾವೆ, ಅವನ್ನ ಹಾಕಕ್ಕಾಗಲ್ಲ. ಎಲ್ಲ ಫುಲ್ಲು ಧೂಳಿದಾವೆ, ಅವನ್ನೆಲ್ಲ ರೆಡಿ ಮಾಡಕ್ಕೆ ಹೇಳಿದೀವಿ. ಮತ್ತೆ ಔಷಧಿಗಳನ್ನ ಹೊರಗಡೆ ಬರ್ಕೊಡಬಾರ್ದು. ಇ ಫಾರ್ಮಸಿ ಆಗಿದೆ, ಯೂಶಲಿ ಅದೆಲ್ಲ ಅಕೌಂಟಬಿಲಿಟಿ ಇರುತ್ತೆ.
0: ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವಾ ಕೇಂದ್ರದ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆ ಮಾಜಾಳಿ ಭಟ್ಕಳ ನಡುವಿನ ಕರಾವಳಿ ತೀರದಲ್ಲಿ ನಿನ್ನೆ ಸಂಜೆ 5:30 ಇಂದು ರಾತ್ರಿ 8:30 ಸ್ವೆಲ್ ಸರ್ಚ್ ಸಮುದ್ರ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ಮೀನುಗಾರರು ಎಚ್ಚರಿಕೆ ವಹಿಸಬೇಕು ಹಾಗೂ ಪ್ರವಾಸಿಗರು ಸಮುದ್ರ ತೀರದಲ್ಲಿ ಮುನ್ನೆಚ್ಚರಿಕೆ ಪಾಲಿಸುವಂತೆ ಸೂಚಿಸಲಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಹೋಬಳಿಯಲ್ಲಿ ಆಯೋಜಿತ ಪ್ರಜಾಸೇವಾ ಆಂದೋಲನ ಸಭೆಗೆ ಶಾಸಕ ಕೆವೈ ನಂಜೇಗೌಡ ಚಾಲನೆ ನೀಡಿದರು. ಬಳಿಕ ನಾಗರಿಕರ ಅಹವಾಲು ಸ್ವೀಕರಿಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ರೈತ ಭವನದಲ್ಲಿ ಆಯೋಜಿತ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರುತಿ ಎಂ ಮಾಳಪ್ಪಗೌಡರ್ ಪಾಲ್ಗೊಂಡು ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟ ಒಟ್ಟು 52 ಅರ್ಜಿಗಳನ್ನು ಸ್ವೀಕರಿಸಿದರು. ಧಾರವಾಡ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಡೆದ ಪ್ರಜಾ ಆಂದೋಲನ ಸಭೆಯಲ್ಲಿ ಒಟ್ಟು 184 ಅರ್ಜಿಗಳು ಸಲ್ಲಿಕೆಯಾಗಿವೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಲಾವಿದ ಬಿ ಮಾರುತಿ ದತ್ತಿ ಅಂಗವಾಗಿ ಇಂದು ಸಂಜೆ 6:00 ಸಂಘದ ಚಿತ್ರಕಲಾ ಸಭಾಭವನದಲ್ಲಿ ಚಿತ್ತಾರ ಚೇತನ ಪ್ರಶಸ್ತಿಯನ್ನು ಕಲಾವಿದೆ ಅರ್ಪಿತಾ ಕೋಟಿ ಅವರಿಗೆ ಪ್ರದಾನಿಸಿ ಗೌರವಿಸಲಿದೆ. ಹಿರಿಯ ಸಾಹಿತಿ ರಂಜಾನ್ ದರ್ಗಾ, ಹಿರಿಯ ಕಲಾವಿದರಾದ ಹಾವೇರಿಯ ಕರಿಯಪ್ಪ ಹಂಚಿನಮನಿ ಹಾಗೂ ಹುಬ್ಬಳ್ಳಿಯ ಕೆವಿ ಮಂಜುಳ ಅತಿಥಿಯಾಗಿ ಪಾಲ್ಗೊಳ್ಳುವರು. ವಿಶ್ವ ಓಜೋನ್ ದಿನಾಚರಣೆ ಹಿನ್ನೆಲೆ ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರ ಇಂದಿನಿಂದ 4 ದಿನಗಳವರೆಗೆ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಎಂದು ಜಿಲ್ಲಾ ವಿಜ್ಞಾನ ಅಧಿಕಾರಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಜಲಾಶಯದಿಂದ ತಮಿಳುನಾಡಿಗೆ ಪ್ರತಿದಿನ 6,000-7,000 ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತಿದೆ. ನದಿ ನೀರಿನ ಹರಿವು ಹೆಚ್ಚಳವಾಗಿರುವ ಹಿನ್ನೆಲೆ ನಡುಗಡ್ಡೆಯಲ್ಲಿ ಸಿಲುಕಿದ್ದ ದನಗಾಹಿಗಳು ಹಾಗೂ ಜಾನುವಾರುಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಕಳೆದ ಆಗಸ್ಟ್ ತಿಂಗಳಲ್ಲಿ 21 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ಬಳಿ ಅಂದಾಜು 18 ಲಕ್ಷ ರೂಪಾಯಿ ಮೌಲ್ಯದ 680 ಚೀಲ ಸಬ್ಸಿಡಿ ರಸಗೊಬ್ಬರವನ್ನು ಕೃಷಿ ಇಲಾಖೆ ಅಕ್ರಮ ಸಾಗಾಣೆದಾರರಿಂದ ವಶಪಡಿಸಿಕೊಂಡಿದೆ. ಜಾರಿ ನಿರ್ದೇಶನಾಲಯದ ಆರೋಪಗಳನ್ನು ಉಲ್ಲೇಖಿಸಿ ಲಂಚ, ವಿದೇಶಿ ಹೂಡಿಕೆ ಮತ್ತು ಗಣಿಗಾರಿಕೆ ಆಸ್ತಿಗಳಿಗೆ ಸಂಬಂಧಿಸಿ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 12:06.

ಕರೆಗೊಂದು ಹಾಡು ಭಾನುವಾರದ ಈ ವಿಶೇಷ ಕಾರ್ಯಕ್ರಮಕ್ಕೆ ಮಕ್ಕಳೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಭಾನುವಾರದ ಕರೆಗೊಂದು ಹಾಡು ಅಂದರೆ ಬಹಳನೇ ವಿಶೇಷ, ಯಾಕೆಂದರೆ ಇದು ಮಕ್ಕಳಿಗಾಗಿ ಮೀಸಲಾಗಿರುವ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮ ಕೇಳುತ್ತಿರುವ ಪೋಷಕರಲ್ಲಿ ಒಂದು ವಿನಂತಿ, ಮಕ್ಕಳನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು, ಯಾಕೆಂದರೆ ಇದು ಮಕ್ಕಳಲ್ಲಿ ಸಾರ್ವಜನಿಕವಾಗಿ ಮಾತನಾಡಲು ಸಹ ಧೈರ್ಯ ತುಂಬುತ್ತೆ. ಹಾಗೆಯೇ ಮಕ್ಕಳು ಸಹ ಪ್ರೀತಿಯಿಂದ, ಧೈರ್ಯದಿಂದ, ಯಾವುದೇ ಸಂಕೋಚವಿಲ್ಲದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಇನ್ನು ಕಾರ್ಯಕ್ರಮಕ್ಕೆ ಕರೆಗಳು ಬರುವವರೆಗೂ ಒಂದು ಗೀತೆ. ಯಾವ ಗೀತೆ? ಮಾಸ್ಟರ್ ಲೋಹಿತ್ ಅವರು ಹಾಡಿರುವ ಪರಶುರಾಮ್ ಚಿತ್ರದ ಗೀತೆ.

0: ನಮಸ್ತೆ. ಹಲೋ.
1: ಹಲೋ,
0: ಯಾರು ಮಾತಾಡ್ತಾ ಇರೋದು?
1: ಸಾನಿಧ್ಯ.
0: ಸಾನಿಧ್ಯ, ಹೇಗಿದ್ಯಾ ಸಾನಿಧ್ಯ?
1: ಚೆನ್ನಾಗಿದ್ದೀನಿ.
0: ಎಲ್ಲಿಂದ ಕರೆ ಮಾಡ್ತಾ ಇದೀಯಾ?
1: ಗಾಯತ್ರಿ ನಗರ.
0: ಗಾಯತ್ರಿ ನಗರದಿಂದ ಬೆಂಗಳೂರ?
1: ಹೌದು.
0: ಏನ್ ಮಾಡ್ಕೊಂಡಿದ್ಯಾ ಸಾನಿಧ್ಯ?
1: ಫಿಫ್ತ್
0: ಸ್ಟ್ಯಾಂಡರ್ಡ್. ಗಣೇಶ ಹಬ್ಬ ಮಾಡ್ತಾ ಇದೀಯಾ?
1: ಹೌದು.
0: ಏನ್ ತಯಾರಿ ಮಾಡ್ಕೊಂತ ಇದೀಯಾ ಗಣೇಶ ಹಬ್ಬಕ್ಕೆ? ಕ್ಲೇ ಮಾಡ್ಲಿಂಗ್ ಮಾಡ್ತಾ ಇದೀಯಾ? ವೆರಿ ನೈಸ್, ವೆರಿ ನೈಸ್. ನೀನೇ ಮಾಡ್ತಾ ಇದೀಯಾ, ಯಾರಾದ್ರೂ ಹೆಲ್ಪ್ ಮಾಡ್ತಾ ಇದಾರ?
1: ನನ್ನ ಕಸಿನ್ ಹೆಲ್ಪ್ ಮಾಡ್ತಾ ಇದ್ದಾಳೆ.
0: ನಿನ್ ಕಸಿನ್ ಹೆಲ್ಪ್ ಮಾಡ್ತಾ ಇದ್ದಾಳ? ಯಾರು ನಿನ್ ಕಸಿನ್? ಅಗನ್ಯನಾ? ಅಗನ್ಯ ಇದ್ದಾಳ? ಕೊಡ್ತೀಯಾ ಮಾತಾಡೋಣ?
1: ಹಲೋ.
0: ಹಲೋ ಅಗನ್ಯ, ನೀನ್ ಯಾವ ಸ್ಟ್ಯಾಂಡರ್ಡ್?
2: ನಮಸ್ತೆ ಸರ್.
0: ನಮಸ್ತೆ, ನಮಸ್ತೆ. ನೀನ್ ಯಾವ ಸ್ಟ್ಯಾಂಡರ್ಡ್? ನೀನು ಫಿಫ್ತ್ ಸ್ಟ್ಯಾಂಡರ್ಡ್? ಇಬ್ರು ಸೇರಿ ಗೌರಿ ಗಣೇಶ ಮಾಡ್ತಾ ಇದೀರಾ? ವೆರಿ ನೈಸ್, ವೆರಿ ನೈಸ್. ಏನ್ ಅದು ಮಣ್ಣಿನ ಗಣೇಶ ಅಂತ ಹೇಳದಲ್ವಾ? ಪಿ ಓ ಪಿ ಗಣೇಶ ಕೂರಿಸಬಾರ್ದು ಅಂತ ಗೊತ್ತಿದ್ಯಾ? ವೆರಿ ನೈಸ್, ವೆರಿ ನೈಸ್. ಯಾವ ಗೀತೆ ಪ್ರಸಾರ ಮಾಡ ನಿಂಗಾಗಿ?
1: ಜಯ ಗಣೇಶ ಕುಟುಂಬದಿಂದ.
0: ಕುಟುಂಬದಿಂದ ಜಯ ಗಣೇಶ ಬೇಕಾ? ಓಕೆ. ನಮ್ಮ ಎಲ್ಲ ಲಿಸ್ನರ್ಸ್ ಪರವಾಗಿ, ನನ್ನ ಪರವಾಗಿ, ಆಕಾಶವಾಣಿ ಪರವಾಗಿ, ಅಗನ್ಯ ಹಾಗೂ ಸಾನಿಧ್ಯಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
1: ವಿವಿಧ ಭಾರತೀಯ ಎಲ್ಲ ಶ್ರೋತೃಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
0: ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಸರಿ, ಗೀತೆ ಕೇಳೋಣ.
1: ಥ್ಯಾಂಕ್ಸ್ ಸರ್.
0: ಧನ್ಯವಾದಗಳು. ಥ್ಯಾಂಕ್ ಯು.
1: ಥ್ಯಾಂಕ್ ಯು.
0: ಕೇಳಿಗುರೆ, ಕೇಳಿದ್ರಲ್ಲ ಹೇಗೆ ಮಕ್ಕಳು ಎಷ್ಟು ಸೊಗಸಾಗಿ ಮಾತಾಡಿದ್ರು ಅಂತ. ಅಗನ್ಯ ಹಾಗೂ ಸಾನ್ನಿಧ್ಯಕ್ಕಾಗಿ ಈಗಿದೆ.

0: ನಮಸ್ತೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ
1: ಹಲೋ
0: ಜಯಂತ್, ಏನ್ ಮಾಡ್ತಾ ಇದೀಯ ಜಯಂತ್?
1: ಚೆನ್ನಾಗಿದ್ದೀನಿ ಸರ್.
0: ಚೆನ್ನಾಗಿದ್ಯಾ? ಗಣೇಶ ಹಬ್ಬ ಹೇಗ್ ಮಾಡ್ತಾ ಇದೀಯ? ಯಾಕೆ ಸೊ ಎಲ್ಲಿ ಗಣೇಶ ಕೊಡ್ತಾರ ಅಲ್ಲೇ ಹೋಗ್ಬಿಡ್ತೀಯ? ಏನ್ ಮಾಡ್ತೀಯ ಗಣೇಶ ಹಬ್ಬಕ್ಕೆ ಹೋಗಿ? ಡ್ಯಾನ್ಸ್ ಆಡ್ತೀಯ? ಹಲೋ ಜಯಂತ್, ಹಲೋ ಜಯಂತ್, ಕೇಳ್ತಾ ಇದೀಯ? ಯಾವ ಗೀತೆ ಪ್ರಸಾರ ಮಾಡೋಣ ನಿಂಗಾಗಿ? ಹಲೋ, ನಿಮ್ಮಪ್ಪ ಕೇಳೋದಲ್ಲ, ನಿನಗಾಗಿ ಗೀತೆ ಪ್ರಸಾರ ಮಾಡೋದು. ಏನೇನು? ಮುಂಗಾರು ಯಾವ್ದು? ಮುಂಗಾರು ಮಳೆಯಿಂದ ಈ ಸಿನಿಮಾ ನೋಡಿದೀಯಾ? ಅರ್ಧ ಬರ್ದನ. ಓಕೆ, ನಿನಗೂ ಮತ್ತೆ ನಿಮ್ ತಂದೆಯವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
1: ಥ್ಯಾಂಕ್ ಯು. ನಮ್ಮಪ್ಪ ಫೋನ್ ಮಾಡ್ತಾರೆ, ಮಾತಾಡಿ ಒಂದ್ಚೂರು ಲೈನ್.
0: ಸರಿ, ನಿಮ್ ತಂದೆ ಹತ್ರ ನಾಳೆ ಮಾತಾಡೋಣ. ಓಕೆನಾ?
1: ಮಾಡ್ತಾರೆ.
0: ಈಗ ಮಕ್ಕಳು ಕಾಯ್ತಾ ಇರ್ತಾರೆ, ಅವರೆಲ್ಲರೂ
1: ನಮ್ಮಪ್ಪ ಮೆಸೇಜ್ ಮಾಡ್ತಾರೆ ಈ ಸಾಂಗ್ ಹಾಕಿ ಅಂತ. ಆ ಸಾಂಗ್ ಹಾಕ್ಬಿಡಿ.
0: ಓಕೆ.

0: ಹಲೋ ನಮಸ್ತೆ.
1: ಹಲೋ ನಮಸ್ತೆ ಸರ್.
0: ಯಾರು, ಎಲ್ಲಿಂದ?
1: ನಾವು ಹಂಗಲ್ ತಾಲೂಕು ನೀರಲಿಂದ ಮಾತಾಡ್ತೇವೆ ಸರ್.
0: ಏನ್ ನಿನ್ನ ಹೆಸರಮ್ಮ?
1: ಮಧು ಸರ್.
0: ಮಧು, ಏನ್ ಮಾಡ್ಕೊಂಡಿದ್ಯಾ?
1: ಸ್ಕೂಲಿಗೆ ಹೋಗ್ತೀನಿ.
0: ಸ್ಕೂಲ್ಗೆ ಹೋಗ್ತೀಯಾ? ಯಾವ ಯಾವ ತರಗತಿ?
1: ಆರನೇ ತರಗತಿ.
0: ಆರನೇ ತರಗತಿನಾ? ಗಣೇಶ

0: ಹಬ್ಬ ಆಚರಿಸ್ತಾ ಇದೀಯಾ? ಏನ್ ಮಾಡ್ತೀರಾ ಗಣೇಶ ಹಬ್ಬದ ದಿವಸ? ಗಣೇಶ ಮನೇಲಿ ಇಡಲ್ವಾ? ನಿಮ್ಮ ಏರಿಯಾದಲ್ಲಿ ಇಡ್ತಾರ? ಅಲ್ಲಿ ಹೋಗ್ತೀಯಾ? ಗಣೇಶ ಪ್ರತ್ಯಕ್ಷ ಆಗಿ ಯಾವ್ದಾದ್ರು ವರ ಕೇಳಿದ್ರೆ ಏನ್ ಕೇಳ್ತೀಯಪ್ಪ? ಮಧುಗೆ ಏನ್ ಬೇಕು?
1: ವಿದ್ಯಾಬುದ್ಧಿ
0: ಬೇಕಾ? ಯಾವ ಗೀತೆ ಪ್ರಸಾರ ಮಾಡಿ ನಿನ್ಗಾಗಿ ಹೇಳಮ್ಮ? ಗಣೇಶ ಹಬ್ಬ ರಿಲೇಟೆಡ್ ಯಾವ ಗೀತೆ ಪ್ರಸಾರ ಮಾಡ್ಲಾ? ನಿನಗಾಗಿ ಒಂದು ವಿಶೇಷ ಗೀತೆ ಇದೆ, ಪ್ಲೇ ಮಾಡ್ತಾ ಇದ್ದೀನಿ ಕೇಳು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮರ್ಯಾದೆ ಮಹಲ್ ಈ ಚಿತ್ರದ ಒಂದು ಗೀತೆ.
2: ಓಂಕಾರ ಗಣಪತಿಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಲೋ ನಮಸ್ತೆ.
2: ಹಲೋ ನಮಸ್ತೆ ಅಂಕಲ್.
1: ನಮಸ್ತೆ, ಯಾರು, ಎಲ್ಲಿಂದ?
2: ಇದು ಭವಾನಿ ಸಿದ್ಧಲಿಂಗ ಕಟಾವ್ಕರಿಂದ.
1: ಹಲೋ ಭವಾನಿ, ಹೇಗಿದ್ಯಮ್ಮ?
2: ನಾನ್ ಚೆನ್ನಾಗಿದ್ದೀನಿ ಅಂಕಲ್.
1: ಭವಾನಿ ಏನ್ ಮಾಡ್ಕೊಂಡಿದ್ದಾರೆ?
2: ಸೆವೆಂತ್ ಸ್ಟ್ಯಾಂಡರ್ಡ್.
1: ಯಾವ ಸಬ್ಜೆಕ್ಟ್ ನಿಂಗೆ ತುಂಬಾ ಇಷ್ಟ ಭವಾನಿ?
2: ನಂಗೆ ಜಿಯೋಗ್ರಫಿ.
1: ಜಿಯೋಗ್ರಫಿ ಇಷ್ಟನಾ? ಏನಕ್ಕೆ ವಿಶೇಷವಾಗಿ ಜಿಯೋಗ್ರಫಿ ಇಷ್ಟ ಆಗುತ್ತೆ?
2: ಅದು ಇಂಟ್ರೆಸ್ಟಿಂಗ್ ಇದೆ. ಅದಕ್ಕೆ
1: ಇಂಟ್ರೆಸ್ಟಿಂಗ್ ಇರುತ್ತೆ. ಗಣೇಶ ಹಬ್ಬ ಆಚರಿಸ್ತೀಯಾ?
2: ಹೌದು.
1: ಮನೇಲಿ ಆಚರಿಸ್ತೀರಾ?
2: ಊರಲ್ಲಿ
1: ಆಚರಿಸ್ತೀರಾ? ಗಣೇಶ ಹಬ್ಬ ಅಂದ ತಕ್ಷಣ ಏನ್ ನೆನಪಾಗುತ್ತೆ ನಿಮಗೆ?
2: ಗಣಪತಿ
1: ನೆನಪಾಗುತ್ತೆ. ಕಡಬು ನೆನಪಾಗಲ್ವಾ? ಕಡಬು ನಿನ್ ಫೇವ್ರೇಟಾ? ಯಾಕೆ ಭವಾನಿ ಕೋಪ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ? ನಿನ್ ವಾಯ್ಸ್ ನೋಡಿದ್ರೆ ಹಾಗೆ ಅನ್ಸ್ತಾ ಇದೆಯಲ್ಲ.
2: ಇಲ್ಲ ಅಂಕಲ್.
1: ಕೋಪ ಇಲ್ವಾ?
2: ಇಲ್ಲ ಅಂಕಲ್.
1: ಓಕೆ, ಯಾವ ಗೀತೆ ಪ್ರಸಾರ ಮಾಡ್ ನಿಂಗಾಗಿ?
2: ಯಾವ್ದಾದ್ರು
1: ಗಣೇಶ ರಿಲೇಟೆಡ್ ಪ್ರಸಾರ ಮಾಡೋಣ. ಓಕೆ, ಪ್ರಸಾರ ಮಾಡ್ತೀನಿ, ಕೇಳು.
2: ಥ್ಯಾಂಕ್ ಯು ಅಂಕಲ್.
1: ಥ್ಯಾಂಕ್ ಯು ಫಾರ್ ಕಾಲಿಂಗ್.
2: ಬಾಯ್
1: ಬಾಯ್.

ಭಾನುವಾರದ ಕರೆಗೊಂದು ಹಾಡು ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ. ಇದು ಮಕ್ಕಳಿಗಾಗಿ ಮೀಸಲಾಗಿರುವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ ಸಂಖ್ಯೆ 0802237799. ನಂಬರ್ ಮತ್ತೊಮ್ಮೆ 0802237079. ಮತ್ತೊಂದು ಸಂಖ್ಯೆ ಇದೆ 0802226397. ನಂಬರ್ ಮತ್ತೊಮ್ಮೆ 0802226397.

ಇಡ್ಲಿ ಬಡೆ ಸಾಂಬಾರ್ ರುಚಿಯಾಗಿ ಮಾಡು ಬಟ್ಲರ್ ನಾನ್ ವೆಜ್ ಐಟಮ್ ಹೋಲ್ಡರ್ ನಮ್ಮ ನಾಡಿಗೆ ನಾನ್ ವೆಜ್ ಸೂಪರ್ ಇಡ್ಲಿ ಬಡೆ ಸಾಂಬಾರ್.

ಒಗ್ಗಳ್ಳೆ ಗಳ್ಳ ಇಡ್ಲಿ ವಡೆ ಸಾಂಬಾರ್ ರುಚಿಯಾಗಿ ಮಾಡ ಬಟರ್ ನಾನೇ ಟೈಟಲ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್.

0: ಕ್ರಾಂತಿ ಇನ್ ದ ಫೇಲ್ಯೂರ್ ಕ್ರಾಂತಿ ಶಾಂತಿ ಹೂದೋರ್ಗೆ ನನ್ನಿದ್ದೆ ಇನ್ಸ್ಪೈರರ್ ತಿಂದೆ ಇದ್ದೋರ್ ಗುಂಪೆಲ್ಲ ಕ್ರಾಂತಿ ಇನ್ ದ ಫೇಲ್ಯೂರ್ ಜಡ್ಜಿ ಮಂತ್ರಿ ಕೂಲಿ ಅನ್ನೋ ಭೇದ ಇಲ್ದೇನೆ ಜಡ್ಜಿ ಮಂತ್ರಿ ಕೂಲಿ ಅನ್ನೋ ಭೇದ ಇಲ್ದೇನೆ ಎಲ್ಲಾರ್ ಹೊಟ್ಟೆಗೂ ನುಗ್ಗುತ್ತೆ ರೋಗ ತರದೇನೆ ಅಯ್ಯಿದ್ದೆ ವಡೆ ಸಾಂಬಾರ್ ರುಚಿಯಾಗಿ ಮಾಡು ಬಟರ್ ನಾನ್ ವೆಜ್ ಸೈಕಲ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಸಿಂಹದ ಮರಿ ಸೈನ್ಯ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹುಣಸೂರು ಕೃಷ್ಣಮೂರ್ತಿ ಅವರ ಗೀತ ರಚನೆ, ಸತ್ಯಂ ಅವರ ಸಂಗೀತವಿತ್ತು. ನಮಸ್ತೆ, ಹಲೋ, ನಮಸ್ತೆ. ಕೇಳುಗರ ಶಾಣಪ್ಪ ಅವರು ಕರೆ ಮಾಡಿದ್ರು, ಬಹುಶಃ ನಾಚಿಕೆಯಿಂದ ಅವರು ಕರೆನ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಅವರಿಗಾಗಿ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಕೇಳಿದ್ರು, ಗಣೇಶನ ಮಹಿಮೆ ಈ ಚಿತ್ರದಿಂದ. ನಮ್ಮೆಲ್ಲ ಕೇಳುಗರಿಗೆ ಹಾಗೂ ಶಾಣಪ್ಪ ಅವರಿಗೆ ಈ ಚಿತ್ರದ ಒಂದು ಗೀತೆ.

ಎಲ್ಲ ಕೇಳಿ ತುಂಬಿ ಸರಿಯಲಿ ಕಂಗಳಲ್ಲಿ ಸ್ವಾಮಿ ನಿನ್ನ ದಿವ್ಯ ಮೂರ್ತಿ ತುಂಬಲಿ ಕಿವಿಗಳಲ್ಲಿ ದಿನವು ನಿನ್ನ ಕೇಳಿ ತುಂಬಿ ಸರಿಯಲಿ ನಮ್ಮ ಮನವು

0: ಹಲೋ ನಮಸ್ತೆ. ಯಾರು, ಎಲ್ಲಿಂದ? ಧನ್ಯತೆಯ ಏನ್ ಮಾಡ್ಕೊಂಡಿದ್ಯಮ್ಮ? ಥರ್ಡ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಯಾವ ಸ್ಕೂಲು? ಓ, ಶ್ರೀ ಚೈತನ್ಯ ಸ್ಕೂಲು. ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ ಆಗುತ್ತೆ ಧನ್ಯತೆಗೆ?
1: ಕನ್ನಡ.
0: ಕನ್ನಡ ಇಷ್ಟ ಆಗತ್ತಾ? ವೆರಿ ನೈಸ್, ವೆರಿ ನೈಸ್. ಗಣೇಶ ಹಬ್ಬ ಮಾಡ್ತಾ ಇದೀಯಾ? ಯಾವ ಸಾಂಗ್ ಪ್ಲೇ ಮಾಡ ನಿನ್ಗಾಗಿ? ಮಹಾಗಣಪತಿ. ಗಣೇಶ ರಿಲೇಟೆಡ್ ಸಾಂಗ್ ಪ್ಲೇ ಮಾಡೋಣ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ.
1: ವೆಲ್ಕಮ್.
0: ಕೆಳಗಡೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಬಹುಶಃ ಮತ್ತೊಬ್ಬ ಒಂದು ಕಾಲರ್ನ ತಗೊಳ್ಬೋದು. ನೋಡುವ ಯಾರು ಕರೆ ಮಾಡ್ತಾರೆ ಅಂತ.

ಕೆಳಗಡೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋ ಮಾತು ನಾವು ಸದಾ ಕೇಳ್ತಾನೆ ಇರ್ತೇವೆ. ಈ ಮಕ್ಕಳನ್ನ ನಾಡಿನ ದೇಶದ ಜವಾಬ್ದಾರಿ ಪ್ರಜೆಗಳನ್ನಾಗಿ ಮಾಡೋ ಜವಾಬ್ದಾರಿ ಸಹ ನಮ್ಮದೇ ಆಗಿರುತ್ತೆ ಅಲ್ವೇ. ನಮ್ಮೆಲ್ಲ ಕನ್ನಡಿಗರ ಮಕ್ಕಳಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.

ಗಾಯಕ ಜಯಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿದ ಜಸ್ಟ್ ಆಕಸ್ಮಿಕ ಈ ಚಿತ್ರದ ಗೀತೆಯೊಂದಿಗೆ ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮ ಭಾನುವಾರದ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2026 ಬ್ರಿಕ್ಸ್ ಶೃಂಗಸಭೆಯಲ್ಲಿ ಬ್ರಿಕ್ಸ್ ರಾಷ್ಟಗಳು ಅಂಗೀಕರಿಸಿದ ನವದೆಹಲಿ ಘೋಷಣೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಪ್ರಶಂಸಿಸಿದೆ. ಸಾಮಾಜಿಕ ಮಾಧ್ಯಮದ ಸಂದೇಶದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಟೆಡ್ರೋಸ್ ಅಧನಾಮ್ ಗೆಬ್ರೆ

ಎಸ್ ಅವರು ಕ್ಷಯರೋಗ ನಿರ್ಮೂಲನೆ, ಆರೋಗ್ಯ ಕಾರ್ಯಪಡೆಯ ಬಲವರ್ಧನೆ, ಡಿಜಿಟಲ್ ಆರೋಗ್ಯ ವ್ಯವಸ್ಥೆ, ಸಾಂಪ್ರದಾಯಿಕ ಔಷಧ ಪದ್ಧತಿಯ ಸಮನ್ವಯ ಹಾಗೂ ಎಲ್ಲರಿಗೂ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಬ್ರಿಕ್ಸ್ ರಾಷ್ಟಗಳ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ನವದೆಹಲಿಯಲ್ಲಿ ಇರಾನ್ನ ಆರ್ಥಿಕ ವ್ಯವಹಾರಗಳು ಮತ್ತು ಹಣಕಾಸು ಸಚಿವ ಸೈಯದ್ ಅಲಿ ಮದನಿಜಾದೆ ಅವರನ್ನು ಭೇಟಿ ಮಾಡಿದರು. ಸಭೆಯಲ್ಲಿ ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿದ ವಿಷಯಗಳು ಹಾಗೂ ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರದ ಸಾಧ್ಯತೆಗಳ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಒಣಭೂಮಿ ಕೃಷಿಗೆ ಪರಿಹಾರಗಳನ್ನು ತ್ವರಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ದಕ್ಷಿಣ ಹಾಗೂ ತ್ರಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವಂತೆ ಕರೆ ನೀಡುವುದರೊಂದಿಗೆ ಮೂರು ದಿನಗಳ ಡ್ರೈಲ್ಯಾಂಡ್ ಕಾಂಗ್ರೆಸ್ 2026 ನವದೆಹಲಿಯಲ್ಲಿ ಸಮಾರೋಪಗೊಂಡಿದೆ. ಸಮ್ಮೇಳನದ ಅಂತ್ಯದಲ್ಲಿ ಒಣಭೂಮಿಗಳ ಕುರಿತ ದೆಹಲಿ ಘೋಷಣೆ ಅಂಗೀಕರಿಸಲಾಯಿತು. ಬರ ಪರಿಸ್ಥಿತಿಯಲ್ಲೂ ರೈತರು ಧೃತಿಗೆಡದೆ ಉತ್ತಮ ಇಳುವರಿ ಪಡೆಯಲು ಜೈವಿಕ ಬಲವರ್ಧಿತ ಸಿರಿಧಾನ್ಯಗಳು ಭರವಸೆಯ ಬೆಳಕಾಗಿವೆ ಎಂದು ದಾವಣಗೆರೆ ಐಸಿಎಆರ್ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಟಿಎನ್ ದೇವರಾಜ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಇಂದು ಜೈವಿಕ ಬಲವರ್ಧಿತ ನವಣೆ ಹಾಗೂ ಸಜ್ಜೆ ಬೆಳೆಗಳ ಪ್ರಾತ್ಯಕ್ಷಿಕೆ ಮತ್ತು ಕ್ಷೇತ್ರೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಹುಬ್ಬಳ್ಳಿ ಧಾರವಾಡದಲ್ಲಿ ನಾಳೆಯಿಂದ ನಡೆಯಲಿರುವ ಗಣೇಶೋತ್ಸವವನ್ನು ಶಾಂತಿಯುತ, ಸುರಕ್ಷಿತ ಹಾಗೂ ಸಂಭ್ರಮದಿಂದ ಆಚರಿಸಲು ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಇಲಾಖೆಯಿಂದ ವ್ಯಾಪಕ ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ತಿಳಿಸಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಮೂರು ಪಂದ್ಯಗಳ ಟಿ20 ಅಂತಾರಾಷ್ಟೀಯ ಪುರುಷರ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಎಲ್ಲಿದ್ದೀಯಾ?
2: ಮಗಳ ಹೊಸ ಅಕೌಂಟ್ ಮತ್ತೆ ನನ್ನ KYC ಅಪ್ಡೇಟ್
1: ಇದಂತೂ ತಕ್ಷಣದ ಕೆಲಸ ಕಣೋ.
2: ಅದೇ ಹಾಗೆ,
1: ಒಂದ್ ವೇಳೆ KYC ಡೀಟೇಲ್ಸ್ ನಲ್ಲಿ ಚೇಂಜ್ ಇಲ್ಲ ಅಂದ್ರೆ, ಅಥವಾ ಬರೀ ವಿಳಾಸ ಬದಲಾಗಿದ್ರೆ, ರಿಜಿಸ್ಟರ್ಡ್ ಇಮೇಲ್, ಮೊಬೈಲ್, ಆನ್ಲೈನ್ ಅಥವಾ ಪತ್ರದ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡು.
2: ಮತ್ತೆ ಉಳಿದ ಚೇಂಜಸ್?
1: ಮನೆಯಿಂದಲೇ ವಿಡಿಯೋ KYC ಅಥವಾ ಆಧಾರ್ OTP ಬೇಸ್ಡ್ eKYC ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ಡ್ ಚಾನೆಲ್ಸ್ ನಿಂದ.
2: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
1: RBI ಹೇಳುತ್ತೆ,
3: KYC ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.

ಮಾಡಿದೆ ನೋಡಿದೆ ಮದುವೆಯ ಮನೆಯಲ್ಲಿ, ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ, ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ, ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ, ಪ್ರಣಯದ ಮತ್ತೇರಿ ನಾ ಕರಗಿ ಹೋಗಿ.

ಇವನೇ ಕದ್ದ, ಓಡಿ ಹೋದ. ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ.

ಸುಂದರ ನಯನ, ಎಂಥ ಸುಂದರ ವದನ, ಹೆಣ್ಣ ಎದೆಗೆ ನೋಟ, ನೂರು ಹೂಬಾಣ. ಸವಿ ಮಾತನಾಡುತ್ತಾ, ಸವಿಯಾಗಿ ಹಾಡುತ್ತಾ, ಬಳಿಗೆ ಬಂದನು ನನ್ನ ಬೇಟೆಯಾಡುತ್ತಾ. ನಾನವನ ನೋಡುತ್ತೀರಿ, ಅವನೆನ್ನ ನೋಡುತ್ತೀರಿ, ಸೂಜಿ ಗಲ್ಲಿನ ಹಾಗೆ ಮನವ ಸೆಳೆಯುತ್ತೀರಿ.

0: ಸಹಿಸಿ.
1: ಇವಳೇ ಮೋಸ ಮಾಡಿದ್ದು, ಸುಮ್ಮನೆ ಬಿಡಬೇಡಿ. ಈ ತಪ್ಪಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸ್ಬೇಕು.

ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ ಚಲಿಸುವ ಮೋಡಗಳು ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಶಿವದಯಶಂಕರ್ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಸಂದೇಶ ನಮಗೆ, ಸಂಗೀತ ನಿಮಗೆ. ಮೆಚ್ಚಿನ ಗೀತೆಗಳ ಈ ಕಾರ್ಯಕ್ರಮ ವಾರ್ತೆಗಳ ನಂತರ.

0: ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಸಣ್ಣ ಉದ್ಯಮಗಳ ಬಲವರ್ಧನೆಗಾಗಿ ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಸ್ಥಾಪನೆ, ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ. ಬ್ರಿಕ್ಸ್ ರಾಷ್ಟ್ರಗಳು ಅಂಗೀಕರಿಸಿದ ನವದೆಹಲಿ ಘೋಷಣೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘನೆ. ದೆಹಲಿ ಘೋಷಣೆಯೊಂದಿಗೆ 3 ದಿನಗಳ ಒಣಭೂಮಿ ಸಮಾವೇಶ ಸಂಪನ್ನ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಪ್ರಶಸ್ತಿಗಾಗಿ ಭಾರತ ಶ್ರೀಲಂಕಾ ಹಣಾಹಣಿ. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್ ಬೆನ್ ಶೆಲ್ಟನ್ ಮುಖಾಮುಖಿ. ವಾರ್ತೆಗಳ ವಿವರ. ಇಂದಿನ ಪರಸ್ಪರ ಸಂಪರ್ಕ ಹೊಂದಿರುವ ಜಗತ್ತಿನಲ್ಲಿ ಯಾವುದೇ ಬಿಕ್ಕಟ್ಟು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವುದಿಲ್ಲ ಎಂಬುದನ್ನು ಸಾಂಕ್ರಾಮಿಕ ರೋಗಗಳು, ಹವಾಮಾನ ವೈಪರೀತ್ಯಗಳು ಹಾಗೂ ಪೂರೈಕೆ ಸರಪಳಿಯ ಅಡಚಣೆಗಳು ಸಾಬೀತುಪಡಿಸಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆಯ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಲೇ ಬ್ರಿಕ್ಸ್ ರಾಷ್ಟಗಳು ತಮ್ಮ ಒಕ್ಕೂಟದಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಲು ವಿಶೇಷ ಒತ್ತು ನೀಡಿವೆ ಎಂದು ತಿಳಿಸಿದರು. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಯ ಕುರಿತಾದ ಅಧಿವೇಶನದಲ್ಲಿ ಸವಾಲುಗಳನ್ನು ಸಮಯೋಚಿತವಾಗಿ ಗುರುತಿಸುವುದು, ಅವುಗಳಿಗೆ ಸಿದ್ದತೆ ನಡೆಸುವುದು ಹಾಗೂ ತಕ್ಷಣದ ಕ್ರಮ ಕೈಗೊಳ್ಳುವ ಅಗತ್ಯವನ್ನೂ ಅವರು ಪ್ರತಿಪಾದಿಸಿದರು. ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸಲು ಬ್ರಿಕ್ಸ್ ಸಮಗ್ರ ಮುನ್ನೆಚ್ಚರಿಕೆ ವ್ಯವಸ್ಥೆಯ ಕುರಿತು ಒಮ್ಮತ ಮೂಡಿದೆ. ವಿಪತ್ತು ನಿರ್ವಹಣೆಗಾಗಿ ಮುನ್ನೆಚ್ಚರಿಕೆ ದತ್ತಾಂಶ ಏಕೀಕರಣ ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ ಎಂದು ಅವರು ತಿಳಿಸಿದರು. ತಂತ್ರಜ್ಞಾನ ಮತ್ತು ನಿರ್ಣಾಯಕ ಖನಿಜಗಳ ಶಸ್ತ್ರೀಕರಣವು ಪ್ರಗತಿಗೆ ಅಡ್ಡಿಯಾಗಬಹುದು ಎಂದು ಎಚ್ಚರಿಸಿದ ಅವರು, ತಂತ್ರಜ್ಞಾನ ಅಳವಡಿಕೆಯಲ್ಲಿ ಎಲ್ಲರನ್ನೂ ಒಳಗೊಳ್ಳುವಿಕೆಗೆ ಬ್ರಿಕ್ಸ್ ರಾಷ್ಟಗಳು ಒತ್ತು ನೀಡಿವೆ ಎಂದು ಹೇಳಿದರು. ಸಣ್ಣ ಉದ್ಯಮಗಳನ್ನು ಮಾಹಿತಿ, ಹಣಕಾಸು ಮತ್ತು ಹೊಸ ಮಾರುಕಟ್ಟೆಗಳೊಂದಿಗೆ ಸಂಪರ್ಕಿಸಲು ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಅನ್ನು ಸ್ಥಾಪಿಸುವ ಉಪಕ್ರಮವನ್ನು ಪ್ರಸ್ತಾಪಿಸಲಾಗಿದೆ ಎಂದು ಪ್ರಧಾನಿ ಮೋದಿ ತಿಳಿಸಿದರು. ನಗರಗಳ ನಡುವೆ ಉತ್ತಮ ಕಾರ್ಯವಿಧಾನಗಳ ವಿನಿಮಯವನ್ನು ಸುಗಮಗೊಳಿಸಲು ಬ್ರಿಕ್ಸ್ ನಗರ ಚಲನಶೀಲತೆ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಸ್ಮಾರ್ಟ್ ಗ್ರಿಡ್ಗಳು ಮತ್ತು ಇಂಧನ ಸಂಗ್ರಹಣೆಗಾಗಿ ಬ್ರಿಕ್ಸ್ ಡಿಜಿಟಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು. ಇದು ಸ್ವಚ್ಛ ಇಂಧನ ವ್ಯವಸ್ಥೆಗಳನ್ನು ಹೆಚ್ಚು ವಿಶ್ವಾಸಾರ್ಹ, ಪರಿಣಾಮಕಾರಿ ಮತ್ತು ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಸಹಾಯ ಮಾಡುತ್ತದೆ. ಬ್ರಿಕ್ಸ್ನಲ್ಲಿ ಅಭಿವೃದ್ಧಿಪಡಿಸಲಾದ ಪರಿಹಾರಗಳ ಪ್ರಯೋಜನಗಳನ್ನು ಜಾಗತಿಕ ದಕ್ಷಿಣದ ರಾಷ್ಟಗಳು ಅಗತ್ಯಗಳಿಗೆ ಅನುಗುಣವಾಗಿ ಅಳವಡಿಸಿಕೊಳ್ಳುವ ಮತ್ತು ಲಭ್ಯವಾಗುವಂತೆ ಮಾಡುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಬ್ರಿಕ್ಸ್ ಲಾಜಿಸ್ಟಿಕ್ ಪೂರೈಕೆ ಸರಪಳಿ ಸಹಕಾರ ಪೂರೈಕೆ ಸರಪಳಿಗಳನ್ನು ಹೆಚ್ಚು ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕವಾಗಿಸಲು ಸಹಾಯ ಮಾಡುತ್ತದೆ. ನಾವೀನ್ಯತೆಯ ಅಡಿಯಲ್ಲಿ ಬ್ರಿಕ್ಸ್ ಇನ್ಕ್ಯುಬೇಟರ್ ನೆಟ್ವರ್ಕ್ ಸ್ಟಾರ್ಟ್ಅಪ್ಗಳು ಮತ್ತು ಇನ್ಕ್ಯುಬೇಟರ್ಗಳನ್ನು ಸಂಪರ್ಕಿಸುತ್ತದೆ. ನವೀನ ಮತ್ತು ವಿಸ್ತರಿಸಬಹುದಾದ ಪರಿಹಾರಗಳನ್ನು ಉತ್ತೇಜಿಸಲು ಭಾರತ ಬ್ರಿಕ್ಸ್ ಸ್ಟಾರ್ಟ್ಅಪ್ ಇನ್ನೋವೇಷನ್ ಫಂಡ್ ಅನ್ನು ಪ್ರಸ್ತಾಪಿಸಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು. ಇದಕ್ಕೂ ಮುನ್ನ ನವದೆಹಲಿಯ ಭಾರತ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯ 2ನೇ ಮತ್ತು ಕೊನೆಯ ದಿನದಂದು ಪ್ರಧಾನಿ ನರೇಂದ್ರ ಮೋದಿಯವರು ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರನ್ನು ಸ್ವಾಗತಿಸಿದರು. ಅವರಲ್ಲಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ, ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ಫೈಜಲ್ ಬಿನ್ ಫರ್ಹಾನ್ ಮತ್ತು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸೇರಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಸಮಗ್ರ ಜಾಗತಿಕ ಬೆಳವಣಿಗೆಗೆ ಭವಿಷ್ಯವನ್ನು ರೂಪಿಸುವುದು ಎಂಬ ವಿಷಯದ ಆಧಾರದ ಮೇಲೆ ನಡೆಯುತ್ತಿರುವ ಅಧಿವೇಶನದಲ್ಲಿ ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರು ಭಾಗವಹಿಸಿದ್ದಾರೆ. ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷ್ಯಾ, ನೈಜೀರಿಯಾ, ಥೈಲ್ಯಾಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತು ವಿಯೆಟ್ನಾಂ ಬ್ರಿಕ್ಸ್ನ ಪಾಲುದಾರ ರಾಷ್ಟಗಳಾಗಿವೆ. ಅಧಿವೇಶನದ ಮುಕ್ತಾಯದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕಜಕಿಸ್ತಾನ್ ಅಧ್ಯಕ್ಷ ಖಾಸಿಂ ಜೋಮಾರ್ಟ್ ಟೊಕಾಯೆವ್, ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನಾಂಡ್ ಆರ್ ಮಾರ್ಕೋಸ್ ಜೂನಿಯರ್, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ, ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಾಪೋಸ ಮತ್ತು ಬುರುಂಡಿ ಅಧ್ಯಕ್ಷ ಎವರೆಸ್ಟ್ ನಡೆಶಿಮಿಯೆ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಅವರು ನೈಜೀರಿಯಾದ ಉಪಾಧ್ಯಕ್ಷ ಖಾಶಿಂ ಶೆಟ್ಟಿಮಾ ಮತ್ತು ಉಗಾಂಡಾದ ಉಪಾಧ್ಯಕ್ಷೆ ಜೆಸ್ಸಿಕಾ ಅಲುಪು ಅವರೊಂದಿಗೂ ಸಭೆ ನಡೆಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಶೃಂಗಸಭೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ನವದೆಹಲಿಯಲ್ಲಿ ಇರಾನ್ನ ಆರ್ಥಿಕ ವ್ಯವಹಾರಗಳು ಮತ್ತು ಹಣಕಾಸು ಸಚಿವ ಸೈಯದ್ ಅಲಿ ಮದಾನಿಜಾದೇಹ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಹಾಗೂ ಹಣಕಾಸು ವಿಭಾಗದ ಚರ್ಚೆಗಳಲ್ಲಿ ರಚನಾತ್ಮಕವಾಗಿ ತೊಡಗಿಸಿಕೊಂಡಿದ್ದಕ್ಕಾಗಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇರಾನ್ಗೆ ಧನ್ಯವಾದ ಸಲ್ಲಿಸಿದರು. ಭೇಟಿಯ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿದ ವಿಷಯಗಳು ಹಾಗೂ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರದ ಸಾಧ್ಯತೆಗಳ ಕುರಿತು ಇಬ್ಬರೂ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಡೆದ ಮೂರು ದಿನಗಳ ಒಣಭೂಮಿ ಸಮಾವೇಶ 2026 ಒಣಭೂಮಿ ಕೃಷಿಗೆ ಪರಿಹಾರಗಳನ್ನು ವೇಗಗೊಳಿಸಲು ಜಾಗತಿಕ ದಕ್ಷಿಣ ರಾಷ್ಟಗಳ ಸಹಕಾರಕ್ಕಾಗಿ ಕರೆ ನೀಡಲಾಯಿತು. ದೆಹಲಿ ಘೋಷಣೆಯ ಅಂಗೀಕಾರದೊಂದಿಗೆ ಈ ಕಾರ್ಯಕ್ರಮವು ಸಂಪನ್ನವಾಯಿತು. ಜಾಗತಿಕ ದಕ್ಷಿಣದಾದ್ಯಂತ ಸಹಯೋಗ, ಜ್ಞಾನ ವಿನಿಮಯ, ನಾವೀನ್ಯತೆ ಮತ್ತು ಸಾಮೂಹಿಕ ಕ್ರಿಯೆಯ ಮೂಲಕ ಒಣಭೂಮಿ ಕೃಷಿಯನ್ನು ಪರಿವರ್ತಿಸಲು ಘೋಷಣೆಯು ಹಂಚಿಕೆಯ ಕಾರ್ಯಸೂಚಿಯನ್ನು ರೂಪಿಸಿತು. ವೈಜ್ಞಾನಿಕ ಜ್ಞಾನವನ್ನು ಕಾರ್ಯರೂಪಕ್ಕೆ ತರಲು ಜಾಗತಿಕ ದಕ್ಷಿಣದಾದ್ಯಂತ ಸ್ಥಿತಿಸ್ಥಾಪಕ ಮತ್ತು ಸುಸ್ಥಿರ ಒಣಭೂಮಿ ಕೃಷಿಗಾಗಿ ಪಾಲುದಾರಿಕೆಗಳನ್ನು ಬಲಪಡಿಸಲು ಸಭೆಯು ನವೀಕೃತ ಬದ್ಧತೆಯನ್ನು ದೃಢಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಹೇಳಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. 7 ಬಾರಿ ಚಾಂಪಿಯನ್ ಆಗಿರುವ ಭಾರತ ತಂಡ ಎ ಗುಂಪಿನಲ್ಲಿ 3 ಪಂದ್ಯಗಳ ಗೆಲುವುಗಳೊಂದಿಗೆ ಅಗ್ರಸ್ಥಾನ ಪಡೆದು ಹಾಗೂ ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶವನ್ನು 40 ರನ್ಗಳಿಂದ ಸೋಲಿಸುವ ಮೂಲಕ ಅಜೇಯವಾಗಿ ಫೈನಲ್ ತಲುಪಿದೆ. ಶ್ರೀಲಂಕಾ ಕೂಡ ತಮ್ಮ ಗುಂಪಿನ 3 ಪಂದ್ಯಗಳನ್ನು ಗೆದ್ದು ನಂತರ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಫೈನಲ್ನಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ಅಮೆರಿಕದ ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜೆರೆವ್ ಮತ್ತು ಅಮೆರಿಕದ ಬೆನ್ ಶೆಲ್ಟನ್ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ನ್ಯೂಯಾರ್ಕ್ನಲ್ಲಿ ನಿನ್ನೆ ರಾತ್ರಿ ನಡೆದ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಎಲೆನಾ ರಿಬಾಕಿನಾ ಅವರು ಅರಿನಾ ಸಬಲೆಂಕಾ ಅವರನ್ನು ಸೋಲಿಸಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅವರು ಸಬಲೆಂಕಾ ಅವರನ್ನು 6-4, 5-7, 6-2 ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದು ಎಲೆನಾ ರಿಬಾಕಿನಾ ಅವರ ಮೊದಲ ಯುಎಸ್ ಓಪನ್ ಪ್ರಶಸ್ತಿಯಾಗಿದೆ. ಈ ವರ್ಷದ ಆರಂಭದಲ್ಲಿ ಆಸ್ಟ್ರೇಲಿಯನ್ ಓಪನ್ ಗೆದ್ದ ನಂತರ ಅವರ ವೃತ್ತಿ ಜೀವನದ 3ನೇ ಗ್ರ್ಯಾಂಡ್ಸ್ಲಾಮ್ ಚಾಂಪಿಯನ್ಶಿಪ್ ಇದಾಗಿದೆ. ಈ ಗೆಲುವಿನೊಂದಿಗೆ ರಿಬಾಕಿನಾ ವಿಶ್ವದ ನಂಬರ್ 1 ಶ್ರೇಯಾಂಕ ಪಡೆದಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಟಿ20 ಅಂತಾರಾಷ್ಟೀಯ ಪುರುಷರ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಪ್ರಾರಂಭವಾಗಲಿದೆ. 2ನೇ ಟಿ20 ಪಂದ್ಯ ಮಂಗಳವಾರ ನಡೆಯಲಿದ್ದು ನಂತರ ಗುರುವಾರ 3ನೇ ಹಾಗೂ ಅಂತಿಮ ಪಂದ್ಯ ನಡೆಯಲಿದೆ. ಈ 3 ಪಂದ್ಯಗಳು ಒಂದೇ ಸ್ಥಳದಲ್ಲಿ ಮತ್ತು ಒಂದೇ ಸಮಯದಲ್ಲಿ ನಡೆಯಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಣ್ಣ ಉದ್ಯಮಗಳ ಬಲವರ್ಧನೆಗಾಗಿ ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಸ್ಥಾಪನೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ. ಬ್ರಿಕ್ಸ್ ರಾಷ್ಟಗಳು ಅಂಗೀಕರಿಸಿದ ನವದೆಹಲಿ ಘೋಷಣೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘನೆ. ದೆಹಲಿ ಘೋಷಣೆಯೊಂದಿಗೆ 3 ದಿನಗಳ ಒಣಭೂಮಿ ಸಮಾವೇಶ ಸಂಪನ್ನ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಪ್ರಶಸ್ತಿಗಾಗಿ ಭಾರತ ಶ್ರೀಲಂಕಾ ಹಣಾಹಣಿ. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜೆರೆವ್ ಬೆನ್ ಶೆಲ್ಟನ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ
2: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.

0: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು,
0: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
0: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
5: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in 3 categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
2: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
6: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
2: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 1:24 ನಿಮಿಷ.

ಸಂದೇಶ ನಮಗೆ, ಸಂಗೀತ ನಿಮಗೆ. ಮೆಚ್ಚಿನ ಗೀತೆಗಳ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಕೇಳುಗರೆಲ್ಲರಿಗೂ ಹೊಯ್ಸಳ ರಾಮಣ್ಣ ವಾಲ್ಮೀಕಿಯ ನಮಸ್ಕಾರಗಳು. ಇಂದು ಭಾನುವಾರ ಅಲ್ವೇ? ಸೊ ಈ ದಿನದ ಲಂಚ್ ಟೈಮ್ ಕಾರ್ಯಕ್ರಮದಲ್ಲಿ ಶ್ರೋತೃಗಳ, ಕೇಳುಗರ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಸೊ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಮೆಚ್ಚಿನ ಗೀತೆ ಪ್ರಸಾರವಾಗಬೇಕಾದರೆ ಮೆಚ್ಚಿನ ಗೀತೆಯ ಮೊದಲ ಸಾಲು, ನಿಮ್ಮ ಮೆಚ್ಚಿನ ಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ನಿಮ್ಮ ಹಾಗೂ ನಿಮ್ಮ ಊರಿನ ಹೆಸರನ್ನು ಸಹ ಬರೆದು ತಿಳಿಸಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ನಂಬರ್ ಮತ್ತೊಮ್ಮೆ 9483091029. ಈಗಾಗಲೇ ಸಂದೇಶಗಳು ಬಂದಿವೆ. ಮೊದಲ ಸಂದೇಶ ಹಿರಿಯೂರು ತಾಲೂಕಿನ ಮಾರಿಕಡವೆಯಿಂದ ಗಗನ್ ರಾಜ್ಕುಮಾರ್, ನಿಮಗಾಗಿ ಶಾಂತಿ ಕ್ರಾಂತಿ ಚಿತ್ರದ ಗೀತೆ

ಸಂದೇಶ ನಮಗೆ ಸಂಗೀತ ನಿಮಗೆ ಮೆಚ್ಚಿನ ಗೀತೆಗಳ ಈ ಕಾರ್ಯಕ್ರಮದಲ್ಲಿ ಗಗನ್ ರಾಜ್ಕುಮಾರ್ ಅವರ ಒಂದು ಮೆಚ್ಚಿನ ಗೀತೆಯನ್ನು ಕೇಳದಲ್ಲ. ಈಗ ಮೋನಿಕಾ ಹಾಸನ್ ನಿಮಗಾಗಿ ಕಾರ್ಯಕ್ರಮದ ಮುಂದಿನ ಗೀತೆ. ಚಿತ್ರ ಪ್ರೇಮಾನುಬಂಧ.

ಕಾರ್ಯಕ್ರಮದ ಮುಂದಿನ ಗೀತೆ ಆನಂದ್ ಕುಲಕರ್ಣಿ ಸುಲೇಪೇಟ ನಿಮಗಾಗಿ, ಚಿತ್ರ ಹೊಸ ಬೆಳಕು. ಗೀತೆಯನ್ನು ಹಾಡಿರುವವರು ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್, ಸಂಗೀತ ನಿರ್ದೇಶನ ಎಂ ರಂಗಾರಾವ್. ಇದು ಕುವೆಂಪು ಅವರ ರಚನೆ.

ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಕಿಂದರ ಜೋಗಿ ಈ ಚಿತ್ರದ ಗೀತೆ. ಈ ಗೀತೆ ಬೆಂಗಳೂರಿನ ಆರ್ ಲೋಕನಾಥ್ ನಿಮಗಾಗಿ. ಈ ಗೀತೆಯನ್ನು ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಎಂಬತ್ತರ ದಶಕದಲ್ಲಿ ಮೂಡಿ ಬಂದ ಸಿನಿಮಾ ಇದು.

ಕಿಂದರ ಜೋಗಿ ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಈಗ ಆರತಿ ಸಿಂಹ ಇದಲಾಯಿ, ಸಿದ್ಧಾರ್ಥ್ ಸಿಂಹ ಇದಲಾಯಿ ಇವರು ತಮ್ಮ ಹೊಸ ಮನೆಯ ಗೃಹ ಪ್ರವೇಶದ ಶುಭ ಸಂದರ್ಭದಲ್ಲಿದ್ದಾರೆ. ಇವರಿಗಾಗಿ ಸುರೇಶ್ ಬಸವನವರ ವತಿಯಿಂದ ಮನೆಯೇ ಮಂತ್ರಾಲಯ ಈ ಚಿತ್ರದ ಶೀರ್ಷಿಕೆ ಗೀತೆ.

ಮೆಚ್ಚಿನ ಗೀತೆಗಳ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕಾರ್ಯಕ್ರಮದ ಮುಂದಿನ ಗೀತೆ ಬೆಂಗಳೂರಿನ ಕುಮಾರ್ ಬಂಗಾರಿ ಆಟೋ, ಇವರಿಗಾಗಿ ಚಿತ್ರ ಅರುಣರಾಗ, ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತ.

ಕಾರ್ಯಕ್ರಮದ ಮುಂದಿನ ಗೀತೆ ಶಿವಮೊಗ್ಗದ ಗಾಂಧಿ ಬಜಾರ್ನ ಮೋಹನ್ ಕುಮಾರಿ, ರತ್ನ, ವರ್ಷಿತ, ಗಣೇಶ್, ಭರತ್ ಹಾಗೂ ಸಂತೋಷ್ ನಿಮ್ಮೆಲ್ಲರಿಗಾಗಿ. ಚಿತ್ರ ಜಸ್ಟ್ ಆಕಸ್ಮಿಕ.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂಥ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಸಂದೇಶ ನಮಗೆ, ಸಂಗೀತ ನಿಮಗೆ, ಮೆಚ್ಚಿನ ಗೀತೆಗಳ ಈ ಕಾರ್ಯಕ್ರಮಕ್ಕೆ

0: ಹಾಗಾದ್ರು?
1: ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಕಸ್ತೂರಿ ನಿವಾಸ ಈ ಚಿತ್ರದ ಗೀತೆನ ಕೇಳಿದ್ರಲ್ಲ, ಈಗ ಧ್ರುವತಾರೆ ಈ ಚಿತ್ರದ ಒಂದು ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಹಾಗೂ ಬೆಂಗಳೂರು ಲತಾ. ಸಾಹಿತ್ಯ ರತ್ನ ಚಿ ಉದಯ್ ಶಂಕರ್ ಅವರ ಗೀತ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ. ಮೆಚ್ಚಿನ ಗೀತೆಗಳ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ.

ಬೆಂಗಳೂರಿನ ಸಾನ್ವಿ ಅವರಿಗಾಗಿ ಧ್ರುವತಾರೆ ಚಿತ್ರದ ಗೀತೆ ಪ್ರಸಾರವಾಯಿತು. ಈಗ ಕಾರ್ಯಕ್ರಮದ ಕೊನೆಯ ಗೀತೆ ತಗಡೂರು ಗ್ರಾಮದ ನಾಗರಾಜಮೂರ್ತಿ ಹಾಗೂ ಕುಟುಂಬದವರಿಗೆ.

ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಹೊಸ ಬೆಳಕು ಚಿತ್ರದ ಗೀತೆಯೊಂದಿಗೆ ಈ ದಿನದ ಸಂದೇಶ ನಮಗೆ ಸಂಗೀತ ನಿಮಗೆ ಮೆಚ್ಚಿನ ಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಸುಧಾರಿತ ತಂತ್ರಜ್ಞಾನದ ಬಲದೊಂದಿಗೆ ನವೀನ ಆವಿಷ್ಕಾರಗಳಲ್ಲಿ ರಾಜ್ಯ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ಶೀಘ್ರವೇ ದೇಶದ ಅತಿದೊಡ್ಡ ನವೋದ್ಯಮ ಕೇಂದ್ರವಾಗುವ ಹೊಸ್ತಿರಲಿದೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಾದ್ಯಂತ ಗಣೇಶ ಹಬ್ಬ ಆಚರಣೆಗೆ ಸಕಲ ಸಿದ್ಧತೆ, ಪರಿಸರ ಸ್ನೇಹಿ ಮೂರ್ತಿಗಳ ಬಳಕೆಗೆ ಸಲಹೆ. ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಬೆದರಿಕೆಯೊಡ್ಡಿದ ಆರೋಪದ ಇನ್ಸ್ಪೆಕ್ಟರ್ ಅಮಾನತ್ತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ಸುಧಾರಿತ ತಂತ್ರಜ್ಞಾನ ಹಾಗೂ ನುರಿತ ಮಾನವ ಸಂಪನ್ಮೂಲದ ಬಲದೊಂದಿಗೆ ರಾಜ್ಯ ನವೀನ ಆವಿಷ್ಕಾರಗಳಲ್ಲಿ ತನ್ನ ಮುಂಚೂಣಿ ಸ್ಥಾನವನ್ನು ಕಾಯ್ದುಕೊಂಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯವನ್ನು ಜಾಗತಿಕ ಕೃತಕ ಬುದ್ದಿಮತ್ತೆ ಕೇಂದ್ರವಾಗಿ ರೂಪಿಸುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ 100 ಎಕರೆ ಪ್ರದೇಶದಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಎಐ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗುತ್ತಿದ್ದು, ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಹಾಗೂ ಮೈಸೂರಿನಲ್ಲೂ ಇದರ ಶಾಖೆಗಳು ಆರಂಭವಾಗಲಿವೆ ಎಂದಿದ್ದಾರೆ. ಕರಾವಳಿ ಹಾಗೂ ಬೆಂಗಳೂರು

0: ಸಮೀಪ ಅತ್ಯಾಧುನಿಕ ಹಸಿರು ದತ್ತಾಂಶ ಕೇಂದ್ರಗಳು ಹಾಗೂ ಡ್ರೋನ್ ತಂತ್ರಜ್ಞಾನ ಸಂಶೋಧನೆ ಹಾಗೂ ಪರೀಕ್ಷೆಗೆ ಡ್ರೋನ್ ಉತ್ಕೃಷ್ಟತಾ ಕೇಂದ್ರ ಸ್ಥಾಪಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ದೇಶದ ಯೂನಿಕಾರ್ನ್ ರಾಜಧಾನಿ ಮಾತ್ರವಲ್ಲದೆ ಶತಕೋಟಿ ಡಾಲರ್ ಮೌಲ್ಯ ತಲುಪಲಿರುವ ಸೂನಿಕಾರ್ನ್ ನವೋದ್ಯಮಗಳ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ದೇಶದ 133 ಯೂನಿಕಾರ್ನ್ಗಳಲ್ಲಿ 55 ಸಂಸ್ಥೆಗಳು ಬೆಂಗಳೂರಿನಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದು ಜಾಗತಿಕವಾಗಿ ನಗರ 5ನೇ ಅತಿದೊಡ್ಡ ಯೂನಿಕಾರ್ನ್ ಕೇಂದ್ರ ಎನಿಸಿಕೊಂಡಿದೆ ಎಂದಿದ್ದಾರೆ. ದೇಶದ ಒಟ್ಟು 156 ಸೂನಿಕಾರ್ನ್ಗಳಲ್ಲಿ 56 ಸಂಸ್ಥೆಗಳು ಬೆಂಗಳೂರಿನಲ್ಲಿದ್ದು ದೆಹಲಿ ಮುಂಬೈನಂತಹ ನಗರಗಳನ್ನು ಹಿಂದಿಕ್ಕಿ ಅಗ್ರಸ್ಥಾನದಲ್ಲಿದೆ. ಫಿನ್ಟೆಕ್, ಕೃತಕ ಬುದ್ದಿಮತ್ತೆ ಹಾಗೂ ಕೃಷಿ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ನವೋದ್ಯಮಗಳು ಕ್ಷಿಪ್ರವಾಗಿ ಬೆಳೆಯುತ್ತಿವೆ. ಸರ್ಕಾರದ ಸೂಕ್ತ ನೀತಿಗಳು ಹಾಗೂ ತಾಂತ್ರಿಕ ಸಾಮರ್ಥ್ಯದ ಬಲದಿಂದಾಗಿ ಅಮೆರಿಕ, ಯುರೋಪ್ ಮತ್ತು ಚೀನಾ ಹೊರತುಪಡಿಸಿದರೆ ಬೆಂಗಳೂರು ಜಗತ್ತಿನ ಅತಿದೊಡ್ಡ ನವೋದ್ಯಮ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಸಮ್ಮುಖದಲ್ಲಿ ಬಿಜೆಪಿ ಮಾಜಿ ಶಾಸಕ ನೇಲ ನರೇಂದ್ರ ಬಾಬು ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ, ಮಾಜಿ ಸಚಿವೆ ರಾಣಿ ಸತೀಶ್, ಕೆಪಿಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು, ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಹನುಮಂತರಾಯಪ್ಪ, ಮಾಜಿ ಮೇಯರ್ ರಮೇಶ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಆಚರಣೆಗೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಅಗತ್ಯ ಭದ್ರತಾ ಕ್ರಮ, ಪೊಲೀಸ್ ಬಂದೋಬಸ್ತ್, ಅಗತ್ಯ ಪೂಜಾ ಸಾಮಗ್ರಿಗಳ ಖರೀದಿ, ಗಣೇಶ ಮೂರ್ತಿ ಮೆರವಣಿಗೆಗಳ ಸಿದ್ಧತೆ ಸೇರಿದಂತೆ ಹಲವು ಚಟುವಟಿಕೆಗಳು ಸಾಗಿವೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನಾಳೆಯಿಂದ ನಡೆಯಲಿರುವ ಗಣೇಶೋತ್ಸವ ಶಾಂತಿಯುತ, ಸುರಕ್ಷಿತ ಹಾಗೂ ಸಂಭ್ರಮದಿಂದ ಆಚರಿಸಲು ನಗರ ಪೊಲೀಸ್ ಇಲಾಖೆಯಿಂದ ವ್ಯಾಪಕ ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಭದ್ರತೆಯ ಭಾಗವಾಗಿ 500 ಗೃಹರಕ್ಷಕ ಸಿಬ್ಬಂದಿ, 8 ಕಾಯ್ದಿರಿಸಿದ ಪೊಲೀಸ್ ಪಡೆ, 16 ಕೆಎಸ್ಆರ್ಪಿ ತುಕಟಿಗಳು ಹಾಗೂ ಕ್ಷಿಪ್ರ ಕಾರ್ಯಾಚರಣೆ ಪಡೆಯ 1 ಕಂಪನಿಯನ್ನು ನಿಯೋಜಿಸಲಾಗಿದೆ ಎಂದಿದ್ದಾರೆ.
1: ನಮಸ್ಕಾರ. 14ನೇ ಸೆಪ್ಟೆಂಬರ್ನಿಂದ ಪೂರ್ತಿ ದೇಶದಲ್ಲಿ ಗಣೇಶ ಹಬ್ಬ ಆಚರಣೆ ಮಾಡಲಾಗುತ್ತದೆ. ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಈ ಹಬ್ಬದಕ್ಕೋಸ್ಕರ ಇಲಾಬರೇಟ್ ಸೆಕ್ಯೂರಿಟಿ, ಟ್ರಾಫಿಕ್ ಮತ್ತು ಪಬ್ಲಿಕ್ ಸೇಫ್ಟಿ ಅರೇಂಜ್ಮೆಂಟ್ ಮಾಡಲಾಗಿದೆ. ಹುಬ್ಬಳ್ಳಿ ನಗರದ ಕಾನ್ಸ್ಟೇಬಲ್ ಇಂದ ಕಮಿಷನರ್ ವರೆಗೆ ನಮ್ಮ ರಾಜ್ಯದ ಕೆಲವು ಅಧಿಕಾರಿ ಮತ್ತು ಸಿಬ್ಬಂದಿಗಳು, ನಮ್ದು ಸೋಷಿಯಲ್ ಮೀಡಿಯಾ ಸೆಲ್ ಅದು ರೌಂಡ್ ದ ಕ್ಲಾಕ್ ಕೆಲಸ ಮಾಡುತ್ತೆ ಮತ್ತು ಯಾವುದೇ ಪ್ರಚೋದನಕಾರಿ ಹೇಳಿಕೆ ಆಗಲಿ ಅಥವಾ ಪೋಸ್ಟ್ ಆಗಲಿ ಅದರ ಮೇಲೆ ಕಟ್ಟುನಿಟ್ಟಾಗಿ ನಿಗಾ ವಹಿಸ್ತಾರೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಇದರ ಅಂಗವಾಗಿ ಇಂದು ಸ್ವರ್ಣಗೌರಿ ವ್ರತಾಚರಣೆ ಕೈಗೊಂಡಿದ್ದಾರೆ. ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಈ ಬಾರಿ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ನಾಳೆ ಆಚರಣೆ ಮಾಡಲಾಗುತ್ತಿದ್ದು, ಶ್ರದ್ಧಾಳುಗಳು ಮನೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗುತ್ತಿದ್ದು, ಮಂಟಪದಲ್ಲಿ ಗೌರಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಸುಮಂಗಲಿಯರಿಗೆ ಬಾಗಿನ ನೀಡುವುದು ಹಬ್ಬದ ಪ್ರಮುಖ ಆಚರಣೆಯಾಗಿದೆ. ಗಣೇಶ ಚತುರ್ಥಿ ಅಂಗವಾಗಿ ನಾಳೆಯಿಂದ ಹಬ್ಬ ಆಚರಿಸಲು ಬಳ್ಳಾರಿ ನಗರದ 500ಕ್ಕೂ ಹೆಚ್ಚು ಕಡೆ ಗಣೇಶನ ಪ್ರತಿಷ್ಠಾಪನೆಗೆ ಜನತೆ ಮುಂದಾಗಿದ್ದಾರೆ. ಇಲ್ಲಿನ ಗಾಂಧಿನಗರ ಠಾಣೆಯ ಆವರಣದಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಲು ಏಕಗವಾಕ್ಷಿಯಡಿ ಮಹಾನಗರ ಪಾಲಿಕೆ, ವಿದ್ಯುತ್ ಹಾಗೂ ಪೊಲೀಸ್ ಇಲಾಖೆಯಿಂದ ಅನುಮತಿ ನೀಡಲಾಗುತ್ತಿದೆ. ಗಣೇಶನ ಪ್ರತಿಷ್ಠಾಪಿಸಿದ ಪ್ರಮುಖ ತಾಣಗಳಿಗೆ ಪೊಲೀಸ್, ಕೆಲವೆಡೆ ಹೋಮ್ಗಾರ್ಡ್ಗಳನ್ನು ನೇಮಕ ಮಾಡಲಾಗುತ್ತಿದೆ ಎಂದು ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಹಬ್ಬ ಹರಿದಿನಗಳ ಆಚರಣೆಯಲ್ಲಿ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡುವ ಮೂಲಕ ಗಣೇಶೋತ್ಸವದಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಯಾದಗಿರಿ ಜಿಲ್ಲಾ ಪ್ರಧಾನ ಹಾಗೂ ಸತ್ರ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಜೆ ಕರೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಅವರು, ಗಣೇಶೋತ್ಸವದ ಸಂದರ್ಭದಲ್ಲಿ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವ ಪಿಒಪಿ ಹಾಗೂ ರಾಸಾಯನಿಕ ಬಣ್ಣಗಳ ಬಳಕೆಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಬೆದರಿಕೆ ಹಾಕಿದ ಆರೋಪ ಹೊಂದಿರುವ ಪೊಲೀಸ್ ಅಧಿಕಾರಿಯನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಸ್ವದೇಶದಲ್ಲಿ ಭಕ್ತಿಭಾವದಿಂದ ಗಣೇಶೋತ್ಸವ ಆಚರಿಸಲು ಹಿಂದೂಗಳು ಗೋಗರೆಯುವಂತಾಗಿರುವುದು ದುರ್ದೈವದ ಸಂಗತಿಯಾಗಿದೆ ಎಂದಿದ್ದಾರೆ. ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಬೇಕಾದ ಅಧಿಕಾರಿಯೇ ಬೆದರಿಕೆ ಒಡ್ಡಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು, ಇದು ಸರ್ಕಾರದ ತುಷ್ಟೀಕರಣ ರಾಜಕಾರಣದ ಪರಿಣಾಮ ಎಂದು ಅವರು ಆರೋಪಿಸಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿರುವ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಪೊಲೀಸ್ ಅಧಿಕಾರಿಯೊಬ್ಬರು ಗಣೇಶ ಮೆರವಣಿಗೆ ಕುರಿತು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರುವುದು ಅತ್ಯಂತ ಖಂಡನೀಯ ಎಂದಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ಪೊಲೀಸರ ಕರ್ತವ್ಯವಾಗಿದ್ದು, ಇಲಾಖೆಯಿಂದಲೇ ಬೆದರಿಕೆ ಹಾಕಿರುವುದು ಸ್ವೀಕಾರಾರ್ಹವಲ್ಲ ಎಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಅಹಿತಕರ ಘಟನೆಗಳಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಅನುಮತಿ ನೀಡಲಾದ ಮಾರ್ಗದಂತೆಯೇ ಮೆರವಣಿಗೆ ಸಾಗಬೇಕು ಎಂಬ ಪೊಲೀಸರ ನಿರ್ದೇಶನವನ್ನೇ ಬಿಜೆಪಿ ಪಕ್ಷ ರಾಜಕಾರಣವಾಗಿ ಬಳಸುತ್ತಿದೆ ಎಂದು ಟೀಕಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿ ವ್ಯಾಪ್ತಿಯಲ್ಲಿ ಪೊಲೀಸ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ವಿಶೇಷ ತಂಡಗಳು ಅನಿರೀಕ್ಷಿತ ದಾಳಿ ನಡೆಸಿ ಒಟ್ಟು 529 ಬಾಲ ಕಾರ್ಮಿಕರನ್ನು ರಕ್ಷಿಸಿವೆ. ಠಾಣಾ ವ್ಯಾಪ್ತಿಯ ವಾಣಿಜ್ಯ ಸಂಕೀರ್ಣಗಳು, ಕೈಗಾರಿಕಾ ಪ್ರದೇಶ ಸೇರಿದಂತೆ ಒಟ್ಟು 6076 ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗಿದೆ. ಇದರ ಭಾಗವಾಗಿ ಬಾಲಕಾರ್ಮಿಕರನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದ ಅಂಗಡಿ ಹಾಗೂ ಉದ್ದಿಮೆಗಳ ಮಾಲೀಕರ ವಿರುದ್ಧ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಮತ್ತು ಬಾಲ ನ್ಯಾಯ ಕಾಯ್ದೆಯಡಿ ನಗರದ ವಿವಿಧ ಠಾಣೆಗಳಲ್ಲಿ ಒಟ್ಟು 105 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ಸೂಚನೆಯಂತೆ ತಮಿಳುನಾಡಿಗೆ ನಿತ್ಯ 6,000-7,000 ಕ್ಯೂಸೆಕ್ ನೀರನ್ನು ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂನಿಂದ ಹರಿಬಿಡುತ್ತಿರುವ ಹಿನ್ನೆಲೆಯಲ್ಲಿ ನೀರಿನ ಹೊರಹರಿವು ಹೆಚ್ಚಳವಾಗಿರುವುದರಿಂದ ನದಿಯ ನಡುಗುಡ್ಡೆಯಲ್ಲಿ ಸಿಲುಕಿದ್ದ ಇಬ್ಬರು ದನಗಾಹಿಗಳು ಹಾಗೂ ಜಾನುವಾರುಗಳನ್ನು ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ನಾಳೆ ಸುಪ್ರೀಂಕೋರ್ಟ್ನಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಇರುವುದರಿಂದ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆಯಾಗಬಾರದೆಂಬ ಕಾರಣಕ್ಕೆ ನಿನ್ನೆ ದಿಢೀರನೆ ನೀರು ಬಿಟ್ಟ ಪರಿಣಾಮ ಕಾವೇರಿ ನದಿ ತಟದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಇಬ್ಬರು ದನಗಾಹಿಗಳನ್ನು ರಕ್ಷಿಸಲಾಗಿದೆ. ಜೊತೆಗೆ ಕಾವೇರಿ ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಮನವಿ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಸ್ವೆಲ್ ಸರ್ಜ್ ಅಂದರೆ ಅಸಹಜ ಸಮುದ್ರ ಅಲೆಗಳ ಏರಿಕೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವಾ ಕೇಂದ್ರದ ಮುನ್ಸೂಚನೆಯಂತೆ ಮಾಜಾಳಿ ಭಟ್ಕಳ ನಡುವಿನ ಉತ್ತರ ಕನ್ನಡ ಕರಾವಳಿಯಲ್ಲಿ ಇಂದು ರಾತ್ರಿ 8:30 ಸ್ವೆಲ್ ಸರ್ಜ್ ಅಲೆಗಳ ಸಾಧ್ಯತೆ ಇದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಧಾರಿತ ತಂತ್ರಜ್ಞಾನದ ಬಲದೊಂದಿಗೆ ನವೀನ ಆವಿಷ್ಕಾರಗಳಲ್ಲಿ ರಾಜ್ಯ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ಶೀಘ್ರವೇ ದೇಶದ ಅತಿ ದೊಡ್ಡ ನವೋದ್ಯಮ ಕೇಂದ್ರವಾಗುವ ಹೊಸ್ತಿಲಲ್ಲಿದೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಾದ್ಯಂತ ಗಣೇಶ ಹಬ್ಬ ಆಚರಣೆಗೆ ಸಕಲ ಸಿದ್ಧತೆ, ಪರಿಸರ ಸ್ನೇಹಿ ಮೂರ್ತಿಗಳ ಬಳಕೆಗೆ ಸಲಹೆ. ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಬೆದರಿಕೆಯೊಡ್ಡಿದ ಆರೋಪದ ಇನ್ಸ್ಪೆಕ್ಟರ್ ಅಮಾನತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 2:40.

ಹೌದು, ಈ ದಿನದ ಚಿತ್ರತನ ಕಾರ್ಯಕ್ರಮದಲ್ಲಿ ಜಿಮ್ಮಿ ಗಲ್ಲು ಈ ಚಿತ್ರದ ಗೀತೆಗಳನ್ನ ಕೇಳುತ್ತಿರುವಿರಿ. ಇದು 1982 ಬಿಡುಗಡೆಯಾದ ಕೆ ಎಸ್ ಎಲ್ ಸ್ವಾಮಿಯವರ ನಿರ್ದೇಶನದ ಚಿತ್ರ. ಈ ಚಿತ್ರದ ಸಂಗೀತ ನಿರ್ದೇಶಕರು ವಿಜಯ್ ಭಾಸ್ಕರ್, ಗೀತೆಗಳನ್ನು ಬರೆದಿರುವವರು ಚಿ ಉದಯಶಂಕರ್.

ಹಿಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಜಿಮ್ಮಿ ಗಲ್ಲು, ಹೌದು ಜಿಮ್ಮಿ ಗಲ್ಲು ಚಿತ್ರದ ಗೀತೆಗಳನ್ನ ಕೇಳುತ್ತಿರುವಿರಿ. ಶ್ರೋತೃಗಳೇ, ನಮ್ಮ ಅನೇಕ ಕೇಳುಗರು ಸಂದೇಶ ಕಳುಹಿಸಿ ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷ ಏನು ಅಂತ ಕೇಳ್ತಾ ಇದ್ದೀರಾ. ಹೌದು, ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ನಾವಿದ್ದೇವೆ ಎಂದಾಕ್ಷಣ ಕನ್ನಡ ಚಿತ್ರರಂಗದ ಒಬ್ಬ ನಿರ್ದೇಶಕರು ವಿಶೇಷವಾಗಿ ನಮ್ಮೆಲ್ಲರಿಗೂ ನೆನಪಾಗ್ತಾರೆ. ಅವರೇ ಫಣಿ ರಾಮಚಂದ್ರ. ಹೌದು, ಇಂದು ಪರಿಮಳ ಕಾರ್ಯಕ್ರಮದಲ್ಲಿ ಫಣಿ ರಾಮಚಂದ್ರ ಅವರು ನಿರ್ದೇಶಿಸಿರುವ ಚಿತ್ರಗಳ ಕುರಿತು ನಮ್ಮ ನಿಮ್ಮ ಮಾತುಕತೆ ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೂ. ಈಗ ಜಿಮ್ಮಿ ಗಲ್ಲು ಚಿತ್ರದ ಮುಂದಿನ ಗೀತೆಯನ್ನು ಕೇಳೋಣ.

0: ಏಕೆ?
1: ವೈಯಾರಿ ಮಗವ ನೋಡು, ವೈಯಾರಿ ನಗುವ ನೋಡು,
0: ವೈಯಾರಿ ನಡುವ ನೋಡು, ವೈಯಾರಿ

0: ಏಕೆ?
1: ವಯ್ಯಾರಿ ಮಗವ ನೋಡು, ವಯ್ಯಾರಿ ನಗುವ ನೋಡು,
0: ವಯ್ಯಾರಿ ನಡುವ ನೋಡು, ವಯ್ಯಾರಿ ಸೊಗಸ ನೋಡು,
1: ವಯ್ಯಾರಿ ಆಡುವ
0: ನೋಡಲ್ಲ ನೋಡು, ತಕ್ಕ ಭಿನ್ನ ಭಿನ್ನ ಥ.

ಪಣಿ ರಾಮಚಂದ್ರ ಅವರು ನಿರ್ದೇಶಿಸಿದ ಚಿತ್ರಗಳ ಕುರಿತು ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ ಮಾತುಕತೆ ಎಂದಾಕ್ಷಣ ನಮ್ಮ ಕೇಳುಗರ ಸಂತಸ ಹೇಳುತ್ತಿರೋದು. ಆದರೆ ತಯಾರಿ ಮಾಡಿಕೊಡಿ, ನಾವು ನೀವು ಮಾತನಾಡುವ ಇದು ಸಂವಾದದ ಕಾರ್ಯಕ್ರಮ. ಇನ್ನು ಜಿಮ್ಮಿಗಲ್ಲು ಚಿತ್ರದ ಕೊನೆಯ ಗೀತೆ.

ಜಿಮ್ಮಿ ಗಲ್ಲು ಈ ಚಿತ್ರದ ಗೀತೆಗಳೊಂದಿಗೆ ಇಂದಿನ ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ನಿಮ್ಮ ಭೇಟಿ ಪರಿಮಳ ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷ ಪರಿಮಳ ಫಣಿ ರಾಮಚಂದ್ರ ಅವರ ನಿರ್ದೇಶನದ ಚಿತ್ರಗೀತೆಗಳು. ಇನ್ನು ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಮಸ್ಕಾರ.

0: श्रोताओं, नाट्य तरंग में आज आपने सुना नाटक साबुन की टिकिया। साकी के लिखे नाटक का यह हिंदी रेडियो नाट्य रूपांतरण था। रूपांतरकार शैलेंद्र, निर्देशक विजय दीपक छिब्बर। आकाशवाणी दिल्ली की इस प्रस्तुति के साथ ही अब आज का नाट्य तरंग कार्यक्रम समाप्त होता है।
1: ಇದು ಆಕಾಶವಾಣಿ
2: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು.
2: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 4:01.

ಪರಿಮಳ ಈ ದಿನದ ಪರಿಮಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗುತ್ತಿರುವುದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ನಮಸ್ಕಾರ.

0: ಕಾರ್ಯಕ್ರಮದ ಮೊದಲಿಗೆ ಫಣಿ ರಾಮಚಂದ್ರ ಅವರ ನಿರ್ದೇಶನದ ಗಣೇಶ ಸುಬ್ರಹ್ಮಣ್ಯ ಹಾಗೂ ಒಂದು ಸಿನಿಮಾ ಕಥೆ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ನಾವಿದ್ದು ಕನ್ನಡ ಚಿತ್ರರಂಗದ ಒಬ್ಬ ನಿರ್ದೇಶಕರು ವಿಶೇಷವಾಗಿ ನಮ್ಮೆಲ್ಲರಿಗೂ ನೆನಪಾಗ್ತಾರೆ. ಅವರೇ ಫಣಿ ರಾಮಚಂದ್ರ. ಯಾಕಾಗಿ ಫಣಿ ರಾಮಚಂದ್ರ ಅವರು ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ನೆನಪಾಗ್ತಾರೆ ಅಂತ ನಮ್ಮ ಕೇಳುಗರಿಗೆ, ಕನ್ನಡಿಗರಿಗೆ ಹೇಳಬೇಕಾಗಿರೋ ಅವಶ್ಯಕತೆ ಖಂಡಿತ ಇಲ್ಲ. ಏಕೆಂದರೆ ಅವರು ನಿರ್ದೇಶಿಸಿರುವ ಗಣೇಶನ ಶೀರ್ಷಿಕೆಯ ಚಿತ್ರಗಳೇ ಅಂತಹದ್ದು. ಪ್ರತಿ ಗೌರಿ ಗಣೇಶ ಹಬ್ಬಕ್ಕೂ ವಿಶೇಷವಾಗಿ ಫಣಿ ರಾಮಚಂದ್ರ ಅವರನ್ನು, ಅವರ ಚಿತ್ರಗಳನ್ನು ನೆನಪು ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ಗೌರಿ ಗಣೇಶ ಚಿತ್ರ.
1: ಜಗದೇ ಒಂದು ನಾಟಕ ರಂಗ, ಜನರೆಲ್ಲ ಅದರ ಪಾತ್ರಧಾರಿ, ಹೌದಲ್ವಾ? ಹುಚ್ಚು

0: ಸಾವು ಇವೆರ ನಡುವೆ ಇರೋ ಈ ಜೀವನದ ಜಂಜಾಟನ ಎದುರಿಸೋದಕ್ಕೆ ಮನುಷ್ಯ ಏನೇನೆಲ್ಲ ಮಾಡ್ತಾನೆ, ಏನೇನೋ ವೇಷ ಹಾಕ್ತಾನೆ, ಬಗೆ ಬಗೆ ನಾಟಕ ಆಡ್ತಾನೆ, ಏನೇನೋ ಸುಳ್ಳು ಹೇಳ, ಇಷ್ಟೆಲ್ಲ ಯಾಕೆ? ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ನಾನು ಬದುಕಬೇಕು, ನಾನೇ ಬದುಕಬೇಕು ಅನ್ನೋ ಪೈಪೋಟಿ ತುಂಬಿರೋ ಈ ಜಗತ್ತಿನಲ್ಲಿ ಬುದ್ಧಿ ಮತ್ತು ಶಕ್ತಿ ಇದ್ದವನು ಹೇಳ್ತಾನೆ, ಬುದ್ಧಿ ಇಲ್ಲದೆ ಇರೋನು ಬೀಳ್ತಾನೆ. ಇಂಥ ಪೈಪೋಟಿ ತುಂಬಿರುವ ಈ ಜಗತ್ತಿನಲ್ಲಿ ತನ್ನ ಅಪಾರವಾದ ಬುದ್ಧಿವಂತಿಕೆಯಿಂದ ಬರೀ ರೋಲ್ ಮಾಲ್ ರೋಲ್ ಕಾಲಿಂದ ಜೀವನವನ್ನು ನಿಶ್ಚಿಂತೆಯಿಂದ ಸಾಗಿಸುತ್ತಿರುವ ಈ ಲಂಬೋದರನೇ ನಮ್ಮ ನಾಯಕ. ಬುದ್ಧಿವಂತ ಅಂದ್ರೆ ಯಾರು ಅಂತ ಇವನ ಬಾಯಲ್ಲೇ ಕೇಳಿ.
1: ಚಾಟಿ ಇಲ್ಲದೆ ಬುಗುರಿ ಆಡಿಸೋನೆ ಬುದ್ಧಿವಂತ. ಚಾಟಿ ಕೈಯಲ್ಲಿದ್ದು ಯಾರು ಬೇಕಾದರೂ ಬುಗುರಿ ಆಡಿಸ್ತಾರೆ. ಈಗ ನೋಡಿ, ನಾನು ಚಾಮರಾಜಪೇಟೆಗೆ ಹೋಗ್ಬೇಕು, ಬಸ್ನಲ್ಲಿ ಹೋದ್ರೆ 1 ರೂಪಾಯಿ ಚಾರ್ಜು, ಆಟೋನಲ್ಲಿ ಹೋದ್ರೆ 10 ರೂಪಾಯಿ ಖರ್ಚು, ನನ್ನ ಜೇಬ್ನಲ್ಲಂತೂ ಒಂದು ನಯಾ ಪೈಸಾನೂ ಇಲ್ಲ. ಆದರೂ ನಾನು ಚಾಮರಾಜಪೇಟೆಗೆ ಹೋಗ್ತೀನಿ. ನಡ್ಕೊಂಡು ನಮ್ಮ ಅಪ್ರಾಣೆಗೂ ಹೋಗೋದಿಲ್ಲ, ಅದು ನಮ್ಮ ಜಾಯಮಾನಕ್ಕೆ ಬಂದಿಲ್ಲ. ಮತ್ತೆ ಹೇಗೆ ನೋಡ್ತಾ ಇರಿ.
2: ಚಾಮರಾಜಪೇಟೆ ಬರ್ತೇನಪ್ಪ.
3: ಬರಲ.
1: ಹಲೋ
2: ಹಲೋ,
1: ಚಾಮರಾಜಪೇಟೆಗ ಸರ್?
2: ಹೌದು. ಯಾಕೆ?
1: ಯಾಕೂ ಅಲ್ಲ, ನಾನು ಆ ಕಡೆ ಹೊರಟೆ. ಆಟೋನಲ್ಲಿ ಒಬ್ಬೊಬ್ಬರಾಗಿ ಹೋದ್ರೆ 10-12 ರೂಪಾಯಿ ಆಗುತ್ತೆ, ಅದೇ ಜೊತೆಯಲ್ಲಿ ಹೋದ್ರೆ ಶೇರ್ ಮಾಡ್ಕೋಬಹುದು. ಅದಕ್ಕೆ
2: ಅದಕ್ಕೇನಂತೆ, ನಂಗೂ 6 ರೂಪಾಯಿ ಉಳಿಯುತ್ತೆ. ಗುಡ್ ಐಡಿಯಾ.
1: ಒಂದ್ ನಿಮಿಷ, ಸ್ನೇಹಿತನ್ ಕರ್ಕೊಂಡ್ ಬರ್ತೇನೆ.
2: ಓಕೆ.
4: ಹತ್ತರ ಆಟೋಗಳು ಒಂದು ಸಿಗ್ತಲ್ಲ, ಏನ್ ಮಾಡೋದು?
1: ಯಾವ ಏರಿಯಾಗ ಹೋಗ್ಬೇಕು ಸರ್?
4: ನಾನ್ ಚಾಮರಾಜಪೇಟೆ ಸರ್.
1: ನೀವ್ ಒಬ್ರಿನ ಇರೋದು
4: ಸರ್?
1: ನಾನು ಆಟೋ ತಗೊಂಡ್ ಬರ್ತೇನೆ, 6 ರೂಪಾಯಿಗೆಲ್ಲ ನಿಮ್ಗೆ ಚಾಮರಾಜಪೇಟೆ ತಲುಪಿಸ್ತೇನೆ.
4: 6 ರೂಪಾಯಿಗ? ಅದ್ ಹ್ಯಾಕ್ ಸರ್?
1: ನನ್ನೊಬ್ಬ ಸ್ನೇಹಿತ ಇದೆ, ನಾವಿಬ್ರು ಶೇರ್ ಮಾಡ್ಕೊಳೋಣ, 50-50.
4: ಅದಕ್ಕೇನಂತೆ, 6 ರೂಪಾಯಿ ಉಳಿಯುತ್ತೆ ನನಗೆ. ಗುಡ್ ಐಡಿಯಾ.
1: ಗುಡ್ ಐಡಿಯಾ. ಅದಕ್ಕೆ ನನಗೆ ಬರ್ತೀನಿ. ನಿಮ್ಮ ಹೆಸರು?
4: ಯಮ್ ಕುಮಾರ್ ಅಂತ.
1: ನಾನು ಲಂಬೋದರ್ ಅಂತ. ಇಲ್ಲೇ ರೀ, ಆಟೋ ತಗೊಂಡ್ ಬರ್ತೀನಿ.
4: ಓಕೆ ಸರ್.
1: ಚಾಮರಾಜಪೇಟೆ ಬರ್ತೇನಪ್ಪ.
4: ಬನ್ನಿ ಸರ್, ಕುತ್ಕೊಳ್ಳಿ.
1: ನಾವು 3 ಜನ ಇದೀವಿ.
4: ಪರವಾಗಿಲ್ಲ, ಬನ್ನಿ ಸರ್.
5: ಏನಿ ಲಂಬೋದ್ರ, ಯಾವಾಗ ನೋಡಿದ್ರು ಎಲ್ಲೂ ಕೆಲಸನೇ ಸಿಕ್ಲಿಲ್ಲ, ಕೈಯಲ್ಲಿ ಕಾಸೇನೇ ಇಲ್ಲ ಅಂತ ಇರ್ತೀಯ, ಆಟೋ ವಿಷಯದಲ್ಲಿ ಜುಮ್ಮಟ್ಟ ಓಡಾಡ್ತಾನೆ ಇರ್ತೀಯ, ನೀನು ವರ್ಷನೇ ಅರ್ಥ ಆಗಲ್ಲಯ್ಯ.
1: ಆಟೋನಲ್ಲಿ ಓಡಾಡಬೇಕು ಅಂದ್ರೆ ಜೇಬ್ನಲ್ಲಿ ಕಾಸು ಇರ್ಲೇಬೇಕಂತೇನಿಲ್ಲ, ಮೆದುಳಲ್ಲಿ ಬುದ್ಧಿ ಇದ್ರೆ ಸಾಕು. ಪಾಪ, ದುಡ್ಡು ಕೊಟ್ಟ ಮ್ಯಾತ್ಮರು ನಡೆದಾರಲ್ಲಿ ಇಳ್ಕೊಂಡು ನಡ್ಕೊಂಡು ಹೋದ್ರು. ಏನು ದುಡ್ಡು ಕೊಡದ ನಾನು ಮನೆ ತನಕ ಬಂದು ಇಳ್ಕೊಂಡೆ. ಮೇಲೆ 2 ರೂಪಾಯಿ ನೆಟ್ ಪ್ರಾಫಿಟ್. ಇದೇ ಈ ಲಂಬೋದರ ಟೆಕ್ನಿಕ್
5: ಅಂತೂ ನೀನ ಸಾಧ್ಯ ಕಣಯ್ಯ.
6: ಜಾತ್ರೆ ಬಾರಿಸಿದ ತಕ್ಷಣ ಎಲ್ಲರೂ ನಾನಿರೋ ಜಾಗಕ್ಕೆ ಬಂದು ಬಾರಿಗೆ ಕೊಡ್ತಾರೆ. ಈ ಲಂಬ ಮಾತ್ರ ಬರಲ್ವಲ್ಲ. ಲಂಬೋದರ ಲಂಬೋದರ, ಏನ್
1: ಮಾಡ್ತೀನಿ ಸರ್? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ.
6: ಸಾಕ್, ನಿಲ್ತಾ ನಿನ್ ಬೊಗಳೆ ಮಾತ್ನ. ಹೋದ ತಿಂಗಳು ಮನೆ ಬಾಡಿಗೆ ಕೇಳಿದಕ್ಕೆ ಮುಂದಿನ ತಿಂಗಳು 2 ತಿಂಗಳು ಸೇರಿಸಿ ಕೊಡ್ತೀಯಲ್ಲ, ತೆಗಿ ಬಾಡಿಗೆನ.
1: ಕೊಡೋಲ್ಲ ಅಂತ ನಾನು ಹೇಳೇ ಇಲ್ವಲ್ಲ ಸರ್.
6: ಕೊಡಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಕೊಡ್ತಾ ಇಲ್ವೇ
1: ಸರ್? ನಾನೊಬ್ಬ ಏಜ್ ಬಾರ್ ಆಗಿರೋ ನಿರುದ್ಯೋಗಿ, 2 ತಿಂಗಳು ತಡ್ಕೊಳ್ಳಿ, ನಿಮ್ ಬಾಡಿಗೆ ಕೊಟ್ಬಿಡ್ತೀನಿ.
6: ಇವತ್ತು ಮನೆಗೆ ಕೊಡ್ಬೇಕು, ಇಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಗೊತ್ತಾಯ್ತಾ?
1: ಗೊತ್ತಾಯ್ತು ಸರ್. ಊಟಕ್ಕೋಸ್ಕರ ಅಂತ 150 ರೂಪಾಯಿ ಇಟ್ಕೊಂಡಿದ್ದೆ, ಅದನ್ನೇ ಕೊಟ್ಬಿಡ್ತೀನಿ.
6: ಕೊಡು.
1: ಆಮೇಲೆ ನನಗೆ ಉಪವಾಸನೋ ವನವಾಸನೋ ಇದ್ದೇ ಇದೆ
7: ಸರ್. ನಾನು ಜ್ಞಾನಮೂರ್ತಿ ಅಂತ ಸರ್, ವಾರಾನ ಮಾಡ್ಕೊಂಡು ಓದ್ತಾ ಇದ್ದೀನಿ ಸರ್. ಸ್ಕೂಲ್ಗೆ ವರ್ಷದ ಫೀಸ್ ಕಟ್ಟಬೇಕು ಸರ್. ಬಡವಾ ಸರ್, ತುಂಬಾ ಓದ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಸರ್. ಎಲ್ಲರ ಹತ್ರ ಹೋಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಣ ಕೊಡಿ ಅಂತ ಬೇಡ್ಕೋತಾ ಇದೀನಿ ಸರ್. ನಿಮ್ ಕೈಲಾಗೋ ಅಷ್ಟು ಹಣ ನೀವು ಕೊಡಿ ಸರ್. ಬಡವಾ ಸರ್, ವಿದ್ಯಾದಾನ ಮಾಡಿ ಸರ್. ವರ್ಷ ಪೂರ್ತಿ ಓದಿದ ಹಾಳು ಓದುತ್ತೆ ಸರ್, ಫೀಸ್ ಕಟ್ತಿದ್ರೆ.
1: ಎಷ್ಟು ಕಟ್ಬೇಕಪ್ಪ?
7: 150 ರೂಪಾಯಿ ಸರ್.
1: ಯಜಮಾನ್ರ, ಯಾರಾದ್ರೂ ಓದೋಕ್ಕೋಸ್ಕರ ಕಷ್ಟ ಪಡೋದು ನೋಡಿದ್ರೆ ನನ್ ಕೈಲಿ ತಡ್ಕೊಳಗಲ್ಲ, ಕೈಲಿದ್ದು ಕೊಟ್ಟು ಬಿಡ್ತೀನಿ. ತಗೊಳಪ್ಪ, ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿ ಅವತ್ ಬಂದು ನನ್ಗೆ ಹೇಳಿದ್ರೆ ನನ್ಗೆ ಅಷ್ಟೇ ಸಾಕು, ಬೇರೆ ಏನು ಬೇಡ. ಅವನ್ ಕಷ್ಟ ಕೇಳಿ ನನ್ ಕೈಲಿ ತಡಿಯೋಕಾಗಿಲ್ಲ ಯಜಮಾನ್ರ, ಕೊಟ್ಟು ಬಿಟ್ಟೆ. ಮುಂದಿನ ತಿಂಗಳು ನಿಮ್ಗೆ ನಾನು ಅಡ್ಜಸ್ಟ್ ಮಾಡ್ತೀನಿ, ನಿಮ್ಗೆ ಪರವಾಗಿಲ್ಲ ಅಂದ್ರೆ ಸರಿ, ಇಲ್ಲ ಅಂದ್ರೆ ಅವ್ನು ಓದೋದು ಹಾಳಾದ್ರೆ ಹಾಳಾಗ್ಲಿ ಅಂತ ಅವ್ನ ಕೈಲಿದ್ದ ಕಾಸು ನೀವ್ ಕಿತ್ಕೊಂಡ್ಬಿಡಿ ಯಜಮಾನ್ರೆ, ನನ್ ಕೈಲಿ ಆಗಲ್ಲ.
6: ನಂಬೋದ್ರ, ನಿಮ್ ಹೃದಯ ಇಷ್ಟು ದೊಡ್ಡದು ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ಹುಡುಗನಿಗೆ ಓದಿಗೆ ಅಂತ ದಾನವಾಗಿ ಕೊಟ್ಟು ದುಡ್ಡು ಕಿತ್ಕೊಂಡು ನಾನ್ ಯಾವ ನರ್ಕಕ್ಕೆ ಹೋಗ್ಲಿ? ಪರವಾಗಿಲ್ಲ, ಮುಂದಿನ ತಿಂಗಳು 3 ತಿಂಗಳು ಸೇರ್ಸೆ ಕೊಡುವಂತೆ.
1: ಸರ್, ಜ್ಞಾನಮೂರ್ತಿ ಮಗು ನಮಸ್ಕಾರ ಮಾಡಿ ಹಿರಿಯರ ಆಶೀರ್ವಾದ. ಹಾಗೆ
6: ಹೇಳಪ್ಪ, ಹೇಳು ಹೇಳು. ಒಳ್ಳೆ ವಿದ್ಯಾವಂತನಾಗಪ್ಪ.
7: ಬರ್ತೀನಿ ಸರ್, ನಿಮ್ ಉಪಕಾರ ಎಂದಿಗೂ ಮರೆಯಲ್ಲ ಸರ್.
1: ಆಯ್ತಪ್ಪ. ವಿಶಾಲ ಕರ್ನಾಟಕ ಪತ್ರಿಕೆಗೆ ವರದಿಗಾರರು ಬೇಕಾಗಿದ್ದಾರೆ, ಕ್ಯಾಮೆರಾ ಇದ್ದವರಿಗೆ ಆದ್ಯತೆ ನೀಡಲಾಗುತ್ತದೆ. ಇಷ್ಟೊಂದು ಕ್ಯಾಮೆರಾಗಳು ಶೋಕೇಸ್ನಲ್ಲಿ ಕುಳಿತಾ ಬಿದ್ದಿವೆ, ಇದರಲ್ಲಿ ಒಂದು ನಂದಾದ್ರೆ ಕೆಲಸ ಗ್ಯಾರಂಟಿ.
4: ನಮಸ್ಕಾರ ಸರ್.
2: ಓ ಬನ್ನಿ ಮಿಸ್ಟರ್ ದಾಮೋದರ್.

0: ತಗೊಳ್ಳಿ.
1: ಕ್ಯಾಮರಾನು ಕೊಡ್ತೀರಾ?
0: ಅಯ್ಯೋ, ನೀವೇ ವಿಶ್ವನಾಥ್ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಕೇಳಿದೆ. ಬೇಜಾರು ಮಾಡ್ಕೋಬೇಡಿ.
1: ಇಲ್ಲ ಇಲ್ಲ, ಕ್ಯಾಮರಾ ಅವ್ರ ಮನೆ ಕೊಟ್ಟು ಹೋಗಿರ್ತೀನಿ ಅಂತ ಅವ್ರಿಗೆ ಹೇಳಿ, ಹಾಗೆ ನಾನು ಬಾಂಬೆಯಿಂದ ಬರೋದಕ್ಕೆ ಒಂದು 15 ದಿವಸ ಆಗತ್ತೆ ಅಂತ ಪ್ಲೀಸ್ ತಿಳಿಸಿ.
0: ಆಯ್ತು,
1: ಬರ್ಲಾ?
0: ಆಯ್ತು, ನಮಸ್ಕಾರ.
1: ಓ, ವಿಶ್ವನಾಥ್ ಅಂದ್ರೆ ನೀವೇನಾ? ಅದೇ ದಾಮೋದರ್ ಅನ್ನೋರು ನಮ್ಮ ಅಂಗಡಿಗೆ ಬಂದಿದ್ರು. ಇದು ನಮ್ದೇ ಅಂಗಡಿ. ವಿಶ್ವನಾಥ್ ಅನ್ನೋರು ಬರ್ತಾರೆ, ಅವ್ರಿಗೆ ಏರ್ ಟಿಕೆಟ್ ಕೊಡಿ ಬಾಂಬೆ ಅಂತ ಹೇಳಿದ್ರು. ಇದು ತಗೊಳ್ಳಿ, ಕ್ಯಾಮ್ರಾ ಅವರೇ ತಗೊಂಡು ಹೋದ್ರು.
2: ಸದ್ಯ ಮನೆಗೆ ಹೋಗೋ ಕಷ್ಟ ತಪ್ಪು.
1: ಬಾಂಬೆ ಹೊರಟಿದ್ರಂತೆ, ಹ್ಯಾಪಿ ಲ್ಯಾಂಡಿಂಗ್.
3: ಏನ್ ನಂಬೋದ್ರ? ನಾನೊಂದು ಐಡಿಯಾ ಹೇಳ.
1: ಹೇಳಪ್ಪ.
3: ಬೆಸ್ಟ್ ಅಂದ್ರೆ ಕಳತನನು ಏನಾದ್ರೂ ಮಾಡಿ ಜೈ ಸೇರ್ಕೊಂಡ್ಬಿಡು. ಫ್ರೀ ಬೋರ್ಡಿಂಗು, ಫ್ರೀ ಲಾಡ್ಜಿಂಗು, ಆರಾಮಾಗಿ ರೆಸ್ಟು ಸಿಗುತ್ತೆ, ಮುಂದಿನ ಯೋಜನೆ ಮಾಡೋಕೆ ಟೈಮು ಸಿಗುತ್ತೆ.
1: ಜೈಲ್ ಹೋದ್ರೆ ಹೋಗೋ ನನ್ನ ಮರ್ಯಾದೆ ನಿಮ್ ತಾತ ತಂದು ಕೊಡ್ತಾನ? ಅದಕ್ಕಿಂತ ನನ್ನ ಹತ್ರನೇ ಒಳ್ಳೆ ಐಡಿಯಾ ಇದೆ.
3: ಏನದು?
1: ಗಂಟಲು ನೋವು, ಹೊಟ್ಟೆ ನೋವು ಅಂತ ಹೇಳೋದು ಸರ್ಕಾರಿ ಆಸ್ಪತ್ರೆ ಅಡ್ಮಿಟ್ ಆಗೋದು. ಇನ್ಕಮ್ 0, ಎಂಪ್ಲಾಯ್ಮೆಂಟ್ ನಿರುದ್ಯೋಗಿ ಅಂತ ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ಮುಗೀತು. ಊಟ ಫ್ರೀ, ಬ್ರೆಡ್ ಫ್ರೀ, ಹಾಲು ಫ್ರೀ, ಬಾಳೆಹಣ್ಣು ಫ್ರೀ, ನಾನ್ ವೆಜ್ ತಿನ್ನುವ ಹಾಗಿದ್ರೆ ಮೊಟ್ಟೆನೂ ಫ್ರೀ, ಜೊತೆಗೆ ಸುಂದರವಾದ ನರ್ಸ್ ಓಡಾಡ್ತಾ ಇರ್ತಾರೆ.
3: ಏನು ಪ್ರೇನಯ್ಯ ನಿಂದು?
1: ಮತ್ತೆ
3: ಬದುಕುವ ಮಾರ್ಗಗಳು ಎಷ್ಟಿವೆ ಅಂತ ತಿಳ್ಕೋಬೇಕಾದ್ರೆ ನಿನ್ನ ಹತ್ರನೇ ಬರಬೇಕು. ಅಂದ್ರೆ ಈ ಆಸ್ಪತ್ರೆ ಐಡಿಯಾ ಯಾವಾಗ ಬಂತು?
1: ಇದು ಹಳೆ ಐಡಿಯಾ, ಬಹಳ ಹಳೆದು. ಮೊದಲು ನಾನು ರೆಸ್ಟ್ ಗೊತ್ತಿದ್ದೆ ಆಸ್ಪತ್ರೆಗಳಲ್ಲಿ. ವಿಕ್ಟೋರಿಯಾ ನಲ್ಲಿ ಡಿಸ್ಚಾರ್ಜ್ ಮಾಡಿದ್ರೆ ಬೌರಿಂಗ್, ಬೌರಿಂಗ್ ನಲ್ಲಿ ಡಿಸ್ಚಾರ್ಜ್ ಮಾಡಿದ್ರೆ ವಿಕ್ಟೋರಿಯಾ, ಬೌರಿಂಗ್ ವಿಕ್ಟೋರಿಯಾ, ವಿಕ್ಟೋರಿಯಾ ಬೌರಿಂಗ್.
3: ಭಾರಿ ಥ್ರಿಲ್ಲಿಂಗ್ ಮನ್ಸ ಕಣೆ. ಸರಿ, ಅದನ್ನ ಯಾಕೆ ಬಿಟ್ಬಿಟ್ಟೆ?
1: ಅಲ್ಲೊಬ್ಬ ನರ್ಸ್ ಲಂಬು ಡಿಯರ್ ಐ ಲವ್ ಯು ಅಂತ ಹಿಂದ್ ಬಿಟ್ಬಿಟ್ಲು. ಅವಳು ಕಾಟ ತಡಿಯೋಕಾಗದೆ ಬೇರೆ ದಾರಿ ಹಿಡ್ದಕಣಯ್ಯ.
3: ಈಗಲೂ ಅವಳು ಬೆನ್ನ ಹತ್ತಬ.
1: ಈಗೆಲ್ ಬರ್ತಾಳೆ? ಬೇರೆ ಎಲ್ಲಾದ್ರೂ ಟ್ರಾನ್ಸ್ಫರ್ ಆಗಿರ್ತಾಳೆ ಅಲ್ವೇ.
3: ಅಂದ್ರೆ ನೆಕ್ಸ್ಟ್ ಪ್ರೋಗ್ರಾಮು?
1: ಅಯ್ಯೋ ಅಮ್ಮ,
4: ದೇವ್ರ ದಯದಿಂದ ಮತ್ತೆ ನಿನ್ನ ಕಾಯಿಲೆ ಬಂತಲ್ಲ ಸದ್ಯ. ನಿನ್ ಕಾಯಿಲೆ ಬರೋದೇ ಇಲ್ವೇನೋ, ನಾನ್ ನಿನ್ನ ನೋಡೋದೇ ಇಲ್ವೇನೋ ಅಂತ ಎಷ್ಟು ಬಿಟ್ಟಿದ್ದೆ ಗೊತ್ತಾ?
1: ನಿಂಗೆ ಟ್ರಾನ್ಸ್ಫರ್ ಆಗಿಲ್ವಾ ಇನ್ನು?
4: ಯಾಕ್ ಲಂಬುಡಿಯರ್, ನನ್ನ ಕಂಡ ಅಷ್ಟೊಂದ್ ಬೇಜಾರು. ನಿನ್ನ ಕಂಡ್ರೆ ನನ್ಗೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ನೀನ್ ಆಸ್ಪತ್ರೆಗೆ ಬಂದಾಗ್ಲೆಲ್ಲ ಸ್ಪೆಷಲ್ ಮುತುವರ್ಜಿ ವಹಿಸಿ ಎಷ್ಟು ಸೇವೆ ಮಾಡಿದೀನಿ ಗೊತ್ತಾ?
1: ಅದಕ್ಕೆ ನಾನ್ ಮನಸ್ಸು ಸೋತು ಕಾಯಿಲೆ ಬರ್ಸ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದೀನಿ.
4: ಹೌದಾ? ಥ್ಯಾಂಕ್ ಯು ಲಂಬುಡಿಯರ್.
1: ಏನಿದು
4: ಹೇಣ
1: ತಿಳ್ಕೊಂಡು ಹೋಗ್ತಾ ಇದೀಯಾ? ಸೀರಿಯಸ್ನೆಸ್ ಬೇಡ.
4: ಅಯ್ಯ, ನಿತ್ಯ ಸಾಯೋರ್ಗೆಲ್ಲ ಅಳ್ತಾ ಇದ್ರೆ ನಮ್ ಕೆಲ್ಸ ಬಿಟ್ಟಾಕ್ಬಿಟ್ಟು ದಿನ ಪೂರ್ತಿ ಅಳ್ತಾ ಕೂತಿರ್ಬೇಕಷ್ಟೇ. ಏನ್ ಲಂಬುಡಿಯರ್ ನೀನು, ಬದುಕಿರೋ ನನ್ನ ಬಿಟ್ಬಿಟ್ಟು ಅಷ್ಟು ತಿಂದ ಸತ್ತೋಗಿರೋ ಅವಳನ್ನ ನೋಡ್ತಾ ಇದೀಯಲ್ಲ?
1: ಕನಿಕರ್ದಿನ್ ನೋಡ್ತಾ ಇದ್ದೆ. ಪಾಪ, ಎಷ್ಟು ಚಿಕ್ಕ ವಯಸ್ಸು, ಏನಾಗಿತ್ತು?
4: ಹಾರ್ಟ್ ಆಪರೇಷನ್, ಆಪರೇಷನ್ ಫೇಲ್ಯೂರ್ ಆಯ್ತು.
1: ಚಾಚೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೀಗಾಗಬಾರ್ದಿತ್ತು. ಏನ ಹೆಸರು?
4: ಗೌರಿ.
1: ಅವಳ ಕಡೆಯವ್ರು ಯಾರು ಇಲ್ವಾ?
4: ಯಾರು ಇಲ್ಲ, ಅವಳಿಗೆ ಅನಾಥೆ. ಯಾರೋ ಫ್ರೆಂಡ್ಸ್ ಬಂದು ಸೇರ್ತ ಹೋದ್ರು, ಸಂಜೆ ಬರ್ತಾರೆ ನೋಡಕ್ಕೆ.
1: ಯಾವ ವಾರ್ಡ್ ನಲ್ಲಿ ಇದ್ಲು?
4: ಫಿಮೇಲ್ ವಾರ್ಡು.
1: ಎಷ್ಟನೇ ನಂಬರ್ ಬೆಡ್?
4: ಅದು ಬೇಕಾ?
1: 14. ಸರಿ, ನಾನು ಬರ್ಲಾ ಸಿಸ್ಟರ್.
4: ಲಾಂಬುಡಿಯ, ನೀನ್ ಮಾತ್ರ ನನ್ನ ಸಿಸ್ಟರ್ ಅಂತ ಕರಿಬಾರ್ದು ಅಂತ ಎಷ್ಟು ಸಲ ಹೇಳಿದೀನಿ ನಿಂಗೆ?
1: ಸಾರಿ, ಮರ್ತೇ ಬಿಟ್ಟೆ. ಬರ್ಲಾ ನನ್ನ ಸೆಕ್ಸಿ ಸರ್ಸು. ತಾಯಿ ಗೌರಿ, ಅನಿವಾರ್ಯ ಕಾರಣಗಳಿಂದ ಈ ರೀಜನ್ ಎಲ್ಲ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಇದು ಕಳತನ ಖಂಡಿತ ಅಲ್ಲ, ಯಾಕೆಂದ್ರೆ ನೀನು ಒಬ್ಬ ಅನಾಥಳು, ನಾನು ಒಬ್ಬ ಅನಾಥ. ನಾನು ಇದನ್ನು ಬಿಟ್ರೆ ಬೇರೆ ಯಾರಾದ್ರೂ ಇದನ್ನು ತಗೊಂಡು ಹೋಗ್ತಾರೆ. ಅದಕ್ಕೆ ಇದು ನೀನು ನನಗೆ ಮಾಡಿದ ಸಹಾಯ ಅಂತ ತಿಳ್ಕೊಂಡು ಇದನ್ನು ತಗೊಂಡು ಹೋಗ್ತಾ ಇದ್ದೀನಿ. ತಪ್ಪಾಗಿದ್ದಲ್ಲಿ ಕ್ಷಮಿಸ್ಬಿಡು ತಾಯಿ. ದಿನಚರಿ ಬರೆಯೋದು ಹವ್ಯಾಸಕ್ಕಾಗಿ, ಅದನ್ನು ಪದೇ ಪದೇ ಓದೋದು ಆತ್ಮಾವಲೋಕನಕ್ಕಾಗಿ. ಗೌರಿ, ಆಹಾ, ಕವಯತ್ರಿ ಆಗಿದ್ಲೋ ಏನು?
5: ಜಗತ್ತಿನಲ್ಲಿ ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕೆಂಬ ಮಹದಾಸೆಯನ್ನು ಹೊತ್ತವಳು ನಾನು. ಆದರೇನು ಮಾಡಲಿ, ನಾನು ಹುಟ್ಟಿದ್ದು ಒಂದು ಬಡ ಕುಟುಂಬದಲ್ಲಿ. ನನ್ನ ಜೀವನದಲ್ಲಿ ಎಲ್ಲ ಚಿತ್ರ ವಿಚಿತ್ರವಾದ ಘಟನೆಗಳೇ ನಡೆದಿದ್ದರಿಂದ, ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕೆಂಬ ಆಸೆ ಇದ್ದುದರಿಂದ ಈ ಎಲ್ಲ ಘಟನೆಗಳನ್ನು ಒಬ್ಬ ಕಾದಂಬರಿಗಾರ ಬಳಿ ಹೇಳಿದ್ದೇನೆ. ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ನಾನು ಸತ್ತರೂ ಕಡೆಯ ಪಕ್ಷ ನನ್ನ ಹೆಸರು, ನನ್ನ ಜೀವನ ಕಾದಂಬರಿ ರೂಪದಲ್ಲಾದರೂ ಶಾಶ್ವತವಾಗಿ ಉಳಿಯುವಂತೆ ಮಾಡುವುದೇ ಇದರ ಗುರಿ.
1: ಭಾರಿ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ನನಗೂ ಏನಾದರೂ ಐಡಿಯಾ ಸಿಗಬಹುದು. ನನ್ನ ಬಾಳಿನಲ್ಲಿ ಬಂದು ಹೋದ ಮೂರು ಪ್ರಮುಖ ವ್ಯಕ್ತಿಗಳು: ಆನಂದರಾವ್, ವಾಷಿಂಗ್ಟನ್ USA, ಮಧುಸೂದನ್ 9th Cross, ಯಾರ್ದಾಸ್ ರೋಡ್, ಕಲ್ಕತ್ತಾ.

0: ಚಂದ್ರಮೌಳಿ, ಸನ್ ಆಫ್ ಪೂರ್ಣಚಂದ್ರ ರಾವ್, ಜಿ ಎನ್ ರೋಡ್, ಅಮೃತಸರ್, ಪಂಜಾಬ್.
1: ಗೌರಿ ಗಣೇಶ ಚಿತ್ರದ ಧ್ವನಿ ಸುರುಳಿಯನ್ನ ಕೇಳಿದ್ರಲ್ಲ, ಕನ್ನಡದ ಟಾಪ್ 10 ಬೆಸ್ಟ್ ಸಿನಿಮಾಗಳ ಪಟ್ಟಿ ಮಾಡಿದ್ರೆ ಗೌರಿ ಗಣೇಶ ಚಿತ್ರ ಇರಲೇಬೇಕಾದಂತಹ ಸಿನಿಮಾ. ಇನ್ನು ಪಣಿ ರಾಮಚಂದ್ರ ಅವರ ನಿರ್ದೇಶನದ ಗಣೇಶನ ಶೀರ್ಷಿಕೆಯ ಮತ್ತಷ್ಟು ಸಿನಿಮಾಗಳನ್ನು ನೋಡುವುದಾದ್ರೆ ಗಣೇಶನ ಮದುವೆ, ಗಣೇಶನ ಗಲಾಟೆ, ಗಣೇಶ ಐ ಲವ್ ಯು, ಗಣೇಶ ಮತ್ತೆ ಬಂದ, ಹಾಗೂ ಗಣೇಶ ಸುಬ್ರಹ್ಮಣ್ಯ.

ಬಣಿ ರಾಮಚಂದ್ರ ನಿರ್ದೇಶನದ ಗಣೇಶನ ಶೀರ್ಷಿಕೆಯ ಸಿನಿಮಾಗಳನ್ನು ನಾವು ನೋಡಿದ್ದೇವೆ, ಇದರ ಕುರಿತು ಮಾತನಾಡುತ್ತೇವೆ ಅನ್ನುವರು ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802-37-0799. ನಂಬರ್ ಮತ್ತೊಮ್ಮೆ 0802-37-0799. ಮತ್ತೊಂದು ಸಂಖ್ಯೆ 0802-26-39-27. 0802-26-39-27.

0: ಗಣೇಶನ ಗಲಾಟೆ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ನಾನು ದಿನೇಶ್ ಗುಡದರ್ ಅಂತ, ಇಲ್ಲಿ ಚಿಕ್ಕಮಗಳೂರು ತಾಲೂಕು ಆಲ್ದೂರಿಂದ.
0: ಹೇಗಿದ್ದೀರ ದಿನೇಶ್ ಅವರೇ?
1: ಚೆನ್ನಾಗಿದ್ದೀನಿ ಸರ್. ಹಾಗಿದ್ದೀರ?
0: ನಾನು ಸಹ. ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
1: ಕೇಳ್ತಾ ಇದ್ದೀನಿ.
0: ಕಾರ್ಯಕ್ರಮದ ವಿಷಯ ತಿಳಿತು ಅಂತ ಭಾವಿಸ್ತೇನೆ.
1: ಹೌದು,
0: ಪಣಿ ರಾಮಚಂದ್ರ ಅವರ ನಿರ್ದೇಶನದ ಗಣೇಶನ ಶೀರ್ಷಿಕೆಯ ಸಿನಿಮಾಗಳು. ಯಾವ ಸಿನಿಮಾ ನೋಡಿದ್ದೀರಾ?
1: ನಾನು ಗಣೇಶ ಸುಬ್ರಹ್ಮಣ್ಯ, ಗಣೇಶ ಮತ್ತೆ ಬಂದ
0: ನೋಡಿದ್ದೀರಾ?
1: ಹೌದು.
0: ಹೇಗನ್ಸ್ತು ಗಣೇಶ ಸುಬ್ರಹ್ಮಣ್ಯ?
1: ತುಂಬಾ ಚೆನ್ನಾಗಿದೆ. ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಶ್ರೇಷ್ಠ ನಿರ್ದೇಶಕರು ಒಬ್ರು ಪಣಿ ರಾಮಚಂದ್ರ.
0: ಹೌದು. ಎಷ್ಟು ಸಿನಿಮಾಗಳನ್ನು ನೋಡಿ ನಾವು ನಲದಿದ್ದೀವಿ ಅಲ್ವಾ?
1: ಹೌದು, ನಾನು ಪರ್ಸನಲ್ ಆಗಿ ಮೀಟ್ ಮಾಡಿದ್ದೀನಿ ಅವ್ರನ್ನ ಬ್ಯಾಂಗ್ಳೂರಲ್ಲಿ.
0: ಹೌದ್ರಾ?
1: ಹೌದು.
0: ಯಾವ ಸಂದರ್ಭದಲ್ಲಿ, ಯಾವಾಗ ಇದು?
1: ಅವರು ಕೂಡ್ಲು ರಾಮಕೃಷ್ಣ ಒಂದು ಫಿಲ್ಮ್ ಇದಕ್ಕೆ ಕ್ಲಾಪ್ ಮಾಡಕ್ ಬಂದಿದ್ರು ಅವರು.
0: ಅವಾಗ ಭೇಟಿಯಾಗಿದ್ದ?
1: ಹೌದು.
0: ಇದು ಯಾವ ವರ್ಷದಲ್ಲಿ ನೆನಪಿದೆಯಾ?
1: ಟ್ವೆಂಟಿ ತ್ರೀಲಿ
0: ಅಂದ್ರೆ ಕಳೆದ 3 ವರ್ಷದ ಕೆಳಗೆ.
1: ಹೌದು
0: ಅಲ್ವಾ? ಎಲ್ಲಿ ನೋಡಿದ ನೆನಪು ಗಣೇಶ ಸುಬ್ರಹ್ಮಣ್ಯ ಸಿನಿಮಾ ದಿನೇಶ್ವರ?
1: ನಾವಿಲ್ಲ, ಚಿಕ್ಕಮಂಗ್ಳೂರಲ್ಲಿ.
0: ಚಿಕ್ಕಮಂಗ್ಳೂರಲ್ಲಿ. ಬೇರೆ ಯಾವ ಸಿನಿಮಾ ನೋಡಿದಿರಾ? ಗಣೇಶನ ಮದುವೆ ನೋಡಿದಿರಾ? ಗೌರಿ ಗಣೇಶ ನೋಡಿದಿರಾ?
1: ಮಾಸ್ಟರ್ ಆನಂದ್ ಆಕ್ಟ್ ಮಾಡಿದ್ರಲ್ಲ, ಅವರು ಡೈರೆಕ್ಟ್ ಮಾಡಿದ್ರಲ್ಲ, ಹೆಸರು ಬರ್ತಾ ಇಲ್ಲ.
0: ಗೌರಿ ಗಣೇಶ.
1: ಗೌರಿ ಗಣೇಶ
0: ಮಾಸ್ಟರ್ ಆನಂದ್ ಅವರು ನಟಿಸಿದ ಚಿತ್ರ ಗೌರಿ ಗಣೇಶ.
1: ತುಂಬಾ ಚೆನ್ನಾಗಿ ಆನಂದ್ ನಾಗ್ ಮತ್ತೆ.
0: ಹೌದು, ಈಗಷ್ಟೇ ಅದು ಧ್ವನಿ ಸುರುಳಿ ಕೂಡ ಪ್ರಸಾರ ಮಾಡಿದೆ.
1: ಹೌದು, ಅದು ಎಷ್ಟು ನೋಡಿದ್ರು ಅದು ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿ.
0: ಇದು 1990ರ ದಶಕದಲ್ಲಿ ಬಂದಂತ ಸಿನಿಮಾ.
1: ಹೌದು
0: ಅಲ್ವಾ? 36 ವರ್ಷ ಕಳೆದ್ರು ಸಿನಿಮಾ ಹಾಗೆ ಇದೆ, ನಮ್ಮ ನೆನಪಲ್ಲ ಹಾಗೆ ಇದೆ.
1: ಮತ್ತೆ ವಿಷ್ಣುವರ್ಧನ್ ಇವರು ಡಾಕ್ಟರ್ ಕೃಷ್ಣ ಅಂತೇಳಿ
0: ಆ ಸಿನಿಮಾ ಮಾಡಿದ್ದಾರೆ. ಹೌದು ಹೌದು,
1: ಅದನ್ನು ನೋಡಿದ್ದೀನಿ.
0: ಆ ಸಿನಿಮಾನು ನೋಡಿದಿರಾ?
1: ಹೌದು.
0: ಒಟ್ಟಿನಲ್ಲಿ ಪಣಿ ರಾಮಚಂದ್ರ ಅವರ ನಿರ್ದೇಶನದ ಸಿನಿಮಾಗಳು ಇಷ್ಟ ಆಗುತ್ತೆ.
1: ಹೌದು ಸರ್.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ದಿನೇಶ್ ಅವರೇ.
1: ಥ್ಯಾಂಕ್ ಯು.

0: ಸಿಪಾಯಿ.
1: ಫಣಿ ರಾಮಚಂದ್ರ ಅವರ ನಿರ್ದೇಶನದ ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಮತ್ತೊಂದು ಗೀತೆಯನ್ನ ಕೇಳಿದ್ರಿ. ನಮಸ್ತೆ, ಯಾರು ಎಲ್ಲಿಂದ?
2: ನಮಸ್ತೆ ಸರ್.
1: ನಮಸ್ತೆ,
2: ಮೋನಿಕಾ ಹಾಸನದಿಂದ.
1: ಮೋನಿಕಾ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
1: ನಾನು ಸಹ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆ.
2: ಹೌದು ಸರ್, ನಿಮಗೂ ಹಾಗೂ ಮತ್ತೆ ವಿವಿಧ ಭಾರತಿ ಕೇಳುಗರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
1: ಹೇಗೆ ನಡೀತಾ ಇದೆ ತಯಾರಿ?
2: ಮಾಮೂಲಿ ಸರ್, ಪ್ರತಿ ವರ್ಷ ಹಬ್ಬ ಬರುತ್ತೆ, ಆದಷ್ಟು ನಾವು ಮನೆಯಲ್ಲೇ ಮಾಡ್ಕೊಂತೀವಿ. ಹೊರಗಡೆ ಗಣೇಶ ಎಲ್ಲ ದೊಡ್ಡ ದೊಡ್ಡ ಗಣೇಶ ಇಡ್ತಾರೆ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಮನೆಯಲ್ಲಿ ಆದಷ್ಟು ಸಿಂಪಲ್ ಆಗಿ ಮಾಡೋದು.
1: ಹಾಸನದ ವಿಶೇಷ ಏನು ಗೌರಿ ಗಣೇಶ ಸಂದರ್ಭದಲ್ಲಿ?
2: ಎಲ್ಲಾ ಕಡೆ ಇದ್ದ ಹಾಗೆ ಮಾಡ್ತಾರೆ. ಸ್ವಲ್ಪ ಸ್ವಲ್ಪ ಮೊದ್ಲೆಲ್ಲ ಒಂಚೂರು ರಾಜಕೀಯ ಮಿಕ್ಸ್ ಆಗ್ತಿತ್ತು, ಯಾಕೆಂದ್ರೆ ಹೇಳಿ ಕೇಳಿ ಹಾಸನ ಅಂದ್ರೆ ರಾಜಕೀಯನೇ ಅಂದ್ರೆ ಅದೆಲ್ಲ ಸ್ವಲ್ಪ ಮಾಡ್ಬೇಕು, ಯಾಕೆಂದ್ರೆ ಗಣೇಶ ಯಾವ ಪಕ್ಷಕ್ಕೂ ಸೇರಿಲ್ಲ
1: ಅಲ್ವಾ,
2: ಹಾಗಾಗಿ ಅದೆಲ್ಲ ಬೇಡವಾದ್ದೆ. ಮತ್ತೆ ಎಲ್ಲ ದೇವ್ರೆಲ್ರಿಗೂ ಒಂದೇ, ದೇವ್ರೆಲ್ಲ ಎಲ್ಲ ಅಷ್ಟೇನೆ ಮಾಡ್ತಾರೆ. ಆದ್ರೆ ಅದೇ ಈ ತರ ಎಲ್ಲ ಸ್ವಲ್ಪ ಕೆಲವೊಂದು ಕಾನೂನು ಬದ್ಧವಾಗಿ ಮಾಡ್ಬೇಕು, ಡಿ ಜೆ ಈ ತರದೆಲ್ಲ ಮಾಡಬಾರ್ದು ಅಂತ ಕೆಲವೊಂದಿದೆ. ಮತ್ತೆ ಹಸಿರು ಗಣಪತಿನೇ ಅಂದ್ರೆ ಮಣ್ಣಿನ ಗಣಪತಿನೇ ಬಳಸ್ಬೇಕು, ಮತ್ತೆ ಪಬ್ಲಿಕ್ ಪ್ಲೇಸ್ ಅಲ್ಲೆಲ್ಲ ಗಲ್ಲಾಟೆ ಈ ತರ ಎಲ್ಲ ಮಾಡಬಾರ್ದು ಅನ್ನೋ ರೂಲ್ಸ್ ಇದೆಯಲ್ಲ, ಅದನ್ನೆಲ್ಲ ಫಾಲೋ ಮಾಡಿದ್ರೆ ಎಲ್ಲಾ ಕಡೆನೂ ಚೆನ್ನಾಗಾಗತ್ತೆ.
1: ಒಟ್ಟಿನಲ್ಲಿ ಭಕ್ತಿ ಅಷ್ಟೇ ಪ್ರಮಾಣ ಆಗಿರ್ಬೇಕು.
2: ಖಂಡಿತ ಭಕ್ತಿನೇ ಇರ್ಬೇಕು, ದೇವ್ರ ಕೇಳೋದೇ. ಅದು ಆಡಂಬರ ವೈಭವ ಯಾವತ್ತು ಕೇಳಿಲ್ಲ, ಅದೆಲ್ಲ ನಾವು ಮಾಡ್ಕೊಂಡಿರೋದು ಅಷ್ಟೇ.
1: ಇನ್ನು ವಿಷಯಕ್ಕೆ ಬರೋದು,
2: ಹಾನಿ ಆಗದಂಗ್ ಮಾಡ್ಬೇಕಷ್ಟೇ.
1: ಹೌದೌದು, ಖಂಡಿತ ಖಂಡಿತ. ಇನ್ನು ಕಾರ್ಯಕ್ರಮದ ವಿಷಯಕ್ಕೆ ಬರುವುದಾದ್ರೆ ಪಣಿ ರಾಮಚಂದ್ರ ಅವರ ನಿರ್ದೇಶನದ
2: ಅಂದ ತಕ್ಷಣ ನಗು ಬರುತ್ತೆ, ಯಾಕೆಂದ್ರೆ ಅವ್ರ ಕಾಮಿಡಿ ಸಿನಿಮಾಗಳು ಒಂದಕ್ಕಿಂತ ಒಂದ್ ರೀತಿ ಅನಂತ್ ನಾಗ್ ಅವ್ರಿಗೆ ಒಳ್ಳೆ ಬ್ರೇಕ್ ಕೊಟ್ಟ ಸಿನಿಮಾಗಳು ಅದು. ಹೀರೋ ಆಗಿ ಬಂದವ್ ನೋಡಿ, ಅವ್ರ ಸಿನಿಮಾಗಳಲ್ಲೇ ಒಳ್ಳೆ ಹಾಸ್ಯ ನಟ ಆಗಿ ಬದ್ಲಾಗ್ಬಿಟ್ರಲ್ಲ. ಒಂದ್ ಆ ಮಾತಿನ ಶೈಲಿ, ಆ ಡೈಲಾಗ್ಸ್ ಎಲ್ಲ, ನಗು ಒಂಥರ ನಗ್ತಾರೆ ಅವ್ರ ಸಿನಿಮಾಗಳಲ್ಲಿ. ಏನೋ ಅಂದ್ರೆ ಕೆಲವ್ರನ್ನ ಯಾಮರಿಸ್ಬಿಟ್ಟು ಸಾಧನೆ ಮಾಡದೆ ಅನ್ನೋ ತರ ಏನೋ ನಗ್ತಾರಲ್ಲ, ಅದೊಂಥರ ಚಂದ. ಅದೊಂಥರ ಮೋಸ ಅಂತ ಅಷ್ಟ ಅನ್ಸಲ್ಲ ಸಿನಿಮಾ, ಅಂದ್ರೆ ಹಾಸ್ಯ ಭರಿತವಾಗಿರೋದ್ರಿಂದ ಚೆನ್ನಾಗಿದೆ. ಮತ್ತೆ ಹಲೋ
1: ಅನಂತ್ ನಾಗ್, ಹೌದು
2: ಗೌರಿ ಗಣೇಶದಲ್ಲೂ ಅಷ್ಟೇ ಆ ಮಾಸ್ಟರ್ ಆನಂದ್ ಆಕ್ಟಿಂಗ್ ಇರ್ಬೋದು, ಇನ್ನ ಗಣೇಶ ಸುಬ್ರಹ್ಮಣ್ಯದಲ್ಲಿ ಅವರಿಬ್ರು ರಮೇಶ್ ಭಟ್ ಅವ್ರ ಆಕ್ಟಿಂಗ್ ಒಂದ್ ರೀತಿ ಒಳ್ಳೆ ಪೇರ್ ಅನಿಸ್ಬಿಟ್ಟಿತ್ತು ಆಗ ಅನಂತ್ ನಾಗ್ ಮತ್ತೆ ಪಣಿ ರಾಮಚಂದ್ರ ಅವ್ರದು. ಜೊತೆಗೆ ಎಲ್ಲ ಯಾವ್ದೇ ಒಂದು ಇದಿಲ್ಲದೇನೆ, ಏನು ದ್ವಂದ್ವಾರ್ಥ ಇಲ್ಲದೆ, ಯಾವ್ದೇ ಒಂದು ಇದ್ರದ ಅಂದ್ರೆ ಮುಜುಗರ ಪಡದೇ ಇರೋನ್ಗೆ ಎಲ್ರೂ ಕುತ್ಕೊಂಡು ನೋಡುವಂತ ಸಿನಿಮಾಗಳೇ ಬರ್ತಾ ಇತ್ತು ಅವ್ರ ನಿರ್ದೇಶನದಲ್ಲಿ. ಚೆನ್ನಾಗಿತ್ತು ಎಲ್ಲ ಸಿನಿಮಾಗಳು, ಆಲ್ಮೋಸ್ಟ್ ನೋಡಿದೀನಿ, ಚೆನ್ನಾಗಿದೆ ಅವ್ರೆಲ್ಲ ಸಿನಿಮಾ.
1: ಅನಂತನಾಗ್ ಅವರನ್ನ ಡಿಫ್ರೆಂಟ್ ಶೇಡ್ ಅಲ್ಲಿ ತೋರಿಸಂತದ್ದು ಪಣಿ ರಾಮಚಂದ್ರ ಅವರಲ್ವಾ?
2: ಹೌದು, ಅಲ್ಲಿವರೆಗೂ ನಾವು ಮಾಮೂಲಿ ಹೀರೋ.

0: ಒಂದು ಮಾಸಿ ಇರೋ ಅನ್ನೋ ತರನೇ ಇತ್ತು. ಆದ್ರೆ ಅವರಲ್ಲಿ ಒಬ್ಬ ಹಾಸ್ಯ ಇದು ವ್ಯಕ್ತಿ ಇದಾನೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ ಅವರ ಸಿನಿಮಾಗಳು. ಅದರಲ್ಲೂ ಗಣೇಶನ ಮದುವೆ ಮೊದಲನೇ ಸಿನಿಮಾ ಅಂತೂ ಭರ್ಜರಿ ಯಶಸ್ಸು. ಅದರಲ್ಲಂತೂ ಒಂದು ಹಾಡಿದೆ ಸರ್, ಸಾಧ್ಯವಾದ್ರೆ ನಂಗೆ ಅದೊಂದು ಹಾಡು ಪ್ರಸಾರ ಮಾಡ್ಲಿಕ್ಕಾಗತ್ತಾ?
1: ಖಂಡಿತ, ನಮ್ಮ ಕೇಳುಗರು ಸಹ ಕೇಳ್ತಾ ಇದಾರೆ. ಗೌರಿ
0: ಎಷ್ಟನಕ್ಕಿ ಅವ್ರದ್ದು ಅನುರಾಗ ತೋಟದಲ್ಲಿ ಆ ಸಾಂಗ್ ತುಂಬಾ ಚೆನ್ನಾಗಿದೆ ಗಣೇಶನ ಮದುವೆನಲ್ಲಿ.
1: ಅಲ್ಲ, ಇದೇನಾಗಿದೆ ಅಂದ್ರೆ ನಮ್ಮ ಕೇಳುಗರು ಸಹ ಕೇಳ್ತಾ ಇದಾರೆ, ಗೌರಿ ಗಣೇಶ ಚಿತ್ರದ ಧ್ವನಿ ಸುರುಳಿ ಕೇಳಿಸ್ತ್ರಿ, ಗಣೇಶನ ಮದುವೆ ಧ್ವನಿ ಸುರುಳಿ ಕೇಳಿಸಬಹುದಾ ಅಂತ ಕೇಳ್ತಾ ಇದಾರೆ. ಸೊ ನಾನು ಸರ್ ತಯಾರಿ ಮಾಡ್ಕೊಂಡಿದ್ದೇನೆ. ನೀವು ಹೇಗಿದ್ರು ಸಿನಿಮಾ ಪ್ರಸ್ತಾಪ
0: ಮಾಡಿದೀರಾ,
1: ಅದನ್ನ ಕೇಳೋಣ.
0: ಓಕೆ ಸರ್,
1: ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಮೋನಿಕಾ, ನಮಸ್ತೆ.
1: ನಮಸ್ತೆ.

0: ಓನರ್ ಶುದ್ಧ ಅರಸಿಕ. ಬೆಳಗಾಗ್ತಿದ್ದಾಗೆ ನಾದಸ್ವರ ಹಾಕಿ ಸುಂದರವಾದ ಕನಸನ್ನು ಹಾಳು ಮಾಡ್ಬಿಡ್ತಾನೆ. ಗಣೇಶನ್ ಹೇಳಿ ಅವನಿಗೆ ಸರಿಯಾಗಿ ಮಾಡಿಸ್ಬೇಕು. ಮನೆ ಹಾಳಾಗ ಮನುಷ್ಯನ ನಿದ್ದೆ ಬರೋದೇ ನಾಲ್ಕನೇ ಜಾವದಲ್ಲಿ, ಅದನ್ನೂ ಹಾಳು ಮಾಡ್ಬಿಡ್ತಾನೆ. ಅವ್ನ್ ಹೋಗಿ ಸರಿಯಾಗಿ ಬುದ್ಧಿ ಹೇಳ್ಬಾರ್ದೇನ್ರಿ?
1: ಹೇಳ್ಬೋದು ಅಂತಿಟ್ಲೋ, ಅವನ್ ಅಷ್ಟೇ ಕೋಪ ಮಾಡ್ಕೊಂಡ್ಬಿಟ್ರೆ ನಮ್ಮನ್ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರೆ, ಪಾತ್ರೆ ಪಡಿಗೆಲ್ಲ ಹೊರಗಡೆ ಹಾಕ್ಬಿಟ್ರೆ.
0: ನಿಮ್ ಪುರಾಣನ? ಹಾ, ಇದಕ್ಕೆಲ್ಲ ಗಣೇಶನೇ ಸರಿ.
2: ಓನರ್ ಏನ್ ಬಂದ್ರಿ ದೊಡ್ಡ ರೋಗ? ದೇಶಾನೇ ಹಾಯಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಇವ್ನು ಬೆಳಿಗ್ಗೆ ಜೋರಾಗಿ ರೆಡಿ ಹಾಕ್ಬಿಡ್ತಾನೆ, ಇವ್ನು ಏನ್ ಮಾಡೋದು? ಹಾ, ಇದು ಗಣೇಶಾನೇ ಕರೆ. ಏನ್ರಿ ನೀವು ಗಣೇಶನ ಎತ್ಕಟ್ಟಾಗ ಬಂದ್ರ?
0: ಗಣೇಶ ಇನ್ನು ಹೇಳಿಲ್ವಾ?
3: ಅವನಿಗೆ ಇದ್ರ ಹತ್ತರಷ್ಟು ವಾಕ್ ಕೊಟ್ರು ಅವನ ನಿದ್ದೆಗೆ ಭಂಗ ಬರಲ್ಲ.
4: ಅದಕ್ಕೆ ಶಾಸ್ತ್ರೀಯ ಪ್ರಯತ್ನ ಪಡ್ತಾ ಇದ್ದಾನೆ.
5: ಗಣೇಶ, ಗಣೇಶ ಎದ್ದಳ.
0: ಗಣೇಶ ಎದ್ರ?
3: ಇಲ್ಲ, ನನ್ ಕೈಲಿ ಆಗ್ಲಿಲ್ಲ.
0: ನಾನು ಬಂದೆ
3: ಪಸ್ಲಾ. ಬೇಡ ಶಂಕರ್, ನೀವು ಬನ್ನಿ ಆ ಕಡೆ. ಭೂಕಂಪ ಅಲ್ವಾ, ಪ್ರಳಯ ಪ್ರಳಯ ಆಗ್ತಾ ಇದೆ ಇಲ್ಲಿ. ಆ ಓನರು ಬೆಳಿಗ್ಗೆನೆ ಸ್ಪೀಕರ್ನ ಇಷ್ಟು ದೊಡ್ಡದಾಗಿ ಹಾಕಿದ್ದಾನೆ. ವಟಾರ್ದವರೆಲ್ಲರೂ ನಿದ್ದೆ ಬರ್ತಾ ಇಲ್ಲ ಅಂತ ನಮ್ಮ ಮನೆ ಮುಂದೆ ಗೇರ ಹಾಯಿಸಿದ್ದಾರೆ ಗೊತ್ತಾ?
5: ಅದಕ್ಕೆ ನಾನೇನ್ ಮಾಡ್ಬೇಕು?
3: ನೀನು ಆ ಚಂಡ ಶಾಸನಂಗ್ ರೋಪ್ ಹಾಕಿ ಆ ಬಡ್ಡಿ ಮಗನಿಗೆ ಬೈದು ಕಿವಿ ಕಿತ್ತಾರೋ ಆ ಶಬ್ದ ನೀನಾದ್ರೂ ನಿಲ್ಸೋ.
5: ಆ ಕೆಲಸ ನಾನು ಮಾಡೋ, ನೀನ್ ಮಾಡು.
3: ನನ್ ಕೈಲಿ ಮಾಡೋಕ್ಕಾಗಲ್ಲ ಅಂತಲ್ವೋ, ವಟಾರದಲ್ಲಿ ಯಾರಾದ್ರೂ ಒಬ್ರು ಕೆಟ್ಟ ಹೆಸರು ತಗೋಬೇಕು. ನೀನಾಗ್ಲೇ ಜಗಳ ಗಂಟ ವಡ್ಡ ವರ್ಟ ಅಮೆರಿಕ ಅಂತ ಹೆಸರು ತಗೊಂಡಿದ್ಯಾ. ಒಬ್ರು ಕೆಟ್ಟ ಹೆಸರು ಒಬ್ರು ಒಳ್ಳೆ ಹೆಸರು ತಗೊಂಡಾಗ ಮಾತ್ರ ಪ್ರಪಂಚದಲ್ಲಿ ಕೆಲಸ ಗೆಲ್ಲಕ್ಕಾಗೋದು.
0: ಅಷ್ಟಕ್ಕೂ ರಮಣ್ ಮೂರ್ತಿಯವ್ರನ್ನ ಎದುರಿಸೋ ಧೈರ್ಯ ಇರೋದು ನಿಮ್ಮೊಬ್ರಿಗ್ ತಾನೇ ಗಣೇಶ. ಈ ಇಡೀ ವಠಾರದಲ್ಲಿ ನಿಜವಾದ ಗಂಡಸು ಅಂತೆ ನೀವೊಬ್ರೇ ತಾನೇ ಗಣೇಶ.

0: ಮಾಡ್ಕೋತಿದ್ದೀರಾ? ಇಲ್ಲಿ ಯಾರು ಕಿವುಡ್ರಿಲ್ಲ.
1: ಕಿವುಡ್ರ ಅಲ್ಲದೆ ಹೋಗಿದ್ರೆ ಸ್ಪೀಕರ್ ಬೇರೆ ಅಲ್ಲೇ ಇಟ್ಟು ಅಷ್ಟು ಜೋರಾಗಿ ರೆಡಿ ಆಗ್ತಿದ್ದ.
2: ಸ್ಪೀಕರ್ ಜೋರಾಗಿ ಹಾಕಿದ್ದು ನಾವ್ ಕಿವುಡ್ರು ಅಂತ ಅಲ್ಲ, ನಮ್ಮ ಮನೇಲಿ ಬಾಡಿಗೆ ಇರೋರೆಲ್ಲ ಸೋಂಬೇರಿಗಳು ಅಂತ. ಅಲ್ದೆ ಇನ್ನೇನು, ಬೆಳಿಗ್ಗೆ 8 ಕಾಲಾದ್ರೂ ಒಳ್ಳೆ ಏಸರ್ಗಳ ತರ ಕಾಲ್ ಚಾಚ್ಕೊಂಡು ಬಿದ್ಕೊಂಡಿರ್ತೀರ ನೋಡಿ. ಸೂರ್ಯೋದಯದ ಹೊತ್ತಿನಲ್ಲಿ ಯಾರು ಕಾಲ್ ಚಾಚ್ಕೊಂಡು ಮಲಗಿರಬಾರ್ದು, ಇದು ಈ ವಟಾರದ ಕಂಡೀಷನ್. ಮುಂಜಾನೆ ಹೊತ್ತಿನಲ್ಲಿ ಮನೇಲಿ ಮಂಗಳವಾದ್ಯ ಮಳಗೋದು ಶುಭ ಶ್ರೇಯಸ್ಸು, ಇದೆಲ್ಲ ಇಷ್ಟ ಇದ್ರೆ ಇರಿ, ಇಲ್ದಿದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ.
3: ಓಹೋ, ಸ್ಪೀಕರ್ ನ ವಾಲ್ಯೂಮ್ ಜೋರ್ ಮಾಡಿದ್ದಕ್ಕೆ ಈ ಜಗಳನ
1: ಮತ್ತೆ
3: ಇಷ್ಟು ಸಣ್ಣ ವಿಷಯ ಇಷ್ಟು ದೊಡ್ಡ ಜಗಳನ. ನಮ್ಮ ರಮಣ ಮೂರ್ತಿ ಅವ್ರನ್ನ ಏನ್ ತಿಳ್ಕೊಂಡಿದ್ಯಾ? ಇವರ ಮನಸ್ಸು ಮೌಂಟ್ ಎವರೆಸ್ಟ್ ಗಿಂತ ದೊಡ್ಡದು ಕಣು, ಇವರ ಹೃದಯ ಅಟ್ಲಾಂಟಿಕ್ ಸಾಗರಕ್ಕಿಂತ ದೊಡ್ಡದು ಕಣು.
2: ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರೆ ನೀನು ಒಬ್ನ ಕಣ.
3: ಕೇಳ್ದೇನೋ ಗಣೇಶ, ಈಗ್ಲಾದ್ರೂ ನಿನ್ ಗೊತ್ತಾಯ್ತಾ ಅವ್ರೆಂತವ್ರು ಅಂತ? ಶಾಂತಿಯಿಂದ ಅವ್ರ ಹತ್ರ ಹೋಗಿ, ಏನ್ರಿ ರಮಣಮೂರ್ತಿಯವರೇ, ನೀವು ಬೆಳಿಗ್ಗೆ ಎದ್ದು ರೇಡಿಯೋನ ಇಷ್ಟು ಜೋರಾಗಿ ಹಾಕ್ಬಿಟ್ರೆ ನಮಗ್ ನಿದ್ರೆ ಬರೋದಿಲ್ಲ ಅಂತ ಹೇಳಿದ್ರೆ ಕೇಳ್ದೆ ಇರೋದಕ್ಕೆ ಅವ್ರೇನ್ ಕತ್ತೆನ, ಧನಾನ, ದೆವ್ವಾನ, ಪಿಶಾಚಿನ ಅಲ್ವೇ
2: ರಮಣಮೂರ್ತಿಗಳೇ?
3: ನೋಡ್ರಪ್ಪ, ನಾಳೆಯಿಂದ ಬೆಳಿಗ್ಗೆ ಎದ್ದು ಸ್ಪೀಕರ್ನ ಜೋರಾಗಿ ಹಾಡಿಲ್ಲ ಅಂತ ಇವ್ರ ಪರವಾಗಿ ನಾನು ನಿಮಗೆಲ್ಲ ಗ್ಯಾರಂಟಿ ಕೊಡ್ತೀನಿ. ಆಯ್ತಾ? ಸರಿನಾ? ನಡೀರಿ. ಆಯ್ತಲ್ಲ, ಇನ್ನೇನು? ಈ ವಟಾರದಲ್ಲಿ ದಮ್ಮಿರೋ ಗಂಡ್ಸು ಅಂದ್ರೆ ನಾನೇ, ನೀನೇ.
4: ಈ ರಮಣಮೂರ್ತಿ ಜೊತೆ ಜಗಳಾಡಿ ಜಗಳಾಡಿ ಓರ್ ಹಿಡಿದೋಯ್ತು. ರೇಡಿಯೋನಾದ್ರೂ ಕೇಳೋಣ.
0: 7:10 ಪ್ರದೇಶ ಸಮಾಚಾರ, 8:20 ಕುಮಾರಿ ಶ್ರುತಿಯವರ ಭಾವಗೀತೆಗಳು.
1: 8:20 ಕುಮಾರಿ ಶ್ರುತಿಯಿಂದ ಭಾವಗೀತೆಗಳು. ಶಾಸ್ತ್ರಿ, ಇವತ್ ನಾನ್ ಧನ್ಯ ಕಣೋ, ಆ ರಮಣಮೂರ್ತಿಯಿಂದ ಇಡೀ ದಿವಸ ನಾನು ಮೂಡ್ ಕೇಳುತ್ತೆ ಅನ್ಕೊಂಡಿದ್ದೆ. 8:20 ಕುಮಾರಿ ಶ್ರುತಿಯಿಂದ ಭಾವಗೀತೆಗಳಂತೆ, ನನ್ನ ಹೃದಯ ಮನಸ್ಸು ಎಲ್ಲ ತುಂಬುತ್ತೆ, ಅದನ್ನ ಟೇಪ್ ಮಾಡ್ಬೇಕು ಕಣೋ.
3: ಗಣೇಶ, 8:20 ಆಯ್ತಿದ್ದ.
0: ಈಗ ಕುಮಾರಿ ಶ್ರುತಿಯವರಿಂದ ಭಾವಗೀತೆಗಳು.

0: ನಿನ್ ಹುಚ್ಚಾಟ ಜಾಸ್ತಿ ಆಯ್ತು ಕಣ. ಇಷ್ಟು ವರ್ಷ ಮದುವೆ ಮಾಡ್ಕೊಳ್ಳಲ್ಲ ಅಂತ ಕಾಲ ಕಳೆದೆ, ಈಗ ಅದ್ ಯಾವಳ ಶ್ರುತಿ? ಅವಳ ಹಾಡಲೆ ಇಷ್ಟು ಹುಚ್ಚಾಟ ಆಡ್ತಾ ಇದ್ಯಲ್ಲ, ಅಕಸ್ಮಾತ್ ಅವಳು ಕುರೂಪಿ ಆಗಿದ್ರೆ?
1: ಅವಳ ಮುಖದ ಮೇಲೆ ಸಿಡುಬಿನ ಕಲೆ ಇರ್ಲಿ, ಅವಳ ಮುಖ ಸುಟ್ಟೋಗಿರ್ಲಿ, ಎಲ್ಲಾ ಮೂಳೆಗಳು ಹೊರಗೆ ಬಂದು ಒಳ್ಳೆ ಅಸ್ಥಿ ಪಂಜರದಾಗೆ ಇರ್ಲಿ, ಆದ್ರೆ ಅವಳೇ ನನ್ನ ಹೆಂಡತಿ.
0: ಅಕಸ್ಮಾತ್ ಅವಳಿಗೆ ಮದ್ವೆ ಆಗಿಬಿಟ್ಟಿದ್ರೆ
1: ಏನ್ ಮಾಡೋಕ್ಕಾಗ್ತದೆ? ಅವಳ ನೆನಪೇ ನನ್ನ ಹೆಂಡತಿ. ಆದ್ರೆ ಈ ವಯಸ್ಸಿನಲ್ಲೂ ನನಗೆ ಒಂದು ಹೆಣ್ಣಿನಲ್ಲಿ ಆಸಕ್ತಿ ಬರೋ ಹಾಗಿದ್ದು ಅಂದ್ರೆ ಅವಳೇ ಕಣ.
0: ಹಾಗಂತ ಅವಳ ಅಡ್ರೆಸ್ ಗೊತ್ತಿಲ್ಲ, ಕುಲಾ ಗೋತ್ರ ಗೊತ್ತಿಲ್ಲ,
1: ಅದಕ್ಕೆ ದಿವಸಕ್ಕೆ ಒಂದರಂತೆ 25 ಕಾಗದ ಅವಳ ಹೆಸರಿನಲ್ಲಿ ಆಕಾಶವಾಣಿಗೆ ಬರ್ತಿದ್ದೀನಿ.
0: ಅವಳೇನ್ ಆಕಾಶವಾಣಿಲೇ ಇರ್ತಾಳೆ, ಯಾವಾಗ್ಲೂ ರೆಕಾರ್ಡಿಂಗ್ ಇದ್ದಾಗ ಬರ್ತಾಳೆ. ನಿನ್ ಕಾಗದ ಅವಳ ಕೈಗೆ ಸಿಗ್ಬೇಕಲ್ಲ.
1: ಇನ್ನೊಂದ್ 2 ಕಾಗದ ಬರೀತೀನಿ, ಉತ್ತರ ಬರಲಿಲ್ಲ ಅಂದ್ರೆ ನಾನೇ ನೇರ ಆಕಾಶವಾಣಿಗೆ ಹೋಗ್ತೀನಿ.
0: ಸದ್ಯ ಅವಳ ಕಾಗದ ಬರುತ್ತೆ ಅಂತ ಆಫೀಸಿಗೆ ಹಾಕಿ ಮನೇಲಿ ಕೂತಿರಲ್ಲ.
1: ಮನೆ ಅಡ್ರೆಸ್ ಕೊಟ್ಟಿಲ್ಲಪ್ಪ, ಆ ರಮಣ ಮೂರ್ತಿಗೆ ನಮ್ಮೆಲ್ಲರ ಕಾಗದ ಕದ್ದು ಓದೋ ಅಭ್ಯಾಸ ಇದೆಯಲ್ಲ, ಅದಕ್ಕೆ ಆಫೀಸ್ ಅಡ್ರೆಸ್ ಕೊಟ್ಟಿದ್ದೀನಿ.
0: ಆಫೀಸ್ ಅಲ್ಲಿ ಗಣೇಶ ಅನ್ನೋರ್ 4 ಜನ ಇದ್ದಾರೆ, ಅವ್ರ ಕಾಗದ ಕದ್ದು ಓದ್ಬಿಟ್ರೆ
1: ಸಾಧ್ಯನೇ ಇಲ್ಲ. ಯಾಕಂದ್ರೆ ಗಣೇಶ್ ಅನ್ನೋ ಹೆಸರಿನಲ್ಲಿ ನನ್ ಕಾಗದನೇ ಬರ್ದಿಲ್ಲ. ಅದು ಅಲ್ಲದೆ ಗಣೇಶ್ ಅನ್ನೋದು ಹಳೆ ಕಾಲದ ಹೆಸರು, ಅದು ಶ್ರುತಿಗೆ ಇಷ್ಟವಾಗದೇ ಇದ್ರೆ ಅದಕ್ಕೆ ವೈ ಗಣೇಶ್ ರಾವ್ ಅನ್ನೋದನ್ನ ಕಟ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ವೈ ಜಿ ರಾವ್ ಅಂತ ಬರ್ತಿದ್ದೀನಿ.
0: ಎನಿವೇ ಆಲ್ ದ ಬೆಸ್ಟ್. ಬನ್ನಿ ಶ್ರುತಿ ಅವರೇ, ನಿಮ್ಮ ಭಾವಗೀತೆಗಳನ್ನು ಮೆಚ್ಚಿ ಒಬ್ಬನೇ ವ್ಯಕ್ತಿ 25 ಕಾಗದಗಳನ್ನು ಬರೆದಿದ್ದಾನೆ.
2: ಇದು ವೈ ಜಿ ರಾವ್, ಯುನೈಟೆಡ್ ಇನ್ಶೂರೆನ್ಸ್.
0: ನಿಮ್ಮ ಕಟ್ಟ ಅಭಿಮಾನಿ ಅಂದ್ರೆ ಇವನೇ. ನಿಮ್ಮ ಅಡ್ರೆಸ್ ಕೊಡಿ ಅಂತ ನಮಗೆ ಬೇರೆ ಕಾಗದ ಬರೆದಿದ್ದಾನೆ, ನಾವು ನಿಮ್ಮನ್ನು ಕೇಳಿಕೊಡೋಣ ಅಂತ ಸುಮ್ಮನಿದ್ವು.
2: ಸರ್ ದಯವಿಟ್ಟು ನನ್ನ ಅಡ್ರೆಸ್ ಮಾತ್ರ ಯಾರಿಗೂ ಕೊಡಬೇಡಿ ಸರ್, ಯಾಕಂದ್ರೆ ನಮ್ಮ ತಂದೆಗೆ ಏನಾದರೂ ನಾನು ರೇಡಿಯೋದಲ್ಲಿ ಹಾಡ್ತಾ ಇರೋ ವಿಷಯ ಗೊತ್ತಾಗ್ಬಿಟ್ರೆ ನಮ್ಮನೇಲಿ ರಾಮಾಯಣ ಮಹಾಭಾರತ ಎಲ್ಲ ನಡೆದ್ಬಿಡುತ್ತೆ ಅಷ್ಟೇ. ಅದಕ್ಕೆ ತಾನೆ ನಾನು ನನ್ನ ಒರಿಜಿನಲ್ ಹೆಸರನ್ನ ನಿಮ್ ಸ್ಟಾಫ್ಗೂ ತಿಳಿಸ್ದೇನೆ ಶ್ರುತಿ ಅನ್ನೋ ಹೆಸರಲ್ಲಿ ಹಾಡ್ತಾ ಇರೋದು.
0: ಹಾಗಾದ್ರೆ ನಿಮ್ ಹೆಸರು?

0: ಶ್ರುತಿ ಅಲ್ವಾ? ಮತ್ತೆ
1: ಸೀಕ್ರೆಟ್.
0: ಸರಿ, ನಿಮ್ ತಂದೆಗೆ ಸಂಗೀತ ಅಂದ್ರೆ ಯಾಕಷ್ಟಿತ್ತು?
1: ಸಿಟ್ಟು ಸಂಗೀತದ ಮೇಲೆ ಅಲ್ಲ ಸರ್, ನಮ್ಮ ಅಕ್ಕನ ಮೇಲೆ. ನಮ್ಮ ಅಕ್ಕ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ಲು ಅಂತ ಅವಳು ಪೂರ್ತಿ ಪ್ರೋತ್ಸಾಹ ಕೊಟ್ರು. ಆದ್ರೆ ಅವಳು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದು ಒಬ್ಬನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡು ಹೊರಟೋದ್ಲು. ಅದಕ್ಕೆ ನಾನು ಎಲ್ಲಿ ಅದೇ ದಾರಿನೇ ಹಿಡಿದ್ ಬಿಡ್ತೀನೋ ಅಂತ ನಮ್ಮ ಅಪ್ಪಂಗ್ ಭಯ. ಏನೋ ನಮ್ಮ ತಾಯಿ ಎನ್ಕರೇಜ್ ಮಾಡ್ತಾ ಇರೋದ್ರಿಂದ ಹೀಗೊಂದೊಂದ್ಸಲ ಕದ್ದು ಮುಚ್ಚಿ ಹಾಡ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಬರ್ತೀನಿ ಸರ್.
0: ಇಮಿಡಿಯೇಟ್ ಆಗಿ ಇನ್ನೊಂದು ರೆಕಾರ್ಡಿಂಗ್ ನೀವು ಬರ್ಬೇಕಾಗತ್ತಮ್ಮ.
1: ಓಕೆ ಸರ್.
2: ಇದು ಯಾಕೆ ಹಿಂಗ್ ಬಿಟ್ಕೋತಿದೀಯಾ?
3: ಮಾಡ್ಕೊಳ್ತೀನಿ, ಇನ್ನೇನ್ ಮಾಡ್ಲಿ. ನಾನು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಓದ್ತಾ ಇದ್ದೀನಿ, ನೀವು 10 ಗಂಟೆ ಮುಂಚೆನೆ ಫ್ಯೂಸ್ ತೆಗೆದು ಬಿಟ್ರೆ ನಾನು ಓದೋದು ಹೇಗೆ?
2: ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಕೊಡೋ ಬಾಡಿಗೆಗೆ ರಾತ್ರಿ 10 ಗಂಟೆವರೆಗೂ ಕರೆಂಟ್ ಕೊಡಕ್ ಮಾತ್ರ ಸಾಧ್ಯ. ರಾತ್ರಿ ಎಲ್ಲ ಕರೆಂಟ್ ಬೇಕು ಅನ್ನೋದಾದ್ರೆ ಒಬ್ಬೊಬ್ರು ಬಾಡಿಗೆ 50-50 ರೂಪಾಯಿ ಜಾಸ್ತಿ ಕೊಡಿ, ಇಲ್ಲ ಅಂತಂದ್ರೆ 1,000 ರೂಪಾಯಿ ಒಟ್ಟಿಗೆ ಸಪರೇಟ್ ಆಗಿ ಕೊಟ್ಬಿಟ್ಟು ಸಪರೇಟ್ ಮೀಟರ್ ಹಾಕಿಸ್ತೀನಿ.
3: ಎಲ್ಲರ ಹತ್ರ ನಿಮ್ ತರ ದುಡ್ಡು ಇರ್ಬೇಕಲ್ಲ,
2: ದುಡ್ಡಿಲ್ಲ ಅಂತಂದ್ರೆ.
4: ಕೆಳಗಡೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಪಣಿ ರಾಮಚಂದ್ರ ಅವರ ನಿರ್ದೇಶನದ ಗಣೇಶನ ಶೀರ್ಷಿಕೆಯ ಸಿನಿಮಾಗಳ ಕುರಿತಾದ ಈ ವಿಶೇಷ ಕಾರ್ಯಕ್ರಮದ ಪ್ರಯತ್ನ ನಿಮ್ಮೆಲ್ಲರಿಗೂ ಮೆಚ್ಚುಗೆ ಆಗಿದೆ ಎಂದು ಭಾವಿಸ್ತೇನೆ. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬ್ರಿಕ್ಸ್ ಕೇವಲ ಒಂದು ರಾಷ್ಟ್ರಗಳ ಒಕ್ಕೂಟವಲ್ಲ, ಬದಲಿಗೆ ಅದು ಪರಿಹಾರ ಕಂಡುಕೊಳ್ಳುವ ವ್ಯವಸ್ಥೆಯಾಗಿದ್ದು, ಕಳೆದ ಎರಡು ದಿನಗಳ ಚರ್ಚೆಗಳು ಈ ನಂಬಿಕೆಯನ್ನು ಮತ್ತಷ್ಟು ಬಲಪಡಿಸಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬ್ರಿಕ್ಸ್ ಶೃಂಗಸಭೆ ಭಾಗವಾಗಿ ನಡೆದ ಗೋಷ್ಠಿಯ ಸಮಾರೋಪ ಭಾಷಣದಲ್ಲಿ ತಿಳಿಸಿದ್ದಾರೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕಜಕಿಸ್ತಾನ್ ಅಧ್ಯಕ್ಷ ಖಾಸಿಂ ಜೋರ್ಮಾತ್ ತೊಕಾಯೇವ್, ಈಜಿಪ್ಟ್ ಅಧ್ಯಕ್ಷ ಅಬ್ದಲ್ ಫತಾಹ್ ಎಲ್ ಸಿಸಿ ಮತ್ತು ಫಿಲಿಪೈನ್ಸ್ ಅಧ್ಯಕ್ಷ ಫೆರ್ಡಿನೆಂಡ್ ಆರ್ ಮಾರ್ಕೋಸ್ ಜೂನಿಯರ್ ಅವರೊಂದಿಗೆ ಪ್ರತ್ಯೇಕ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನವದೆಹಲಿಯಲ್ಲಿ ಇಂದು ಉಜ್ಬೇಕಿಸ್ತಾನ್ ಉಪಪ್ರಧಾನಿ ಹಾಗೂ ಆರ್ಥಿಕತೆ ಮತ್ತು ಹಣಕಾಸು ಸಚಿವ ಜಮ್ಶಿದ್ ಕುಚಕಾರೋವ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಆರ್ಥಿಕ ಸಹಕಾರ ಬಲಪಡಿಸುವ ಕುರಿತು ಚರ್ಚೆ ಮಾಡಿದರು. ನಾಡಿದ್ದು ಇದೇ 15-18 ಗುಜರಾತ್ನ ಗಾಂಧಿನಗರದಲ್ಲಿ ವಿಶ್ವ ವೃತ್ತಾಕಾರದ ಆರ್ಥಿಕತೆ ಸಮಾವೇಶದ ಆತಿಥ್ಯವನ್ನು ಭಾರತ ವಹಿಸಲಿದೆ. ವೃತ್ತಾಕಾರದ ಆರ್ಥಿಕತೆ ಜನರು ಹಾಗೂ ಸಮೃದ್ಧಿಗಾಗಿ ಪರಿವರ್ತನೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಯೋಜಿಸಲಾಗುತ್ತಿರುವ ಈ ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಉದ್ಘಾಟಿಸಲಿದ್ದಾರೆ. ಪ್ರಯೋಗಾಲಯದಲ್ಲಿ ಉತ್ಪಾದಿಸುವ ವಜ್ರಗಳ ಆಗಮನದೊಂದಿಗೆ ವಜ್ರ ವ್ಯಾಪಾರದ ಸ್ವರೂಪವೇ ಬದಲಾಗುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಮುಂಬೈನಲ್ಲಿ ಇಂದು ನಡೆದ 52ನೇ ಭಾರತೀಯ ರತ್ನ ಮತ್ತು ಆಭರಣ ಪ್ರಶಸ್ತಿ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ವಿಕೆ ಹರಿಪ್ರಸಾದ್ ಅವರ ಸಮ್ಮುಖದಲ್ಲಿ ಬಿಜೆಪಿಯ ಮಾಜಿ ಶಾಸಕ ನೇಲ ನರೇಂದ್ರ ಬಾಬು ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಭಾರತೀಯ ಮಹಿಳಾ ಹಾಕಿ ತಂಡ ಸತತ 3ನೇ ಬಾರಿ ಜೂನಿಯರ್ ಏಷ್ಯಾಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಇಂದು ಚೀನಾದ ಮೋಚಿಯಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಚೀನಾ ತಂಡವನ್ನು ಭಾರತ 1-0 ಅಂತರದಲ್ಲಿ ಮಣಿಸಿ ಹ್ಯಾಟ್ರಿಕ್ ಪ್ರಶಸ್ತಿಯ ಸಾಧನೆ ಮಾಡಿದೆ.

0: ಮುಂದುವರಿದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
4: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
3: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಶುಭ ಸಂಜೆ ಸ್ನೇಹಿತರೆ, ನೀವು ಟ್ಯೂನ್ ಮಾಡಿದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:05:44. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಸಂಜೆ ಈ ಕಾರ್ಯಕ್ರಮ ವಿವರಣೆಯ ನಂತರ ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು ರಾತ್ರಿ 8:00 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಸಂಜೆ 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:30 ಪ್ರಾಯೋಜಿತ ಕಾರ್ಯಕ್ರಮ ಪಿಡಿಯಾಟ್ರಿಕ್ ಕ್ಯಾನ್ಸರ್ ಕುರಿತಾದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. ರಾತ್ರಿ 8:02 ಕಾರ್ಯಕ್ರಮ ಬೆಳ್ಳಿ ಬದುಕು. ಭಾಗವಹಿಸಲಿದ್ದಾರೆ ನಟ ಗಣೇಶ್ ರಾವ್ ಕೇಸರ್ಕರ್. ರಾತ್ರಿ 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ, ನಾಳೆ ಸೋಮವಾರ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ. 6:05 ನಾದೋಪಾಸನೆ. ನಾಳೆ ಬೆಳಿಗ್ಗೆ 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅದಾದ ನಂತರ ಭಾವಗೀತೆಗಳು, ತದನಂತರ ಚಿತ್ರಗೀತೆಗಳು.

ನಾಳೆ ಬೆಳಿಗ್ಗೆ 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಒಂದೆಲಗ ಮತ್ತು ದಾಸವಾಳ ಸಸ್ಯಗಳ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಗಾಯತ್ರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮ

ವಾದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ. ಭಾಗವಹಿಸುತ್ತಾರೆ ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್, ನಡೆಸಿಕೊಡುತ್ತಾರೆ ಹೇಮಾ ಹರೀಶ್, ಪರಿಕಲ್ಪನೆ ಕೆವಿ ಕೃಷ್ಣಪ್ಪ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ನಾಳೆ ಬೆಳಿಗ್ಗೆ 10:02 ಗಜಮುಖ ಗಣಪ ವಿಶೇಷ ಕಾರ್ಯಕ್ರಮ. ಸಂಗೀತ ಸಂಯೋಜಕ ಹಾಗೂ ಗೀತ ರಚನೆಕಾರ ಶ್ರೀ ಸುರೇಶ್ ಅವರೊಡನೆ ಮಾತುಕತೆ. ನಡೆಸಿಕೊಡುತ್ತಾರೆ ಹೇಮಾ ಹರೀಶ್, ಪರಿಕಲ್ಪನೆ ಕೆವಿ ಕೃಷ್ಣಪ್ಪ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ನಾಳೆ ಬೆಳಿಗ್ಗೆ 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾ ಭಾರತಿ. 12:05 ಕರೆಗೊಂದು ಹಾಡು. 1:02 ಕನ್ನಡ ಚಿತ್ರಗೀತೆಗಳು. ನಾಳೆ ಮಧ್ಯಾಹ್ನ 1:20 ಇಮೇಲ್ ಹಾಗೂ ಪತ್ರಾಧಾರಿತ ಚಿತ್ರಗೀತೆಗಳ ಕೋರಿಕೆಯ ಕಾರ್ಯಕ್ರಮ. 2:15 ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ. 2:40 ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಚಿತ್ರದಾನ. 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ. ನಾಳೆ 5:02 ಕಾರ್ಯಕ್ರಮ ವಿವರಣೆ. 5:05 ರಾತ್ರಿ 8:00 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ನಾಳೆ ರಾತ್ರಿ 7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಸೋಮವಾರದ ವಿಶೇಷ ಭಾವಚಿತ್ತಾರ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಿಗದಿತ ಸಮಯದಲ್ಲಿ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರಾ ಸ್ನೇಹಿತರೆ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಗದಿತ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯವನ್ನ ಕೇಳಿದ್ರಿ. ಸೆಕೆಂಡ್ಗಳ ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದು ಸೇಫ್ ಡ್ರೈವ್ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಸಮಯ. ಈ ಭಾನುವಾರದ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮ. ನಿಮ್ಮೆಲ್ಲರಿಗೂ ಸೇಫ್ ಡ್ರೈವ್ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನ ಗೀತೆಯನ್ನು ಕೇಳೋದಕ್ಕೆ ಶುರು ಮಾಡೋಣ. ಮೊದಲನೇದಾಗಿ ಮೂಡಿ ಬರ್ತಾ ಇದೆ ಶುಭಮಂಗಳ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಶಿವದೈಶಂಕರ್ ರವರ ರಚನೆ, ವಿಜಯ್ ಭಾಸ್ಕರ್ ರವರ ಸಂಗೀತ ಸಂಯೋಜನೆ.

0: ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಕೇಳಿದ್ರಿ.
1: ವಿವಿಧ ಭಾರತಿ 102.9 ಎಫ್ಎಂ.
0: ಸೇಫ್ ಟೈಮ್ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗಾಗಲೇ ಮೊದಲನೇ ಗೀತೆಯನ್ನ ಕೇಳಿದ್ದಾಯಿತು. ಸ್ನೇಹ ಸಂದೇಶಗಳು ಬರ್ತಾ ಇವೆ. ನಿಮ್ಮ ಸ್ನೇಹ ಕೂಡ ನಮ್ಮ ಜೊತೆಗೆ ಹೀಗೆ ಇರಲಿ ಅಂತ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ, ಸೇಫ್ ಡ್ರೈವ್ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ಓಲ್ಡ್ ಇಸ್ ಗೋಲ್ಡ್ನ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದಿಂದ ಹಾಡಿದ್ದಾರೆ ರಾಜ್ಕುಮಾರ್ ಹಾಗೂ ಎಸ್ ಜಾನಕೀರ್ ಅವರು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ರವರ ಸಂಗೀತ.

0: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
1: ನಗುವ ನಮ್ಮ ಜಮನ
2: ಓ ಗಣೇಶ,
1: ನಗಿಸೋ ನಮ್ಮ ಜನನ
2: ಓ ಗಣೇಶ.
0: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
1: ಗಣಪತಿ ಬಪ್ಪ ಮೋರಿಯ, ಅರಸೋ ನಮ್ಮ ಏರಿಯ.
0: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ. ಎಲ್ಲರೂ ಒಟ್ಟಾಗಿ ಹೇಳೋಣ,
3: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
4: ವಿವಿಧ ಭಾರತಿ 102.9 ಎಫ್ಎಂ.
5: ಎಸ್, ನೀವು ಟ್ಯೂನ್ ಮಾಡಿರೋದು 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಟ್ರೈಮ್ನಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ. ಮಧುರವಾದ ಹಳೆಯ ಚಿತ್ರಗೀತೆಗಳ ಜೊತೆಗೆ ಕಾರ್ಯಕ್ರಮದ ಹೆಸರೇ ಸೇಫ್ ಡ್ರೈವ್. ಹಾಗಾಗಿ ನಿಮ್ಮ ಪಯಣ ಸೇಫ್ ಆಗಿ ಸಾಗಲಿ, ನಮ್ಮ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಗ್ತಾ ಇರಿ. ನಿಮ್ಮ ಸಂದೇಶಗಳು ಸಹ ಹೇಳ್ತಾ ಇವೆ, ನಿಮಗೆ ಈ ಎಲ್ಲ ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ. ಈಗ ಮತ್ತೊಂದು ಗೀತೆಯನ್ನು ಕೇಳುವಂತಹ ಸಮಯ. ಸೀತಾರಾಮು ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಗಾಯನ, ಜಿ ಉದಯಶಂಕರ್ ಅವರ ರಚನೆ, ಸತ್ಯಂರವರ ಸಂಗೀತ ಸಂಯೋಜನೆ.

ಓಲ್ಡೀಸ್ಗಳನ್ನ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ರಾಜ ನನ್ನ ರಾಜ ಚಿತ್ರದಿಂದ. ಪಿ ಬಿ ಶ್ರೀನಿವಾಸರವರ ಗಾಯನ, ಚೀವ್ ದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಹಾಗೆ ಈ ಸಂಜೆ 6:02 ವಿಶೇಷ ಗಾನ ಭಜನಾ ಕಾರ್ಯಕ್ರಮ ಇರುತ್ತೆ. ಏನಪ್ಪ ವಿಶೇಷ ಅಂದರೆ, ನಾಳೆ ಗೌರಿ ಗಣೇಶ ಹಬ್ಬ, ಹಾಗಾಗಿ ಇವತ್ತು ನೀವು ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಮನೆಯ ವಿಶೇಷ ಹಬ್ಬ ಅಥವಾ ನಿಮ್ಮ ಊರಿನ ವಿಶೇಷ ಆಚರಣೆಯ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೋಬಹುದು. ಅಂದರೆ ಒಂದೊಂದು ಊರಲ್ಲೂ ಒಂದೊಂದು ರೀತಿಯ ಆಚರಣೆಗಳಿರುತ್ತೆ. ಹಬ್ಬ ಒಂದೇ ಆದರೂ ಆಚರಣೆಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ಹಾಗಾಗಿ ನಿಮ್ಮ ಊರಿನ ವಿಶೇಷ ಆಚರಣೆ ಅಥವಾ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡೋದಾದರೆ ನಿಮ್ಮ ಗೌರಿ ಗಣೇಶ ಹಬ್ಬವನ್ನು ಹೇಗೆ ವಿಶೇಷವಾಗಿ ಆಚರಿಸ್ತೀರಾ ಅಂತ ನಮ್ಮ ಜೊತೆಗೆ ಹಂಚ್ಕೋಬಹುದು. ಹೇಗೆ ಅಂದರೆ, ನಮಗೆ ಕರೆಯನ್ನು ಮಾಡೋದ್ರ ಮೂಲಕ. ಹಾಗೆ ನೀವು ನಮಗೆ ಕರೆಯನ್ನು ಮಾಡಬೇಕಾಗಿರುವಂತಹ ಸಂಖ್ಯೆಗಳು ಹೀಗಿದೆ: 0802237079 0802237079. ಈ ಸಂಖ್ಯೆಗೆ ನಿಮ್ಮ ಕರೆಗಳು ಬರಲಿ. ಸಂಜೆ 6:02 ವಿಶೇಷ ಗಾನ ಭಜನಾ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈಗ ಓಲ್ಡ್ ಇಸ್ಗಳಲ್ಲಿ ಗೀತೆಗಳನ್ನ ಕೇಳೋದನ್ನ ಮುಂದುವರಿಸೋಣ. ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾರವರ ಗಾಯನ, ಎಂ ರಂಗರಾವ್ರವರ ಸಂಗೀತ, ವಿಜಯ ನರಸಿಂಹರವರ ರಚನೆ ಈ ಗೀತೆಗಿದೆ.

ವಿವಿಧ ಭಾರತಿ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರಗಳು. ನಾನಿಮ್ಮ ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ ಶ್ರೀ ಸುರೇಶ್. ಸದಾ ನನಗೆ ಆನಂದ ನೀಡುವ, ಖುಷಿ ನೀಡುವ ವಿವಿಧ ಭಾರತಿ ಆಕಾಶವಾಣಿಗೆ ನೀವು ಸಹ ಟ್ಯೂನ್ ಮಾಡಿ 102.9 FM.

0: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
1: ನಗುವ ನಮ್ಮ ಜಮನ ಓ ಗಣೇಶ, ನಗಿಸೋ ನಮ್ಮ ಜನನ ಓ ಗಣೇಶ.
0: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
1: ಗಣಪತಿ ಬಪ್ಪ ಮೋರಿಯ, ಅರಸೋ ನಮ್ಮ ಏರಿಯ.
0: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ. ಎಲ್ಲರೂ ಒಟ್ಟಾಗಿ ಹೇಳೋಣ,
2: ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಓಲ್ಡ್ ಇಸ್ ಗೋಲ್ಡ್. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ನಾಗರ ಹಾವು ಚಿತ್ರದಿಂದ ಪಿ ಬಿ ಶ್ರೀನಿವಾಸರವರ ಗಾಯನ, ವಿಜಯ ನಾರಸಿಂಹರವರ ರಚನೆ, ವಿಜಯ ಭಾಸ್ಕರ್ ರವರ ಸಂಗೀತ ಸಂಯೋಜನೆ.

ಓಲ್ಡೀಸ್ಗಳನ್ನ. ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಚಂದನದ ಗೊಂಬಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಗಾಯನಾಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರರವರ ಸಂಗೀತ ಸಂಯೋಜನೆಯಲ್ಲಿ.

ಸೇಫ್ ಡ್ರೈವ್ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮರಿಯಾ ಮೈ ಡಾರ್ಲಿಂಗ್ ಚಿತ್ರದ ಟೈಟಲ್ ಟ್ರ್ಯಾಕ್. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಜಿ ಉದಯ್ ಶಂಕರ್, ಸಂಗೀತ ಶಂಕರ್ ಗಣೇಶ್ ರವರದ್ದು.

0: ಹೊಸದಂತೆ ಹೊಸಬಾಡು ನಿನದು ಮರಿಯ.
1: ಸ್ನೇಹಿತೆ, ಇದಾಗಿತ್ತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಪ್ರಸಾರವಾದಂಥ ಎಲ್ಲ ಹಳೆಯ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯ ಸಭೆಯಲ್ಲಿಂದು ವಿವಿಧ ವಿಶ್ವ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭೋವೊ ಸುವಿಯಾಂತೋ ಅವರೊಂದಿಗೆ ಸಮಾಲೋಚನೆ ನಡೆಸಿ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಸಹಭಾಗಿತ್ವ ಬಲಪಡಿಸುವ ಬಗ್ಗೆ ಚರ್ಚಿಸಿದರು. ಜಾಗತಿಕ ದಕ್ಷಿಣದ ರಾಷ್ಟೀಯ ಮಾನವ ಹಕ್ಕು ಸಂಸ್ಥೆಗಳ ಹಿರಿಯ ನಿರ್ವಾಹಕರಿಗಾಗಿ ಆಯೋಜಿಸಲಾದ 6 ದಿನಗಳ ಭಾರತೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಕಾರ್ಯಕಾರಿ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮ ನಾಳೆ ಆರಂಭವಾಗಲಿದೆ. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳು ರೂಪಿಸಿರುವ ಸಾಮಾಜಿಕ ಭದ್ರತೆ ಕಾರ್ಯಕ್ರಮದಡಿ 280,000ಕ್ಕೂ ಅಧಿಕ ಹಿರಿಯ ನಾಗರಿಕರು ಪ್ರಯೋಜನ ಪಡೆದಿದ್ದಾರೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಕಾರ್ಯದರ್ಶಿ ಸುಧಾಂಶು ಪಂತ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಭವಿಷ್ಯದ ನೀರಾವರಿ ಹಾಗೂ ಜಲ ಸಂರಕ್ಷಣಾ ಯೋಜನೆಗಳನ್ನು ವೈಜ್ಞಾನಿಕವಾಗಿ ರೂಪಿಸಲು ಅಗತ್ಯವಾಗಿರುವ 7ನೇ ಸಣ್ಣ ನೀರಾವರಿ ಗಣತಿ ಹಾಗೂ 2ನೇ ಜಲಮೂಲಗಳ ಗಣತಿ ಕ್ಷೇತ್ರ ಕಾರ್ಯವನ್ನು ಪೂರ್ತಿಗೊಳಿಸಲಾಗಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಖಾತೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ನಕಲಿ ಔಷಧಗಳ ಜಾಲವನ್ನು ಸಂಪೂರ್ಣವಾಗಿ ಮಟ್ಟಹಾಕಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕಿದೆ ಎಂದು ಆರೋಗ್ಯ ಇಲಾಖೆ ಸಚಿವ ಯುಟಿ ಖಾದರ್ ಗದಗದಲ್ಲಿಂದು ಹೇಳಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿ ಹಾಗೂ ಕಸ್ತೂರಿ ರಂಗನ ವರದಿ ಕುರಿತು ಚರ್ಚಿಸಲು ಕನಿಷ್ಠ 10 ದಿನಗಳ ವಿಧಾನಮಂಡಲ ವಿಶೇಷ ಅಧಿವೇಶನ ನಡೆಸಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ ಹುಬ್ಬಳ್ಳಿಯಲ್ಲಿಂದು ಒತ್ತಾಯಿಸಿದ್ದಾರೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 6:04:15. ಈಗಷ್ಟೇ ವಿವಿಧ ಭಾರತಿಯನ್ನು ಟ್ಯೂನ್ ಮಾಡಿರೋ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಶುಭ ಸಂಜೆ. ಹಾಗೆ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೇಫ್ ಟೈಮ್ನಲ್ಲಿ ಗಾನ ಭಜನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಹೊತ್ತಾಗಿದೆ. ಇವತ್ತು ಗಾನ ಭಜನದಲ್ಲಿ ಏನು ವಿಶೇಷ ಅಂತ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ಮತ್ತೊಮ್ಮೆ ತಿಳಿಸೋದಾದರೆ, ನಾಳೆ ಗೌರಿ ಗಣೇಶ ಹಬ್ಬ, ಹಾಗಾಗಿ ಹಬ್ಬದ ಕುರಿತು ನಿಮ್ಮ ಮಾತನ್ನು ಕೇಳುವಂತಹ ಸಮಯ ಇದು. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಬೀದಿಯಲ್ಲಿ ನಿಮ್ಮ ಊರಿನಲ್ಲಾಗಬಹುದು, ಗೌರಿ ಗಣೇಶ ಹಬ್ಬವನ್ನು ವಿಭಿನ್ನವಾಗಿ ವಿಶಿಷ್ಟವಾಗಿ ಆಚರಿಸ್ತೀರಾ, ಹೌದು ಅನ್ನೋದಾದರೆ ಆ ವಿಶೇಷ ಆಚರಣೆ ಏನು ಅಂತ ನಮ್ಮ ಜೊತೆ ಹಂಚ್ಕೋಬಹುದು ಇವತ್ತಿನ ಗಾನ ಭಜನದಲ್ಲಿ. ಹೇಗೆ ಅಂದರೆ, ನಮಗೆ ಕರೆ ಮಾಡೋ ಮೂಲಕ 0802023707 0802370799 ಇದು ನಮ್ಮ ನಿಲಯದ ದೂರವಾಣಿ ಸಂಖ್ಯೆ. ಕರೆ ಮಾಡಿ, ಹಾಗೆ ಕರೆ ಮಾಡಿ ನೀವು ನಿಮ್ಮ ಗೌರಿ ಗಣೇಶ ಹಬ್ಬದ ವಿಶೇಷ ಆಚರಣೆಯನ್ನು ನಮ್ಮೆಲ್ಲರಿಗೂ ತಿಳಿಸ್ಕೊಡಿ. ಈಗ ವಿನಾಯಕ ಗೆಳೆಯರ ಬಳಗ ಚಿತ್ರದ ಹಾಡು ಮೂಡಿ ಬರ್ತಾ ಇದೆ. ಹಾಡಿನ ನಂತರ ನಿಮ್ಮ ಕರೆಯನ್ನು ಸ್ವೀಕರಿಸ್ತೀನಿ. ಕೇಳ್ತಾ ಇರಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದು ಹಬ್ಬದ ವಿಶೇಷ ಗಾನ ಭಜನಾ.

ವಿವಿಧ ಭಾರತಿ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರಗಳು. ನಾನಿಮ್ಮ ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ ಶ್ರೀ ಸುರೇಶ್. ಸದಾ ನನಗೆ ಆನಂದ ನೀಡುವ, ಖುಷಿ ನೀಡುವ ವಿವಿಧ ಭಾರತಿ ಆಕಾಶವಾಣಿಗೆ ನೀವು ಸಹ ಟ್ಯೂನ್ ಮಾಡಿ 102.9 FM.

0: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
1: ನಗುವ ನಮ್ಮ ಜಮನ
2: ಓ ಗಣೇಶ,
1: ನಗಿಸೋ ನಮ್ಮ ಜನನ
2: ಓ ಗಣೇಶ.
0: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
1: ಗಣಪತಿ ಬಪ್ಪ ಮೋರಿಯ, ಅರಸೋ ನಮ್ಮ
0: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ. ಎಲ್ಲರೂ ಒಟ್ಟಾಗಿ ಹೇಳೋಣ,

0: ಹಬ್ಬದ ವಿಶೇಷ ಗಾನ ಭಜನಾ ಇವತ್ತು. ಹಾಗಾಗಿ ನೀವು ಕರೆ ಮಾಡಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಎಷ್ಟು ವಿಶೇಷವಾಗಿ ಗೌರಿ ಗಣೇಶ ಹಬ್ಬವನ್ನು ಆಚರಿಸ್ತೀರಾ ಅಂತ ನಮ್ಮ ಜೊತೆಗೆ ಹಂಚ್ಕೋಬಹುದು ಅಂತ ಹೇಳಿದ್ದೆ. ಹಾಗೆ ಸಂಖ್ಯೆಯನ್ನು ಕೂಡ ತಿಳಿಸಿದ್ದೆ. ಸ್ನೇಹಿತರೊಬ್ರು ಕರೆ ಮಾಡಿದ್ದಾರೆ, ಲೈನಲ್ಲಿದ್ದಾರೆ. ಯಾರದು ಅಂತ ಈಗ ಕೇಳೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಉಮೇಶ್, ಸಿರಿಗೆರೆ, ದಾವಣಗೆರೆ. ಮೇಡಮ್,
0: ಉಮೇಶ್ ಅವರೇ ಹೇಗಿದ್ದೀರಾ?
1: ಆಯ್ತು ಮೇಡಮ್, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಹೇಗಿದೆ ದಾವಣಗೆರೆ?
1: ನಮ್ಮ ಊರು ನಮಗೆ ಚಂದ ಮೇಡಮ್.
0: ಚಂದ? ಮಳೆ ಹೇಗೆ? ಮಳೆ ಏನಾದ್ರು ಬರ್ತಾ ಇದೆಯಾ? ಹೇಗೆ?

0: ಇಲ್ಲಿ ಇತ್ತೀಚೆಗೆ ಒಂದು ವಾರದಿಂದ ಇಲ್ಲ ಮೇಡಮ್, ಕ್ಲೌಡಿ ವೆದರ್ ಇರ್ತವೆ ಅಂತ, ಬಿಸಿಲೇ ಜಾಸ್ತಿ ಐತೆ ಮೇಡಮ್ ಇತ್ತೀಚೆಗೆ.
1: ಮತ್ತೆ ನಾಳೆ ಗೌರಿ ಗಣೇಶ ಹಬ್ಬ ಎಷ್ಟು ಸ್ಪೆಷಲ್ ಆಗಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಆಚರಿಸ್ತಾ ಇದ್ದೀರಾ?
0: ಗೌರಮ್ಮ ಇವತ್ ಬಂದಾಯ್ತಲ್ಲ ಮೇಡಮ್, ನಾಳೆ ಗಣಪತಿ ಹಬ್ಬ ಇದೆ. ಈಗ ಎರಡ್ ಮೂರ್ ದಿನ ಮೂರ್ನಾಲ್ಕು ದಿವಸದಿಂದಲೇ ರಸ್ತೆ ಪೂರ್ತಿ ಎಲ್ಲ ಕೆಲವು ಪೆಂಡಾಲ್ಗಳೆಲ್ಲ ಹಾಕಿ, ರಸ್ತೆ ನಡುವೆ ರಸ್ತೆ ಮಧ್ಯೆ ಕೆಲವೊಂದ್ ಸಣ್ಣ ಸಣ್ಣ ಪೆಂಡಾಲ್ ಹಾಕಿ ಲೈಟ್ ಎಲ್ಲ ಸಿಕ್ಕಾಬಟ್ಟೆ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಹುಡುಗರು ಗ್ರೂಪ್ ಎಲ್ಲ ಕೆಲವು ಸಣ್ಣ ಹುಡುಗರು ಗ್ರೂಪ್ ಬೇರೆ, ದೊಡ್ಡ ಗ್ರೂಪ್ ಬೇರೆ, ಕೆಲವು ಎಲ್ಲ ಚಂದ ರೋಡಿ ಗಡ್ಡ ಹಾಕಿ ಬೈಕ್ ಮೇಲೆ ಕಾರ್ ಮೇಲೆ ಬರೋ ಚಂದ ವಸೂಲಿ ಮಾಡ್ತಾರೆ, ಅದನ್ನ ತಮಾಷೆ ಚೆನ್ನಾಗಿರುತ್ತೆ, ಇದು ಮಾಡ್ತಾರೆ ಅದೇ. ಆಮೇಲೆ ಅದ್ರ ಜೊತೆ ಚಿಕ್ಕ ಚಿಕ್ಕ ಮಕ್ಕಳು ಅಕ್ಕಪಕ್ಕ ಮನೆ ಸುತ್ತ ಆ ಏರಿಯಾಗೆ ಹೋಗಿ ಬಂದು ಡಬ್ಬಿ ಇಟ್ಕೊಂಡು ಹೋಗಿ ಅವರು ಚಂದ ಕಲೆಕ್ಟ್ ಮಾಡ್ತಾರೆ. ಆಮೇಲೆ ಗಣಪತಿ ತರೋದಕ್ಕೆ ಕೆಲವೊಂದು ಒಳ್ಳೆ ಬಾಜಾ ಭಜಂತ್ರಿ ಎಲ್ಲ ರೆಡಿ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಮೇಡಮ್, ತರಬೇಕಾದ್ರೆ ಡೊಳ್ಳು ಬಾರಿಸ್ಕೊಂಡು ಇದು ಮಾಡ್ಕೊಂಡು ಹೋಗಿ ಅದಕ್ಕೆ ಪ್ರಾಕ್ಟೀಸ್ ಸಹ ಮಾಡ್ತಾ ಇದಾರೆ ದಾವಣಗೆರೆಯಲ್ಲಿ, ತುಂಬಾ ಒಂಥರ ಡಿಫೆಂಟ್ ಇದೆ. ಆದ್ರೆ ಬಾಲ್ಯದಲ್ಲಿ ನಾವೇನು ಹಳ್ಳಿಯಲ್ಲಿ ನೋಡಿದ್ವಲ್ಲ ಅದಂತೂ ಇನ್ನೂ ನಮಗೆ ಮನಸ್ಸಲ್ಲಿ ಬಹಳ ಉಳಿದಿದೆ ಮೇಡಮ್. ಇತ್ತೀಚೆಗೆ ಎಲ್ಲ ಆಡಂಬರ ಲೈಟು ಡೆಕೋರೇಷನ್ ಇದೆ. ಬಾಲ್ಯದಲ್ಲಿ ಹಳ್ಳಿಯಲ್ಲಿ ಇದ್ದಾಗ ನಾವು ಆ ಗಣಪತಿ ಮಾಡಕರು ಆ ಮಣ್ಣು ಕುಟ್ಟಿ ಮಣ್ಣಲ್ಲಿ ರೆಡಿ ಮಾಡಿ ಪೇಂಟ್ ಹಚ್ಚಿ ಮಾಡತಕ್ಕ ಗಂಟೆಗಟ್ಟಲೆ ನಿಂತ್ಕೊಂಡು ಹೋಗಿದ್ವಿ ಮೇಡಮ್. ಚಿಕ್ಕವರಿದ್ದಾಗ ಮನೆ ಎದುರಿಗೆ ಮಾಡೋರು ಆ ಒಂದು ಘಟನೆ ನಮ್ಮ ಇದು ಮನೆ ಎದುರಿಗೆ ಮಾಡ್ಬೇಕಾದ್ರೆ ನಾನು ನೋಡ್ತಾ ನೋಡ್ತಾ ನಂದು ನಮ್ಮ ತಾಯಿ ಮನೇಲಿ ಗಣೇಶ ಕೂರಿಸ್ತಿದ್ದಿಲ್ಲ ಮೇಡಮ್. ಹಬ್ಬದ ದಿವಸ ಹಿಂಗೆ ನಮ್ಮ ತಾಯಿ ಪೂಜೆ ಮಾಡಕ್ಕೆ ನಾನು ಒಂದು ಸಣ್ಣ ಗಣಪತಿ ಮಾಡಿ ನಮ್ಮ ತಾಯಿ ಪೂಜೆ ಮಾಡಕ್ಕೂ ನಾನು ತಗೊಂಡೋದ್ರೆ ಮುಂದಿಟ್ಬಿಟ್ಟೆ. ನಾನು ಕೂರಿಸಲ್ಲ ಅದೆಲ್ಲ ಯಾಕೆ ತಂದೆ ಅಂತ, ಇಲ್ಲ ಇಲ್ಲ ನಾನು ಮಾಡಿದ್ದು ನಿಮ್ಗೆ ಸರ್ಪ್ರೈಸ್ ಅಂತ ಹೇಳಿ ತಂದಿದ್ದೆ. ಬಾಲ್ಯದಲ್ಲಿ ಒಂದು ಘಟನೆ ಮೇಡಮ್, ಇದು ಇನ್ನೊಂದು ಸ್ಟೇಷನ್ ಅಲ್ಲಿ ಇವತ್ತು ಹಂಚ್ಕೊಂಡೆ ಬೆಳಿಗ್ಗೆ. ಥ್ಯಾಂಕ್ ಯು. ಆ ಒಂದು ಘಟನೆ ತುಂಬಾ ನೆನಪಿ ಬರ್ತದೆ. ಏನಿದ್ರು ಆ ಬಾಲ್ಯದಲ್ಲಿ ಆ ಹಬ್ಬದ ಸಡಗರ, ಹೊಸ ಬಟ್ಟೆ, ಸಿಹಿ ಊಟಗಳು, ಬಂದು ಮುಚ್ಚರು ಸ್ನೇಹಿತರು, ಅದನ್ನ ಇದು ಕಲಿಯೋದೇ ಒಂದು ತುಂಬಾ ಒಂದು ಸಂತೋಷದ ಘಟನೆಗಳು.
1: ನಿಮ್ಮ ಬಾಲ್ಯದ ದಿನಗಳ ಗಣೇಶ ಹಬ್ಬದ ಬಗ್ಗೆ ಹೇಳಿದ್ರಿ, ನಾಳೆ ಹಬ್ಬ ಇರೋದ್ರಿಂದ ನಾಳೆ ಹೇಗ್ ಮಾಡ್ತಿದ್ದೀರಾ? ಮಣ್ಣಿನ ಗಣಪ ಮನೆಗ್ ತರ್ತೀರಾ ಅಥವಾ ಮನೇಲಿರುವಂತಹ ಗಣಪನ್ಗೆ ಪೂಜೆ ಮಾಡ್ತೀರಾ? ಅದನ್ನ ಹೇಳಿಲ್ವಲ್ಲ.
0: ಇಲ್ಲ ಇಲ್ಲ ಇಲ್ಲ ಮೇಡಮ್, ಈಗ ನಮ್ಮ ಮನೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಗಣಪತಿ ಕೂರಿಸೋ ಹಬ್ಬ ಇದೆ ನಾವು ಮಾಡೋಣ ಮೇಡಮ್. ಬಟ್ ನಾಳೆ ನಾವು ನಮ್ಮ ರಿಲೇಷನ್ ಮನೆಗೆ ಅವ್ರು ಕೂರಿಸ್ತಾರೆ ಮೇಡಮ್, ನಮ್ಮ ಫ್ಯಾಮಿಲಿ ಇಲ್ಲಂತೆ. ನಮ್ಮ ಮನೆಯಲ್ಲೇ ಗಣಪತಿ ಇದು ಪೂಜೆ ಮಾಡ್ಕೊಂಡು ಅವ್ರ ರಿಲೇಷನ್ ಮನೆಗೆ ಅವ್ರು ಗಣಪತಿ ಕೂರಿಸ್ತಾರೆ, ಅಲ್ಲಿಗೆ ಹೋಗ್ಬೇಕು ಅಂತ ಒಂದು ಪ್ಲಾನ್ ಇದೆ ಮೇಡಮ್ ಸದ್ಯ ನಡೀದು ಅದು ಇದೆ. ಆಮೇಲೆ ಇನ್ನೇನು ಹಬ್ಬ ಅಂದ್ರೆ ಇನ್ನೇನು ಸಡಗರ, ಹೋಳಿಗೆ, ಕಜ್ಜಾಯ, ಎಲ್ಲ ಕಟ್ಟಲ ಅವೆಲ್ಲ
1: ಕಡುಬು ಬಿಟ್ಬಿಟ್ರಲ್ಲ.
0: ಅಯ್ಯೋ ಕಡುಬು ನನ್ನ ಫೇವರೇಟ್, ಅದು ತುಂಬಾ ಫೇವರೇಟ್. ನಾನಂತೂ ನಮ್ಮ ತಾಯಿ ಮಾಡಿ ಬೆಚ್ಚಿಟ್ಟಿದ್ರು ಹಬ್ಬ ಆಗಿ ಒಂದು ಮೂರ್ನಾಲ್ಕು ದಿನ ತೆಗೆದಿಟ್ರೆ ಒಂದೊಂದೇ ಖಾಲಿ ಮಾಡಿದ್ರು ನೆನ್ಪಿದೆ ತಾಯಿ ಬಯಸ್ಕೊಂಡು. ಅದಂತೂ ತುಂಬಾ ನ್ಯಾಚುರಲ್ ಆಗಿ ನನಗೆ ಖುಷಿ ಪಡ್ತಾ ಮೇಡಮ್. ಅದು ಬಾಲ್ಯದ ತುಂಟಾಟಗಳು ಬಹಳ ಅಂದ್ರೆ ಇನ್ನೊಂಥರ ತಮಾಷೆ ವ್ಯಕ್ತಿ ಅಷ್ಟೇ ಇನ್ನೆಲ್ಲ.
1: ಕಡುಬಿಗೆ ಕಾಯ್ತಾ ಇರ್ತಾರೆ ಎಷ್ಟು ಜನ ಗಣೇಶ ಹಬ್ಬ ಬರ್ಲಿ ಅಂತ.
0: ಖಂಡಿತ ಮೇಡಮ್, ಸ್ವೀಟ್ ಪ್ರಿಯ ನನಗೆ ಸ್ಪೋರ್ಟ್ಸ್ ಕ್ರಿಕೆಟ್ ಕೋಚ್ ಆದ್ರಿಂದ ಒಳ್ಳೆ ಬಾಡಿ ಇದೆ, ಹೆಲ್ತ್ ಆಗಿದ್ದೇನೆ,
1: ಖುಷಿ. ನಾಳೆ ನಿಮ್ಮ ರಿಲೇಟಿವ್ ಮನೆಗೆ ಹೋಗ್ಬೇಕು ಅಂತಿದ್ದೀರಾ ಅಂತ ಹೇಳಿದ್ರಿ, ಹೋಗಿ ಹಬ್ಬವನ್ನ ಆಚರಿಸಿ ಸಂಭ್ರಮ ಸಂತೋಷದಲ್ಲಿ ನಿಮ್ಮ ಮನೆಯವರ ಜೊತೆಗೆ ನೀವು ಕೂಡ ಖುಷಿಯಾಗಿ ಇರಿ.
0: ಈ ಘಟನೆ ಹಂಚ್ಕೊಂಡೆ ನಾಳೆ ಹೋದಾಗ, ಈಗ ನಿನ್ನೆ ಮಾತಾಡೋದು ನಮ್ಮ ಕುಸುಮ ಮೇಡಮ್ ಹತ್ರ, ಅವ್ರ ಆಂಕರ್ ಅವ್ರಿಗೂ ಡೌನ್ಲೋಡ್ ಮಾಡ್ಕೊಡ್ತೀನಿ ನೀವು ಅವ್ರು ಕೇಳಿ. ನಾನಂತೂ ನೂರಾರು ಜನಕ್ಕೆ ವಿವಿಧ ಭಾರತಿ ನಾನು ಡೌನ್ಲೋಡ್ ಮಾಡ್ಕೊಡ್ತೀನಿ ಮೇಡಮ್. ನಾಟ್ ಓನ್ಲಿ ನಮ್ಮ ದಾವಣಗೆರೆ ಆಟೋ ಡ್ರೈವರ್ಗಳಿಗೆ, ಇಸ್ತ್ರಿ ಅಂಗಡಿ, ಟೈಲರ್ ಅಂಗಡಿಗಳು, ಫುಟ್ಪಾತ್ ಮೇಲೆ ಬೀದಿ ವ್ಯಾಪಾರಿಗಳು, ನಮ್ಮ ಬಂಬು ಬಜಾರ್ದಾಗ ಇದಾರಲ್ಲ ಅವ್ರ ತರಗತಿ ಅವರೆಲ್ಲ ಪುಟ್ಟಿ ಅಣ್ಣವ್ರು ಎಲ್ಲರಿಗೂ ಮಾಡ್ಕೊಟ್ಟೆ ಮೇಡಮ್. ತುಂಬಾ ಅವರೆಲ್ಲ ಕೆಲವು ಹಿರಿಗಳೇ ಕೇಳ್ತೀವಿ ಅಷ್ಟೇ, ನಮ್ಗೆ ಸಂದೇಶ ಅದನ್ನ ಕಳ್ಸಕ್ ಬರಲ್ಲ, ಏನೇನೋ ಹೇಳ್ತಾರೆ. ನಿಜವಾಗ್ ಬಹಳ ಖುಷಿ ಆಗುತ್ತೆ ವಿವಿಧ ಭಾರತಿ, ನಮ್ಮ ಲೈಫೇ ನಮ್ಗೆ ಖುಷಿಯಾಗಿರೋ ಕಾರಣ ವಿವಿಧ ಭಾರತಿ ಮೇಡಮ್.
1: ನಾಳೆನೂ ಅಷ್ಟೇ ಹಬ್ಬದ ವಿಶೇಷ ಕಾರ್ಯಕ್ರಮಗಳಿದೆ ನಮ್ಮ ವಿವಿಧ ಭಾರತಿಯಲ್ಲಿ, ನೀವು ಕೇಳಬೇಕು
0: ಮೇಡಮ್. ನೀವ್ ಏನ್ ಹೇಳೋದಿಕ್ ಇದ್ದಾಗ ನನ್ ರೇಡಿಯೋ ಆನ್ ಆಗುತ್ತೆ, ನನ್ ಇದ್ದಾಗ ನಾನ್ ಮಲಗಬೇಕಾದ್ರೆ ರೇಡಿಯೋ ಆಫ್ ಆಗುತ್ತೆ ಇಷ್ಟ ನಂದು.
1: ಏನೇ ಕೆಲಸಗಳು ಮಾಡ್ತಾ ಇದ್ರು ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ,
0: ಅವತ್ತು ಆನ್ ಇಟ್ಕೊಂಡು ರೇಡಿಯೋ ಇರುತ್ತೆ ಮೇಡಮ್.
1: ಓಕೆ, ಧನ್ಯವಾದ ಉಮೇಶ್ ಅವರೇ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಗೆ.
0: ನಿಮಗೂ ಎಲ್ಲ ನಮ್ಮ ಎಲ್ಲ ಕೇಳಿದ್ರು ಗೌರಿ ಗಣೇಶ ಹಬ್ಬದ ಹೃದಯಪೂರ್ವಕ ಶುಭಾಶಯಗಳು ಎಲ್ಲರಿಗೂ, ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನಬಹುದು ಮೇಡಮ್. ಥ್ಯಾಂಕ್ ಯು
1: ಥ್ಯಾಂಕ್ ಯು ಥ್ಯಾಂಕ್ ಯು. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ನಿಮ್ಮ ಮನೆಯ ವಿಶೇಷ ಆಚರಣೆ ಅಂದ್ರೆ ನಾಳೆ ಹಬ್ಬ ಇರೋದ್ರಿಂದ ಹೇಗೆ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನಮ್ಮ ಜೊತೆಗೆ ಹಂಚ್ಕೋಬಹುದು ಇವತ್ತಿನ ಗಾನ ಭಜನದಲ್ಲಿ. ಹಾಗಾಗಿ ನಿಮ್ಮದೇ ಕಾರ್ಯಕ್ರಮ ವಿಶೇಷ ಗಾನ ಭಜನ, ಹಬ್ಬದ ವಿಶೇಷ ಗಾನ ಭಜನಕ್ಕೆ ನೀವು ಕರೆ ಮಾಡಬೇಕು ಅಂತ ಅಂದ್ರೆ ಯಾವ ಸಂಖ್ಯೆಗೆ ಕರೆ ಮಾಡ್ತೀರಾ? 0802-237-0799 ಈ ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದು. ನಿಮ್ಮ ಕರೆಯನ್ನ ಸ್ವೀಕರಿಸೋಣ. ಈಗ ವಿಕ್ಟಿ ಚಿತ್ರದ ಒಂದು ಚಂದದ ಗೀತೆ ಮುಡಿ ಬರ್ತಾ ಇದೆ. ಗೀತೆಯ ನಂತರ ಯಾರು ಕರೆ ಮಾಡಿದ್ದಾರೆ, ಎಲ್ಲಿಂದ ಅಂತ ತಿಳ್ಕೊಳ್ಳೋಣ.

0: ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಇದ್ದೀರಾ? ಹಬ್ಬಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಾ? ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಈಗ ಸ್ನೇಹಿತರು ಕರೆಯನ್ನ ಮಾಡಿ ಅವರು ಹಬ್ಬದ ವಿಶೇಷತೆಯನ್ನ ಹಂಚ್ಕೊಳ್ತೀವಿ ಅಂತ ಲೈನಲ್ಲಿದ್ದಾರೆ. ಯಾರದು ಅಂತ ನೋಡೋಣ. ಹಲೋ.
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಸಮಸ್ತ ಕರ್ನಾಟಕಕ್ಕೂ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರೇಮಲತಾ ವಜ್ರದೂತಿ ಅಂತ.
0: ಪ್ರೇಮಲತಾ ಅವರೇ, ಹೇಗಿದ್ದೀರಾ?
1: ಹಾ, ತುಂಬಾ ಚೆನ್ನಾಗಿದ್ದೀನಿ.
0: ನಿಮಗೂ ಕೂಡ ಹಬ್ಬದ ಶುಭಾಶಯಗಳು. ನೀವು ಹೇಳಿ, ಹೇಗೆ ಸ್ಪೆಷಲ್ ಆಗಿ ನೀವು ಹಬ್ಬವನ್ನ ಗಣೇಶ ಹಬ್ಬವನ್ನ ಆಚರಿಸ್ತೀರಾ ಅಂತ?
1: ನಾವು ದೇವಾಂಗದ ಇದ್ರಲ್ಲಿ ಇರ್ತೀವಿ, ಅಂದ್ರೆ ನೇಕಾರಿಕೆ ಕೆಲಸದಲ್ಲಿ ಇರ್ತೀವಿ. ಅದರಿಂದ ನಾವು ಮಗ್ಗಗಳು ಅದನ್ನೆಲ್ಲ ಕೆಲಸ ಮಾಡೋದನ್ನ ಪೂಜೆ ಮಾಡ್ಬೇಕಾಗತ್ತೆ. ವರ್ಷಕ್ಕೊಂದ್ಸಲ ಆಯುಧ ಪೂಜೆನಲ್ಲೂ ಮಾಡ್ತಾರೆ, ಅದು ಇವಾಗ ನಮ್ಗೆ ತುಂಬಾ ಮುಖ್ಯ ಇರುತ್ತೆ. ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಪಳಾವಳಿ ಅಂತ ಕಟ್ತೀವಿ, ಮತ್ತೆ ಎಲ್ಲ ತೆಂಗಿನಕಾಯಿ ಅದೆಲ್ಲ ಒಂದು ಇದ್ರ ತರ ಕಟ್ಟಿ ಅದಕ್ಕೆ ಅರಸ ತರ ಇಟ್ಟು ಪೂಜೆ ಮಾಡ್ತೀವಿ. ಮತ್ತೆ ಗಣೇಶನ ಕೆಲವರು ಮಣ್ಣಿನ ಮೂರ್ತಿ ತರ ತಂದು ಮೂರ್ ದಿನ ಇಟ್ಟು ಪೂಜೆ ಮಾಡ್ತಾರೆ. ಕೆಲವರು ನಾವು ಅರಿಶಿಣ ಪುಡಿ ಅಥವಾ ಗೋಮಯ ಸಗಣಿ ಇರುತ್ತಲ್ಲ ಅದ್ರಲ್ಲಿನೂ ಪೂಜೆ ಮಾಡ್ತೀವಿ. ಅದನ್ನ ಮಾಡಿ ಮತ್ತೆ ಗಿಡದ ಕೆಳಗಡೆ ಇಟ್ಟಿರ್ತೀವಿ, ತುಳಸಿ ಗಿಡ ಎಲ್ಲ ಇರುತ್ತಲ್ಲ ಅದ್ರ ಕೆಳಗಡೆ ಇಟ್ಟಿರ್ತೀವಿ. ಅಷ್ಟು ಬಿಟ್ರೆ ಬೇರೆ ಮೂರ್ ದಿನ ಇಟ್ಕೊಂಡು ಅದೆಲ್ಲ ಏನು ಮಾಡಲ್ಲ. ಮಮ್ಮಿ ಕಡ್ಬು ಎಲ್ಲ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಬೆಳಗ್ಗೆ

0: ಅವರಿಗೆ ಅದಕ್ಕೆ ಹೋಗಿರ್ತೀವಿ, ಅಲ್ಲಿ ಪೂಜೆ ಮಾಡ್ಕೊಂಡು ಬಂದು ಮನೆಯಲ್ಲೂ ಮಾಡಿ ಹಬ್ಬದ ಅಡಿಗೆ ಮಾಡೋದು. ಆದ್ರೆ ಇವಾಗ ಏನು ಅಷ್ಟೊಂದು ಸಂಭ್ರಮನೆ ಅನ್ಸ್ತಾ ಇಲ್ಲ, ಅನ್ಸಲ್ಲ. ಯಾಕಂದ್ರೆ ಅವಾಗಿಂದ ನಾವು ಇದ್ ಮಾಡ್ಕೊಂಡ್ರೆ ಅವಾಗ ತುಂಬಾ ಕಷ್ಟ ಇತ್ತು, ಆದ್ರೂ ಚೆನ್ನಾಗಿ ಸಂಭ್ರಮಿಸ್ತಾ ಇದ್ವಿ. ಯಾಕಂದ್ರೆ ವರ್ಷಕ್ಕೊಂದೇ ಸಲ ಬಟ್ಟೆ ಅದ್ ಯಾವ್ದಾದ್ರು ಆಗಿರ್ಲಿ ಪರವಾಗಿಲ್ಲ, ಆದ್ರೂ ಅದೇ ಸಾಕು ಅನ್ಸ್ತಾ ಇತ್ತು. ಅಷ್ಟು ತುಂಬಾ ಚೆನ್ನಾಗಿರ್ತಿತ್ತು. ಇವಾಗ ವಾರಕ್ಕೆ ತಿಂಗಳು ಒಂದ್ ತಗೊಳ್ತೀವಿ, ಆದ್ರೂ ಏನಷ್ಟು ಅನ್ಸಲ್ಲ.
1: ಆದ್ರೂ ಹಬ್ಬ ಅಂದ್ರೆ ಸಂಭ್ರಮ, ಯಾಕಂದ್ರೆ ನೀವು ತುಂಬಾ ಸ್ಪೆಷಲ್ ಆಗಿ ಆಚರಿಸ್ತಾ ಇದೀರಾ. ಎಲ್ಲರಿಗಿಂತ ವಿಭಿನ್ನವಾಗಿದೆ ನಿಮ್ಮ ಆಚರಣೆ ಅಲ್ವಾ? ನೇಕಾರಿಕೆಯಿಂದ ನೀವು ಸಗಣಿಯಿಂದ ಗಣೇಶ ಮೂರ್ತಿಯನ್ನ ತಯಾರು ಮಾಡ್ತೀವಿ ಅಂತ ಹೇಳಿದ್ರಿ.
0: ಅದ್ರಲ್ಲಿ ಮಾಡಿ ಅದಕ್ಕೆ ಪೂಜೆ ಮಾಡೋದು ನಾವು ಯಾವಾಗ್ಲೂ. ಅಂದ್ರೆ ನಮ್ದು ನೇಕಾರಿಕೆ ಮಗ್ಗದಲ್ಲಿ ಒಂದು ಮನೆಯಲ್ಲಿ ನಾಲ್ಕು ಅದರೆಲ್ಲ ಮಗ್ಗ ಇರುತ್ತೆ. ಇವಾಗ ನಾವು ಸ್ವಲ್ಪ ಬೆಂಗಳೂರಲ್ಲಿ ಬಂದಿರೋದ್ರಿಂದ ಅದು ಕೆಲ್ಸ ಇಲ್ಲ, ಮಗನ ಕೆಲ್ಸದ ಕಾರಣದಿಂದ ಈಗ ಬಂದಿದ್ರು ಅಷ್ಟೇ. ಅಲ್ಲಿ ನಮ್ಮ ಅಮ್ಮ ಮನೆ ತಾಯಿ ಮನೆ ಎಲ್ಲಾರು ಅಲ್ಲಿ ಅದೇ ತರ ಮಾಡ್ತಾರೆ. ಆಗ
1: ಓಕೆ ಪ್ರೇಮಲತಾ ಅವ್ರೆ, ವಿಶೇಷವಾಗಿ ಆಚರಿಸ್ತೀನಿ ಅಂತ ಹೇಳಿದ್ರಿ. ಖುಷಿಯಿಂದ ಸಂಭ್ರಮದಿಂದ ಹಬ್ಬವನ್ನ ಆಚರಿಸಿ. ನಿಮ್ಗೆ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
0: ಸಮಸ್ತ ಕರ್ನಾಟಕಕ್ಕೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ನೇಹಿತರೆ, ನೀವು ಕೂಡ ನೀವು ಎಷ್ಟು ವಿಶೇಷವಾಗಿ ಗೌರಿ ಗಣೇಶ ಹಬ್ಬವನ್ನ ಆಚರಿಸ್ತೀರಾ ಅಂತ ನಮ್ಮ ಜೊತೆಗೆ ಹಂಚ್ಕೋಬಹುದು. ಇವತ್ತಿನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ ಹೀಗಿದೆ: 0822237 0799. ಈ ಸಂಖ್ಯೆಗೆ ನಿಮ್ಮ ಕರೆಗಳು ಬರಲಿ. ಈಗ ಕರಿಯಾಟು ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಹಬ್ಬದ ವಿಶೇಷ ಗಾನ ಭಜನಾ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಾವಿದ್ದೀವಿ ಸೇಫ್ ಡ್ರೈವ್ನ ಗಾನ ಭಜನಾ ಕಾರ್ಯಕ್ರಮದಲ್ಲಿ. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ, ನಾಳೆ ಹಬ್ಬ, ಹಾಗಾಗಿ ಹಬ್ಬದ ವಿಶೇಷ ಗಾನ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಸ್ನೇಹಿತರು ಕರೆಯನ್ನು ಮಾಡಿ ಅವರು ಹಬ್ಬವನ್ನು ಎಷ್ಟು ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ ಅನ್ನೋದನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಈಗ ನಮ್ಮ ಸ್ನೇಹಿತರೊಬ್ಬರು ಲೈನ್ನಲ್ಲಿದ್ದಾರೆ. ಹಲೋ
1: ಹಲೋ
0: ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ ಮೇಡಮ್, ನಾನು ಮಲ್ಲೇಶ್ವರದಿಂದ, ಹರೀಶ್ ಮೇಡಮ್ ಬೆಂಗಳೂರಿಂದ.
0: ಹಾ ಹಾ, ಹರೀಶ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ, ಹೇಗಿದ್ದೀರಾ ಮೇಡಮ್?
0: ಚೆನ್ನಾಗಿದ್ದೀನಿ. ಹಬ್ಬದ ಶುಭಾಶಯಗಳು ನಿಮ್ಗೆ.
1: ನಿಮಗೂ ಮತ್ತು ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನನ್ನ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು, ಮತ್ತೆ ಎಲ್ಲ ಕೇಳಿದ್ರಿಗೂ ನನ್ನ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಮ್.
0: ಥ್ಯಾಂಕ್ ಯು. ಈಗ ಹೇಳಿ, ನೀವು ಎಷ್ಟು ವಿಶೇಷವಾಗಿ ಆಚರಿಸ್ತಾ ಇದ್ರಿ ಈ ಗಣೇಶ ಹಬ್ಬವನ್ನ?
1: ಈಗ ಹಬ್ಬದ ಆಚರಣೆಗೆ ಒಂದ್ ಸ್ವಲ್ಪ ಕಾನೂನಿನ ನಿಯಮ ಎಲ್ಲ ಬಂದು ಸ್ವಲ್ಪ ಶಿಸ್ತು ಜಾಸ್ತಿ ಆಗಿದೆ. ಮುಂಚೆ ನಾವು ಬಾಲ್ಯದಲ್ಲಿರುವಾಗ ಪ್ರತಿ ಹಬ್ಬದ ದಿವಸ ಬೆಳಿಗ್ಗೆ ಬೇಗ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡು 108 ಗಣೇಶನ ನೋಡುವ ಒಂದು ಸಂಪ್ರದಾಯ ಇತ್ತು. ಎಲ್ಲ ಹೋಗಿ ನಮ್ಮ ಬೀದಿ, ನಮ್ಮ ಪಕ್ಕದ ಬೀದಿ ಎಲ್ಲಾ ರೋಡಿಗಳಿಗೂ ಹೋಗಿ 108 ಗಣೇಶ ನೋಡ್ಕೊಂಡು ಬಂದು ಆಮೇಲೆ ನಮ್ಮನೇಲಿ ಪೂಜೆ ಮಾಡಿ, ಮತ್ತೆ ನಮ್ಮ ತಾಯಿ ತಂದೆ ಇದ್ರು ಆಗ ಅವ್ರ ಮನೇಲಿ ಮಾಡ್ತಾ ಇದ್ವಿ. ಸಿಹಿನ ತಿಂದು ಹೊಸ ಬಟ್ಟೆ ಹಾಕೊಂಡು ವಿಶೇಷವಾಗಿ ಅವಾಗ ಆಚರಣೆ ಮಾಡ್ತಾ ಇದ್ವಿ. ಅವಾಗಿನ ಕಾಲ ಚೆನ್ನಾಗಿತ್ತು ಮೇಡಮ್. ಅವಾಗ ಯಾವ ಒಂದು ಇಷ್ಟೊಂದು ಕಾನೂನಿನ ನಿಯಮ ಇದೆಲ್ಲ ಇರ್ಲಿಲ್ಲ, ಮತ್ತ ಆಗ ಮಾಲಿನ್ಯನು ಕಮ್ಮಿ ಇತ್ತು. ಈ ರೀತಿ ಪಟಾಕಿ ಹೊಡೆಯೋದಾಯ್ತು ಅಥವಾ ಈ ರೀತಿ ಜೋರಾಗಿ ಶಬ್ದಗಳು ಮಾಡೋದು, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಎಲ್ಲ ಇರ್ಲಿಲ್ಲ ಅವಾಗಷ್ಟು. ಆಗಿನ ಕಾಲದಲ್ಲಿ ಹಬ್ಬ ಅಂದ್ರೆ ಸಿಂಪಲ್ ಆಗಿ ಯಾರಿಗೂ ತೊಂದರೆ ಆಗದಿದ್ದಂಗೆ ಮಾಡ್ತಾ ಇದ್ರು. ಆಗಿನ ಗಣೇಶ ಹಬ್ಬನ ನೆನೆಸ್ಕೊಂಡ್ರೆ ಈಗಿನ ಗಣೇಶ ಹಬ್ಬ ಸ್ವಲ್ಪ ನಿಯಮಗಳು ಕಾನೂನು ಎಲ್ಲ ಜಾಸ್ತಿ ಆಗಿದೆ, ಮತ್ತೆ ಇನ್ನೊಂದು ಈಗೀಗ ಸ್ವಲ್ಪ ಸಿಂಪಲ್ ಆಗ್ತಾ ಇದೆ. ಆಗಿನ ಹಂಗೆ ವಿಜೃಂಭಣೆ ಆಗಿ ಮನೆಯಲ್ಲಿ ಮಾಡೋದು ಕಮ್ಮಿ ಆಗ್ತಾ ಇದೆ, ಯಾಕಂದ್ರೆ ಎಲ್ಲ ಬೇರೆ ಬೇರೆ ಊರುಗಳು ಸೇರ್ಬಿಟ್ಟಿದ್ದಾರೆ. ಮನೆಯಲ್ಲಿ ಯಾರೋ ವಯಸ್ಸಾದವ್ರು ಇರ್ತಾರೆ, ಯಾರೋ ಮೊಮ್ಮಕ್ಳು ಇರ್ತಾರೆ. ಈಗ ಸಿಂಪಲ್ ಆಗ್ತಾ ಇದೆ ದಿನ ಹೋಗ್ತಾ ಹೋಗ್ತಾ ಗಣೇಶನ ಹಬ್ಬ.
0: ಆದ್ರೂ ಕೂಡ ವಿಜೃಂಭಣೆಯಿಂದ ಆಚರಿಸದೆ ಹೋದ್ರು ಸಹ ವಿಶೇಷವಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಆಚರಿಸ್ತಾ ಇದ್ದಾರೆ ಅಲ್ವಾ ಈಗಲೂ?

0: ಆಚರಿಸ್ತಾರೆ ಮೇಡಮ್. ಈಗ ಮನೇಲಿ ಹಿರಿಯರು ಇರ್ತಾರೆ, ಪೂಜೆ ಮಾಡ್ತಾರೆ, ಹೊಸ ಬಟ್ಟೆಗಳಿರುತ್ತೆ, ಸಿಹಿ ತಿಂಡಿಗಳಿರುತ್ತೆ, ಅವೆಲ್ಲ ಇರುತ್ತೆ. ಆದ್ರಿಂದ ಹಿಂದಿನ ಹಬ್ಬಗಳಲ್ಲಿ ಸಂತೋಷ ಇರ್ತಿತ್ತು, ಮತ್ತೆ ಆವಾಗ ಕಟ್ಟುನಿಟ್ಟು ಕಟ್ಟುಪಾಡುಗಳು ಕಮ್ಮಿ ಇರ್ತಿತ್ತು. ಈಗ ಸ್ವಲ್ಪ ಏನೇ ಮಾಡ್ಬೇಕಾದ್ರೂ ಪೊಲೀಸ್ ಪರ್ಮಿಷನ್ ತಗೋಬೇಕು, ಮತ್ತೆ ಏನೇ ಮಾಡ್ಬೇಕಾದ್ರೂ ಎಲ್ಲ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು, ಮಾಲಿನ್ಯ ಮಾಡೋಂಗಿಲ್ಲ, ಎಲ್ಲ ಕಾನೂನು ಜಾಸ್ತಿ ಆಗಿದೆ ಈಗ. ಆದ್ರಿಂದ ಕೆಲವಾರು ಸಂತೋಷಗಳು ಕಮ್ಮಿ ಆಗಿದೆ ಅನ್ಸುತ್ತೆ ಈಗ ಮುಂಚಿನಗಿಂತ. ಮತ್ತೆ ಫ್ಯಾಮಿಲಿಗಳು ಎಲ್ಲ ಡಿವೈಡ್ ಆಗಿ ಹೋಗಿದಾವೆ. ಮುಂಚಿನಾಗೆ ಕೂಡ್ ಕುಟುಂಬ ಇಲ್ಲ, ಮುಂಚೆ ಕೂಡ್ ಕುಟುಂಬ ಇದ್ದಾಗ ಎಲ್ಲ ಒಟ್ಟಾಗಿ ಸೇರಿ ಮಾಡ್ತಿದ್ರು, ಅಜ್ಜಿ ಅಜ್ಜ ಅಪ್ಪ ಅಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತ. ಇವಾಗ ಮೊಮ್ಮಕ್ಳು ಎಲ್ಲೋ ಇರ್ತಾರೆ ಬೇರೆ ಊರಲ್ಲಿ, ಮಕ್ಕಳೆಲ್ಲೋ ಇರ್ತಾರೆ, ಅಜ್ಜಿ ಅಜ್ಜ ಹಳ್ಳಿಲಿ ಇರ್ತಾರೆ, ಎಲ್ಲ ಬೇರೆ ಬೇರೆ ಆಗಿದ್ದಾರೆ. ರಜಾ ಸಿಕ್ಕಿದ್ರೆ ಒಂದಾಗ್ತಾರೆ, ರಜಾ ಇಲ್ಲ ಅಂದ್ರೆ ಅವ್ರವ್ರ ಮನೇಲಿ ಅವ್ರವ್ರ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡ್ತಾರೆ.
1: ಹೌದು, ನಿಜ.
0: ಅದ್ರಿಂದ ಹಬ್ಬಗಳು ಮುಂಚಿನ ಸಂತೋಷ, ಕೂಡ್ ಕುಟುಂಬ, ಒಂದು ಎಲ್ಲರೂ ಹಬ್ಬದಲ್ಲಿ ಒಂದಾಗಿ ಬೆರೀತಾ ಇದ್ದಿದ್ದು ಕಮ್ಮಿ ಆಗ್ತಾ ಇದೆ ದಿನ ಹೋಗ್ತಾ ಹೋಗ್ತಾ.
1: ಹೌದು. ಓಕೆ ಹರೀಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಧನ್ಯವಾದ ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ.
1: ಥ್ಯಾಂಕ್ ಯು. ಸ್ನೇಹಿತರೆ, ನೀವು ಕೂಡ ಹಬ್ಬದ ವಿಶೇಷ ಗಾನ ಭಜನಕ್ಕೆ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ಎಷ್ಟು ಸ್ಪೆಷಲ್ ಆಗಿ ಆಚರಿಸ್ತಾ ಇದ್ದೀರಾ ನಾಳೆ ಹಬ್ಬವನ್ನು ಅಂತ ನಮ್ಮ ಜೊತೆಗೆ ಹಂಚ್ಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ 08002227999 08022327999. ಈಗ ದೊಡ್ಡಮನೆ ಹುಡುಗ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಸಮಯ ಇನ್ನೇನು 6:40 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಗಣೇಶ ಹಬ್ಬವನ್ನು ಶಾಂತಿಯುತವಾಗಿ ಸುರಕ್ಷತಾ ನಿಯಮ ಪಾಲಿಸಿ ಆಚರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಪ್ರತಿಭಟನೆ, ಪೊಲೀಸ್ ಅಧಿಕಾರಿಯ ಅಮಾನತಿಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ನಕಲಿ ಔಷಧಿ ಜಾಲ ಮಟ್ಟ ಹಾಕಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಮನ್ವಯ ಅಗತ್ಯ, ಸಚಿವ ಯುಟಿ ಖಾದರ್. ನಾಳಿನ ಗಣೇಶೋತ್ಸವ ಆಚರಣೆಗೆ ರಾಜ್ಯಾದ್ಯಂತ ಸಕಲ ಸಿದ್ಧತೆ, ವ್ಯಾಪಕ ಮುಂಜಾಗ್ರತಾ ಕ್ರಮ. ರಾಜ್ಯದಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಮೂಲಗಳ ಗಣತಿ ಪೂರ್ಣ, ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್. ಸಾರ್ವಜನಿಕರು ಹಾಗೂ ಗಣೇಶ ಸಮಿತಿಗಳು ಶಾಂತಿಯುತವಾಗಿ ಮತ್ತು ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಹಬ್ಬ ಆಚರಿಸಬೇಕೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಣೇಶೋತ್ಸವದ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಜನರ ಭಾವನೆಗಳನ್ನು ಪ್ರಚೋದಿಸುತ್ತಿದ್ದು ಸರ್ಕಾರ ಯಾವುದೇ ಧಾರ್ಮಿಕ ಆಚರಣೆಗೆ ನಿರ್ಬಂಧ ಹೇರಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಅಶಾಂತಿ ಮೂಡಿಸಲು ಬಿಜೆಪಿ ಈ ವಿಷಯವನ್ನು ಮುನ್ನೆಲೆಗೆ ತರುತ್ತಿದೆ ಎಂದು ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಪ್ರತಿಪಕ್ಷಗಳ ಯಾವುದೇ ಕಾರ್ಯಕ್ರಮ ಅಥವಾ ಸಭೆಗಳಿಗೆ ಕಾನೂನು ಚೌಕಟ್ಟನಲ್ಲಿ ಅವಕಾಶ ನೀಡಲಾಗುತ್ತಿದ್ದು ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುವುದು ಕಾಂಗ್ರೆಸ್ ಸರ್ಕಾರದ ನೀತಿಯಲ್ಲ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಮೈಸೂರಿನ ಟಿ ನರಸೀಪುರ ಪೊಲೀಸ್ ಠಾಣೆಗೆ ವಿಪಕ್ಷ ನಾಯಕರು ಭೇಟಿ ನೀಡುತ್ತಿರುವ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು, ಬಿಜೆಪಿ ನಾಯಕರು ಇಲ್ಲದ ವಿಚಾರಗಳನ್ನು ಸೃಷ್ಟಿಸಿ ರಾಜಕೀಯ ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದಲ್ಲಿ ಗಣೇಶ ಮೂರ್ತಿ ಮೆರವಣಿಗೆಗೆ ಸಂಬಂಧಿಸಿದಂತೆ ಪೊಲೀಸ್ ಅಧಿಕಾರಿಯೊಬ್ಬರು ನೀಡಿದ್ದಾರೆ ಎನ್ನಲಾದ ಹೇಳಿಕೆ ವಿರೋಧಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಈ ವೇಳೆ ಮಾತನಾಡಿದ ನಾಯಕ ಆರ್ ಅಶೋಕ, ಕಾಂಗ್ರೆಸ್ ಸರ್ಕಾರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡೆತಡೆ ಒಡ್ಡುತ್ತಿದ್ದು ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೆದರಿಕೆ ಒಡ್ಡುವ ಹೇಳಿಕೆ ನೀಡಿದ ಪೊಲೀಸ್ ಅಧಿಕಾರಿಯನ್ನು ತಕ್ಷಣ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸಂಸದ ಯಧುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಟಿ ನರಸೀಪುರ ಪ್ರದೇಶಕ್ಕೆ ಮೈಸೂರು ಅರಮನೆಯೊಂದಿಗೆ ನಿಕಟ ನಂಟಿದ್ದು ಮುಂದಿನ ದಿನಗಳಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸಲಾಗುವುದು ಎಂದರು. ಶಾಸಕ ಶ್ರೀವತ್ಸ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಕಲಿ ಔಷಧಗಳ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿರುವ ಆತಂಕಕಾರಿ ಜಾಲವಾಗಿದ್ದು ಇದನ್ನು ಸಂಪೂರ್ಣವಾಗಿ ಮಟ್ಟ ಹಾಕಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಗ್ಗಟ್ಟನಿಂದ ಕಾರ್ಯನಿರ್ವಹಿಸಬೇಕಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಗದಗ ಜಿಲ್ಲಾ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಕಲಿ ಔಷಧಗಳ ದಂಧೆ ಜನರ ಆರೋಗ್ಯದೊಂದಿಗೆ ನೇರವಾಗಿ ಸಂಬಂಧಿಸಿದ ಗಂಭೀರ ವಿಚಾರವಾಗಿದೆ. ಇಂತಹ ಔಷಧಗಳು ಜನರ ಆರೋಗ್ಯಕ್ಕೆ ಮಾರಕವಾಗುವ ಸಾಧ್ಯತೆ ಇರುವುದರಿಂದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದರು. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ನಕಲಿ ಔಷಧಗಳ ಜಾಲವನ್ನು ಪತ್ತೆ ಹಚ್ಚಲಾಗಿದ್ದು ಪ್ರಕರಣದ ತನಿಖೆಯನ್ನು ವಿಶೇಷ ತನಿಖಾ ತಂಡಕ್ಕೆ ವಹಿಸಲಾಗಿದೆ. ತನಿಖೆ ವೇಳೆ ಪ್ರಕರಣದ ಹಿಂದೆ ದೊಡ್ಡ ಮಟ್ಟದ ಜಾಲವಿರುವುದು ಬೆಳಕಿಗೆ ಬಂದಿದೆ ಎಂದು ಅವರು ತಿಳಿಸಿದರು. ಬೇರೆ ರಾಜ್ಯಗಳಿಂದ ಔಷಧಗಳನ್ನು ತರಿಸುವುದು, ಅಂತಾರಾಷ್ಟೀಯ ಮಟ್ಟದಲ್ಲಿ ಕಂಪನಿಗಳ ಹೆಸರನ್ನು ಬಳಸುವುದು ಹಾಗೂ ದೊಡ್ಡ ಆಸ್ಪತ್ರೆಗಳಿಗೆ ಔಷಧಗಳನ್ನು ಸರಬರಾಜು ಮಾಡುವಂತಹ ವ್ಯವಸ್ಥಿತ ಜಾಲದ ಸಾಧ್ಯತೆಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದರು. ಈ ದಂಧೆಯಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಯಾವುದೇ ರೀತಿಯ ಪ್ರಭಾವ ಅಥವಾ ಒತ್ತಡಕ್ಕೆ ಮಣಿಯುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು.

0: ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಾಗೂ ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚಿಸಲು ಸರ್ಕಾರ ಕರೆದಿರುವ 3 ದಿನಗಳ ಅಧಿವೇಶನವನ್ನು ವಿಸ್ತರಿಸಿ ಕನಿಷ್ಠ 10 ದಿನಗಳ ವಿಶೇಷ ಅಧಿವೇಶನ ನಡೆಸಬೇಕೆಂದು ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕ ಹಾಗೂ ಶಾಸಕ ಅರವಿಂದ ಬೆಲ್ಲದ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬರಪೀಡಿತ ತಾಲೂಕುಗಳ ಘೋಷಣೆ ಸಮರ್ಪಕವಾಗಿ ನಡೆದಿಲ್ಲ. ಧಾರವಾಡ ಜಿಲ್ಲೆಯ ಹಲವು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ಮಳೆ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದು ಈ ಕುರಿತು ಸಮಗ್ರ ಚರ್ಚೆ ನಡೆಯಬೇಕು. ಕಸ್ತೂರಿ ರಂಗನ್ ವರದಿಯ ಅನುಷ್ಠಾನದಿಂದ ಪಶ್ಚಿಮಘಟ್ಟ ಹಾಗೂ ಮಲೆನಾಡಿನ ಜನರ ಬದುಕಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ವರದಿಯ ಸಾಧಕ ಬಾಧಕಗಳ ಕುರಿತು ಸುದೀರ್ಘ ಚರ್ಚೆ ಅಗತ್ಯ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಆಚರಣೆಗೆ ಸಕಲ ಸಿದ್ದತೆಗಳು ಭರದಿಂದ ಸಾಗಿದ್ದು ವಿವಿಧ ಜಿಲ್ಲೆಗಳಲ್ಲಿ ಅಗತ್ಯ ಭದ್ರತಾ ಕ್ರಮ, ಪೊಲೀಸ್ ಬಂದೋಬಸ್ತ್, ಅಗತ್ಯ ಪೂಜಾ ಸಾಮಗ್ರಿಗಳ ಖರೀದಿ, ಗಣೇಶ ಮೂರ್ತಿ ಮೆರವಣಿಗೆಗಳ ಸಿದ್ದತೆ ಸೇರಿದಂತೆ ಹಲವು ಚಟುವಟಿಕೆಗಳು ಸಾಗಿವೆ. ಕೋಲಾರ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮದಿಂದ ಸಾಗುತ್ತಿದ್ದು ಹಬ್ಬಕ್ಕಾಗಿ ದಿನಬಳಕೆ ವಸ್ತುಗಳು ಹಾಗೂ ಗೌರಿ ಗಣೇಶ ಮೂರ್ತಿಗಳು ದುಬಾರಿಯಾಗಿವೆ. ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಣೆಗೆ ಹಲವಾರು ನಿಯಮಗಳನ್ನು ಹೇರಲಾಗಿದೆ. ಸರ್ಕಾರ POP ಗಣೇಶ ಮೂರ್ತಿಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಮಾತ್ರ ಕೂರಿಸುವಂತೆ ಆದೇಶ ಇರುವುದರಿಂದ ಪಾರಂಪರಿಕ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಗಣೇಶ ಚತುರ್ಥಿಯ ಅಂಗವಾಗಿ ಗಣೇಶ ಮೂರ್ತಿಗಳ ವಿಸರ್ಜನೆಯಿಂದ ಆಗುವ ಜಲ ಹಾಗೂ ಪರಿಸರ ಮಾಲಿನ್ಯ ತಡೆಯಲು ಚಿತ್ರದುರ್ಗ ನಗರಸಭೆಯು ನಗರದ ವಿವಿಧೆಡೆ ತಾತ್ಕಾಲಿಕ ನೀರಿನ ತೊಟ್ಟಿಗಳ ವ್ಯವಸ್ಥೆ ಮಾಡಿದೆ. ಸಾರ್ವಜನಿಕರು ಪರಿಸರ ಸ್ನೇಹಿಯಾಗಿ ಹಬ್ಬ ಆಚರಿಸಲು ನಗರಸಭೆ ಮನವಿ ಮಾಡಿದೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಚಾಮರಾಜನಗರ ಜಿಲ್ಲಾ ಪೊಲೀಸ್ ಕಟ್ಟೆಚ್ಚರ ವಹಿಸಿದ್ದು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈಗಾಗಲೇ 7408 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಗಣೇಶ ಪ್ರತಿಷ್ಠಾಪನೆ ಸ್ಥಳ, ಮೆರವಣಿಗೆ ಸಾಗುವ ಸೂಕ್ಷ್ಮ ಪ್ರದೇಶಗಳಲ್ಲಿ, ವಿಸರ್ಜನಾ ಸ್ಥಳಗಳಲ್ಲಿ 150ಕ್ಕೂ ಅಧಿಕ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ. ರಾಯಚೂರು ನಗರದಲ್ಲಿ ಇಂದು ಉಚಿತ ಪರಿಸರ ಸ್ನೇಹಿ ಬೀಜವುಳ್ಳ ಮಣ್ಣಿನ ಗಣೇಶ ಮೂರ್ತಿ ತಯಾರಿಕಾ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಮಹಾನಗರ ಪಾಲಿಕೆ ವಲಯ ಆಯುಕ್ತ ಜೈಪಾಲ್ ರೆಡ್ಡಿ, ಪ್ರತಿವರ್ಷ POP ಗಣೇಶ ಮೂರ್ತಿಗಳ ವಿಸರ್ಜನೆಯಿಂದ ಕೆರೆ, ನದಿ ಸೇರಿದಂತೆ ಜಲಮೂಲಗಳು ಕಲುಷಿತಗೊಳ್ಳುತ್ತಿವೆ. ರಾಸಾಯನಿಕ ಬಣ್ಣಗಳಿಂದ ಜಲಚರಗಳಿಗೂ ಅಪಾಯ ಉಂಟಾಗುತ್ತಿದೆ ಎಂದರು. ಅಖಂಡ ಭಾರತ ವಿನಾಯಕ ಮಹಾಸಭಾವತಿಯಿಂದ ಕೋಲಾರ ನಗರದ SNR ಜಿಲ್ಲಾ ಆಸ್ಪತ್ರೆ ಮುಂಭಾಗ 15ನೇ ವರ್ಷದ ಗಣೇಶೋತ್ಸವ ಆಯೋಜಿಸಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಓಂಶಕ್ತಿ ಚಲಪತಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಳೆ ಸಂಜೆ 6 ಗಂಟೆಗೆ ಗಣಪತಿ ಪ್ರತಿಷ್ಠಾಪನೆ ನಡೆಯಲಿದ್ದು ನಾಡಿದ್ದು ಆರತಿ ಹಾಗೂ ವರುಣ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಲಾಗುವುದು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 10 ಸಾಧಕರಿಗೆ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಈ ನಡುವೆ ನಿಷೇಧಿತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ವಿಗ್ರಹಗಳನ್ನು ಮಾರಾಟಕ್ಕೆ ದಾಸ್ತಾನು ಮಾಡಿದ ದಾವಣಗೆರೆಯ ಗೋದಾಮಿನ ಮೇಲೆ ದಾಳಿ ನಡೆಸಿರುವ ಮಹಾನಗರ ಪಾಲಿಕೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮಾರಾಟಗಾರನ ವಿರುದ್ದ ದೂರು ದಾಖಲಿಸಿದ್ದಾರೆ. POP ವಿಗ್ರಹ ಬಳಕೆ ಮತ್ತು ವಿಸರ್ಜನೆಯು ಪರಿಸರ ಸಂರಕ್ಷಣಾ ಕಾಯ್ದೆಯಡಿ ಅಪರಾಧವಾಗಿದ್ದು ತಪ್ಪಿತಸ್ಥರಿಗೆ ದಂಡದ ಜೊತೆಗೆ ಕನಿಷ್ಠ 1.5 ವರ್ಷದಿಂದ 6 ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಅವಕಾಶವಿದೆ. ರಾಜ್ಯದ ಜಲಸಂಪನ್ಮೂಲಗಳ ವಾಸ್ತವ ಸ್ಥಿತಿಗತಿಗಳನ್ನು ಅರಿತು ಭವಿಷ್ಯದ ಜಲಸಂರಕ್ಷಣಾ ಯೋಜನೆಗಳನ್ನು ವೈಜ್ಞಾನಿಕವಾಗಿ ರೂಪಿಸುವ ಉದ್ದೇಶದಿಂದ ಕೈಗೊಳ್ಳಲಾಗಿದ್ದ 7ನೇ ಸಣ್ಣ ನೀರಾವರಿ ಹಾಗೂ 2ನೇ ಜಲಮೂಲಗಳ ಗಣತಿಯ ಕ್ಷೇತ್ರ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮ್ ಸಿಂಗ್ ತಿಳಿಸಿದ್ದಾರೆ. ಈ ಬೃಹತ್ ಗಣತಿಯಲ್ಲಿ ರಾಜ್ಯದ 14.18 ಲಕ್ಷಕ್ಕೂ ಹೆಚ್ಚು ಅಂತರ್ಜಲ ಯೋಜನೆಗಳು, 77,500ಕ್ಕೂ ಹೆಚ್ಚು ಮೇಲ್ಮೈ ಜಲ ಯೋಜನೆಗಳು ಹಾಗೂ 38,960 ಜಲಮೂಲಗಳನ್ನು ದಾಖಲಿಸಲಾಗಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಆರ್ಥಿಕ ನೆರವಿನೊಂದಿಗೆ ಕೈಗೊಳ್ಳಲಾದ ಈ ಗಣತಿ ರಾಜ್ಯದ 30,671 ಗ್ರಾಮಗಳು ಹಾಗೂ ನಗರ ವಾರ್ಡ್ಗಳನ್ನು ಒಳಗೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಣೇಶ ಹಬ್ಬವನ್ನು ಶಾಂತಿಯುತವಾಗಿ ಸುರಕ್ಷತಾ ನಿಯಮ ಪಾಲಿಸಿ ಆಚರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಪ್ರತಿಭಟನೆ, ಪೊಲೀಸ್ ಅಧಿಕಾರಿಯ ಅಮಾನತಿಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ನಕಲಿ ಔಷಧಿ ಜಾಲ ಮಟ್ಟ ಹಾಕಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಮನ್ವಯ ಅಗತ್ಯ, ಸಚಿವ ಯುಟಿ ಖಾದರ್. ನಾಳಿನ ಗಣೇಶೋತ್ಸವ ಆಚರಣೆಗೆ ರಾಜ್ಯಾದ್ಯಂತ ಸಕಲ ಸಿದ್ಧತೆ, ವ್ಯಾಪಕ ಮುಂಜಾಗ್ರತಾ ಕ್ರಮ. ರಾಜ್ಯದಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಮೂಲಗಳ ಗಣತಿ ಪೂರ್ಣ, ಸಚಿವ ಡಾ ಅಜಯ್ ಧರ್ಮ್ ಸಿಂಗ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯವಾಗಿದೆ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಾರೋಗದ್ದೆ ಮಾನಪ್ಪ ನಾಯಕ್, ಹಾಮಾ ನಾಯಕ್, ಕನ್ನಡ ಸಾಹಿತ್ಯ ಕಂಡ ಬಹುಮುಖಿ ವ್ಯಕ್ತಿತ್ವ. ಕವಿ, ಅಂಕಣಕಾರ, ಭಾಷಾಶಾಸ್ತ್ರಜ್ಞ ಮತ್ತು ಜನಪದ ಕ್ಷೇತ್ರದಲ್ಲಿಯೂ ಕೂಡ ಅಪಾರವಾಗಿ ಕೆಲಸ ಮಾಡಿದವರು. ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಭಾಷಾ ವಿಜ್ಞಾನದಲ್ಲಿ ಚಿನ್ನದ ಪದಕ ಪಡೆದವರು. ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದವರು. ಸಂಶೋಧನೆ ನಡೆದು ಬಂದ ದಾರಿ ಏನು ಅಂತ ಅವಲೋಕಿಸುತ್ತಾ ಹಾಮನಾಯಕ್ ಅವರು ಹೇಳಿದ ಮಾತುಗಳು.
2: ಕನ್ನಡದ ಸಂಶೋಧನೆ ಎಷ್ಟು ಹಳೆಯದು ಅಂತಂದ್ರೆ, ನೀವು ಒಂದು ರೀತಿ ಒಳಗೆ 1000 ವರ್ಷ ಹಿಂದಿಂದು ಕವಿರಾಜ ಮಾರ್ಗಕಾರನೆ ಕನ್ನಡ ನಾಡಿನ ರೇಖಾಗಡಿಗಳನ್ನೆಲ್ಲ ಗುರುತಿಸುವ ಮಾತನ್ನು ಹೇಳಿದ್ದಾನೆ ಇತ್ಯಾದಿ ಇತ್ಯಾದಿಯಾಗಿ ಹೇಳ್ಬೋದು. ಆದರೆ ಇಂಗ್ಲೀಷಿನ ಪ್ರಭಾವದಿಂದ ಲಭ್ಯವಾದ ಸಂಶೋಧನೆ ಏನಿದೆ ಅದು ನಮ್ಮಲ್ಲಿ ಬೆಳೆದು ಬಂದದ್ದು ಎಷ್ಟು ದಿವಸದಿಂದ ಅಂತ ನೋಡಿದರೆ, ನನಗೆ ಈ ದಿಕ್ಕಿನಲ್ಲಿ 1-2-3 ಹೆಸರುಗಳು ಮೊದಲು ಮನಸ್ಸಿಗೆ ಬರ್ತವೆ. ಒಂದು ಡಾಕ್ಟರ್ ಎಸ್ ಸಿ ನಂದಿಮಠ, ಎರಡನೇದು ಡಾಕ್ಟರ್ ಎಂ ಎಚ್ ಕೃಷ್ಣ, ಮೂರನೇದು ಡಾಕ್ಟರ್ ಎ ಎನ್ ನರಸಿಂಹಯ್ಯ. ಇವರಲ್ಲಿ ನಂದಿಮಠರು ಮಾಡಿದ ಕೆಲಸ ಇದೆಯಲ್ಲ ಅದು ಥಿಯಾಲಜಿ ಆಫ್ ಶೈವಾಗಮಸ್ ಬೀಯಿಂಗ್ ಎ ಸರ್ವೆ ಆಫ್ ದಿ ಡಾಕ್ಟ್ರಿನ್ಸ್ ಆಫ್ ದಿ ಶೈವ ಸಿದ್ಧಾಂತ ಅಂಡ್ ವೀರಶೈವಿಸಂ ಅಂತ ಅದ ಅವರ ಥೀಸಿಸ್ಸಿನ ಹೆಸರು. ಡಾಕ್ಟರ್ ಎ ಎನ್ ನರಸಿಂಹಯ್ಯನವರು 6-7 ಶತಮಾನಗಳ ಶಾಸನಗಳಲ್ಲಿ ಕಂಡುಬರುವ ಕನ್ನಡವನ್ನು ಆಧುನಿಕ ಅಂದರೆ ಅವ್ರ ಕಾಲಕ್ಕೆ ಆಧುನಿಕ ವ್ಯಾಕರಣ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿದ್ದಾರೆ. ಎಂ ಎಚ್ ಕೃಷ್ಣ ಅವರದ್ದು ಆರ್ಕಿಯಾಲಜಿ ಮುಖ್ಯವಾಗಿ ಸಂಬಂಧಿಸಿದಂತಹ ವಿಷಯ ವ್ಯಾಪಕವಾದದ್ದು. ಎ ಎನ್ ನರಸಿಂಹಯ್ಯನವರ ಪುಸ್ತಕ ಪ್ರಕಟವಾದದ್ದು 1941 ಆದರೂ ಕೂಡ ಅವರಿಗೆ ಪದವಿ ದೊರೆತದ್ದು ಬಹುಶಃ 1936-37 ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂದರೆ 1930 ನಾವು ಒಂದು ಗಡಿ ರೇಖೆಯನ್ನಾಗಿ ಇಟ್ಕೊಳ್ಬೋದು. ಅಲ್ಲಿಂದ ಮುಂದೆ ಬೇಕಾದಷ್ಟು ಜನರು ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಜಿ ಎಸ್ ಶಿವರುದ್ರಪ್ಪನವರು, ಡಾಕ್ಟರ್ ಪ್ರಭುಶಂಕರ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಡಾಕ್ಟರ್ ಗದ್ದಿಗಿಮಠ ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಮೊದಲು PhDಯನ್ನು ಪಡೆದಂತಹ ವಿದ್ವಾಂಸರು. ಆದರೆ 1955-56 ಬಹಳ ಮುಖ್ಯವಾದ ವಿಷಯ ಅಂತ ನಾವು ಇಟ್ಕೋಬೋದು. ಯಾಕೆಂದರೆ ಅಲ್ಲಿಂದ ಈ PhDಗಳ ಹೊಡೆತ ಆರಂಭವಾಯಿತು. ಸಂಶೋಧನೆ ಅಂದ ಕೂಡಲೇ ನಾವು PhD ಅಂತ ಯಾಕೆ ಹೇಳ್ತೀವಿ, ಡಿಲಿಟ್ ಅಂತ ಯಾಕೆ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಈ ಡಿಲಿಟ್ ಅನ್ನೋದಕ್ಕೆ PhD ಅನ್ನೋದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ದಂಥ ಒಂದು ವ್ಯಾಖ್ಯಾನವನ್ನು ನಾನು ನಿಮಗೆ ಹೇಳಬೇಕು. ಎಷ್ಟೋ ಸತಿ ನಿಮಗೆ ಕನ್ನಡ ಅಧ್ಯಯನ ಸಂಸ್ಥೆ ಹಳೆಯ ವಿದ್ಯಾರ್ಥಿಗಳಿಗೆ ಇದೇನು ಹೊಸತಲ್ಲ. ಒಂದು ಸಲ ನಮ್ಮ ಗುರುಗಳಾದಂತಹ ಡಾಕ್ಟರ್ ಸುನೀತಿ ಕುಮಾರ್ ಚಟರ್ಜಿಯವರು ಹೇಳಿದರು, ಏನೇ ಅವನು ಮಹಾ ಡಿಲೀಟ್ ಮಾಡಿದ್ದಾನೆ, ಡಿಲೀಟ್ ಹಿಮ್ ಫ್ರಮ್ ದಿ ಲಿಸ್ಟ್ ಆಫ್ ಸ್ಕಾಲರ್ಸ್. ಹಾಗಾದರೆ PhD ಅವರ ಗತಿ ಏನು ಅಂತಂದರೆ, ಅದಕ್ಕೂ ಅವ್ರು ಹೇಳಿದರು PhD ಅಂತಂದರೆ ಪೀಕ್ ಅವರ್ ಡಿಗ್ರಿ.

0: ಪ್ರಯಾಣಿಕರು ಹೆಚ್ಚಾಗಿರುವ ಕಡೆ ಪೀಕ್ ಅವರ್ ಬಸ್ ಓಡಿಸ್ತಾರೆ, ಪೀಕ್ ಅವರ್ ಡಿಗ್ರಿ. ಈ ಬಗೆಯ PhDಗಳು ಇತ್ತೀಚಿನ ವರ್ಷಗಳಲ್ಲಂತೂ ತುಂಬ ಹೆಚ್ಚಾಗಿವೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಲೇಖಕ ಭಾಷಾಶಾಸ್ತ್ರಜ್ಞ ಹಾಮಾ ನಾಯಕ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬ್ರಿಕ್ಸ್ ಸಂಘಟನೆ ತನ್ನ ಮೂರನೇ ದಶಕದತ್ತ ಪಾದಾರ್ಪಣೆ ಮಾಡುತ್ತಿದ್ದು ತನ್ನ ಒಗ್ಗಟ್ಟಿನ ಪ್ರಯತ್ನಗಳ ಮೂಲಕ ವಿಶ್ವದ ನಿರೀಕ್ಷೆಗಳನ್ನು ಸಾಕಾರಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದ ಕರಾವಳಿ ಗ್ರಾಮ ಜೂನಪಥದಲ್ಲಿ ಶಸ್ತಾಸ್ತ ಮತ್ತು ಕ್ಷಿಪಣಿ ಪರೀಕ್ಷಾ ಕ್ಷೇತ್ರ ಸ್ಥಾಪಿಸಬೇಕೆನ್ನುವ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಒ ಪ್ರಸ್ತಾಪಕ್ಕೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿ ಅನುಮೋದನೆ ನೀಡಿದ್ದಾರೆ. ಸಾರ್ವಜನಿಕರು ಹಾಗೂ ಗಣೇಶ ಸಮಿತಿಗಳು ಶಾಂತಿಯುತವಾಗಿ ಮತ್ತು ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಹಬ್ಬ ಆಚರಿಸಬೇಕೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಹವಾಮಾನ ಬದಲಾವಣೆ ಮತ್ತು ತೀವ್ರ ಬರ ಪರಿಸ್ಥಿತಿಯಲ್ಲೂ ರೈತರು ಧೃತಿಗೆಡದೆ ಉತ್ತಮ ಇಳುವರಿ ಪಡೆಯಲು ಕಡಿಮೆ ಅವಧಿಯ ಹಾಗೂ ಜೈವಿಕ ಬಲವರ್ಧಿತ ಸಿರಿಧಾನ್ಯಗಳು ಭರವಸೆಯ ಬೆಳಕಾಗಿವೆ ಎಂದು ದಾವಣಗೆರೆ ಐಸಿಎಆರ್ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥ ಡಾ ಟಿಎನ್ ದೇವರಾಜ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಾದ್ಯಂತ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿರುವ ವಾಣಿಜ್ಯ ಕೇಂದ್ರಗಳ ಮೇಲೆ ವಿಶೇಷ ತಪಾಸಣೆ ದಾಳಿ ನಡೆಸಿ ಕೆಲಸ ಮಾಡುತ್ತಿದ್ದ ಏಳು ಬಾಲಕಾರ್ಮಿಕರನ್ನು ರಕ್ಷಿಸಿ ಮೂವರು ಮಾಲೀಕರ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಗುಜರಾತ್ನ ಉಕಾಯ್ ವಲಯದಲ್ಲಿ ಇಂದು 11 ಇಂಚುಗಳಷ್ಟು ಭಾರೀ ಮಳೆ ಬಿದ್ದಿದ್ದು ರಾಜ್ಯದ ವಿವಿಧ ದಕ್ಷಿಣ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಭಾರತದ ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ ಪ್ರಮೋದ್ ಭಗತ್ ಜಪಾನ್ನ ಅಂತಾರಾಷ್ಟೀಯ ಕ್ರೀಡಾಕೂಟದ ಪುರುಷರ ಸಿಂಗಲ್ SL3 ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ ಭಾರತ ಆಫ್ಘಾನಿಸ್ತಾನ ಪುರುಷರ ಕ್ರಿಕೆಟ್ ತಂಡಗಳ ನಡುವೆ ಟಿ20 ಅಂತಾರಾಷ್ಟೀಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ 7 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in 3 categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairying, Government of India.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ಗೌರಿ ಗಣೇಶ ಹಬ್ಬವನ್ನು

0: ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ವಿವಿಧ ಭಾರತಿ 102.9 ಎಫ್ಎಂ.
3: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:06 ಆಗಿದೆ. ವಿಶೇಷ ಗಾನ ಭಜನಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವಿಶೇಷ ಯಾಕೆ ಅಂದರೆ ನಾಳೆ ಗೌರಿ ಗಣೇಶ ಹಬ್ಬ. ಹಾಗಾಗಿ ಹಬ್ಬವನ್ನು ಹೇಗೆ ಎಷ್ಟು ವಿಶೇಷವಾಗಿ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಆಚರಿಸ್ತೀರಾ ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳಿದೆ. ಹಾಗೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಸಹ ಕೊಟ್ಟಿದ್ದಾಗಿದೆ. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ತಿಳಿಸಿ ಅಂತ ಸಂದೇಶಗಳು ಬರ್ತಾ ಇವೆ. 0802237799, 0802370799 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಈಗ ಕಾಲರ್ ಒಬ್ಬರು ಲೈನಲ್ಲಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
4: ಮೇಡಮ್,
3: ರೇಡಿಯೋಯಿಂದ ಸ್ವಲ್ಪ ದೂರ ಬನ್ನಿ.
4: ಆಯ್ತು ಮೇಡಮ್, ದೂರ ಇದ್ದೀನಿ.
3: ಹೇಳಿ ನಿಮ್ಮ ಹೆಸರು.
4: ಮೇಡಮ್ ನನ್ನ ಹೆಸರು ರಂಗಪ್ಪ ಮುಳ್ಳೂರ್ ಅಂತ.
3: ಹೇಳಿ ರಂಗಪ್ಪ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
4: ಆಟಿ ನಗರದಿಂದ ಮಾಡ್ತಿದ್ದೀವಿ ಮೇಡಮ್.
3: ಓಕೆ
4: ಮೇಡಮ್, ಇದು ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಗೆಲ್ಲರಿಗೂ.
3: ನಿಮ್ಗೂ ಶುಭಾಶಯಗಳು
4: ಮೇಡಮ್. ಮತ್ತೆ ಎಲ್ಲಾ ಕೇಳುಗರಿಗೂ ಕೂಡ ನಮ್ಮ ಫ್ಯಾಮಿಲಿ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ, ಮತ್ತೆ ನಮ್ಮ ಗಣೇಶ ಹಬ್ಬ ಹೇಗ ಆಚರಿಸ್ತೀವಿ ಅಂತಂದ್ರೆ, ಇಲ್ಲಿ ಬೀದಿಯಲ್ಲಿ ಇರ್ತಕ್ಕಂತ ತುಂಬಾ ದೊಡ್ಡ ದೊಡ್ಡ ಗಣೇಶನ್ ಇಡ್ತಾರೆ ಇಲ್ಲಿ ನಮ್ಮ ಮನೆ ಮುಂದೆ. ನಾವು ಒಬ್ಬಟ್ಟು ಮತ್ತೆ ಎಲ್ಲ ತರ ಅಡಿಗೆ ಮಾಡ್ಕೊಂಡು ಹೋಗಿ ಅವ್ರಿಗೆ ಪೂಜೆ ಗೀಜೆ ಮಾಡಿಸ್ಕೊಂಡು ಬಂದು ನಮ್ಮ ಗಣೇಶ ಹಬ್ಬನ ಆಚರಿಸ್ತೀವಿ ಮೇಡಮ್.
3: ಮನೆಯಲ್ಲಿ ಆಚರಿಸ್ತೀರಾ? ಸಿಂಪಲ್ ಆಗಿ ಮಾಡ್ತೀನಿ.
4: ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ತೀವಿ ಮೇಡಮ್, ಅಷ್ಟೊಂದು ಜೋರಾಗಿಲ್ಲ. ಸುಮ್ನೆ ಒಂದು ಅದ್ರಲ್ಲಿ ಸಂಪ್ರದಾಯ ಪ್ರಕಾರ ಮಾಡ್ತೀವಿ. ಅದೇ ನಾವು ಗಣೇಶನ ಕುಂದರ್ಸಲ್ಲ, ಹಂಗಾಗಿ ನಾವೊಂದು ಸಂಪ್ರದಾಯದ ಒಂದು ಇದರಲ್ಲಿ ನಾವು ಮಾಡ್ತೀವಿ.
3: ಹೌದು, ಕೆಲವರು ಗಣೇಶ ಹಬ್ಬಕ್ಕೆ ಅಂದ್ರೆ ಮೂರ್ತಿನ ತಂದು ಪೂಜೆ ಮಾಡೋದಿಲ್ಲ, ಮನೆಯಲ್ಲಿರುವಂತ ದೇವರಿಗೆ ಪೂಜೆ ಮಾಡ್ತಾರೆ, ಹಾಗೂ ಮಾಡ್ತಾರೆ.
4: ಹೌದು ಮೇಡಮ್, ಹೌದು ಮೇಡಮ್. ಅದು ನಾವು ಹೊರಗಡೆನು ಎಲ್ಲಾ ಗಣೇಶನ್ಗೂ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ಹೋಗಿ. ಇಲ್ಲಿ ಬೀದಿಯಲ್ಲಿ ಒಂದ್ 7-8 ಗಣೇಶನ ಇರ್ತಾರೆ, ಅಲ್ಲಿ ಹೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ.
3: ಓಕೆ ರಂಗಪ್ಪ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ನಿಮಗೆ.
4: ನಿಮಗೂ ಶುಭಾಶಯ.
3: ಥ್ಯಾಂಕ್ ಯು, ಥ್ಯಾಂಕ್ ಯು,
4: ಥ್ಯಾಂಕ್ ಯು.
3: ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ನೀವು ಎಷ್ಟು ಸ್ಪೆಷಲ್ ಆಗಿ ನಾಳೆ ಹಬ್ಬವನ್ನು ಆಚರಿಸ್ತಾ ಇದ್ದೀರಾ, ಹಬ್ಬಕ್ಕೆ ಹೇಗೆಲ್ಲ ತಯಾರಿಯನ್ನು ಮಾಡ್ಕೊಳ್ತಿದ್ದೀರಾ ಅಂತ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802237779, 0802237799 ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ಈಗ ಮನಸಾರೆ ಚಿತ್ರದ ಒಂದು ಮುದ್ದಾದ ಗೀತೆ ಮೂಡಿ ಬರ್ತಾ ಇದೆ, ಹಾಡಿನ ನಂತರ ಕರೆಯನ್ನು ಸ್ವೀಕರಿಸ್ತೀನಿ.

0: ಹಬ್ಬದ ವಿಶೇಷ ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರು ಕರೆ ಮಾಡಿ ಅವರ ಮನೆಯಲ್ಲಿ ಅವರ ಊರಿನಲ್ಲಿ ಎಷ್ಟು ಸ್ಪೆಷಲ್ ಆಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅನ್ನೋದನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಸಾಕ್ತಾ ಇದ್ದಾರೆ. ಈಗ ಸ್ನೇಹಿತರೊಬ್ರು ಲೈನ್ನಲ್ಲಿದ್ದಾರೆ, ಅವರು ಎಷ್ಟು ಸ್ಪೆಷಲ್ ಆಗಿ ಮಾಡ್ತಾರೆ ಅವರ ಮನೆಯಲ್ಲಿ ಹಬ್ಬವನ್ನು ಅಂತ ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಕಮಲಮ್ಮ ಅಂತ.
0: ಕಮಲಮ್ಮ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಹೌದು, ಬೆಂಗಳೂರೇ. ಇವಾಗ ಸದ್ಯಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಇದ್ದೀವಿ ನಾವು. ಆಯ್ತು, ನಾವು ಬೆಂಗಳೂರ್ನವ್ರೇ, ಬೆಂಗಳೂರಲ್ಲೇ ಇದ್ದಿದ್ದು. ಇವಾಗ ದೊಡ್ಡಬಳ್ಳಾಪುರದಲ್ಲಿ ಇದ್ದೀವಿ.
0: ಹೇಳಿ, ಹೇಗ ಹಬ್ಬ ಆಚರಿಸ್ತೀರಾ, ಎಷ್ಟು ಸ್ಪೆಷಲ್ ಆಗಿರುತ್ತೆ ನಿಮ್ ಕಡೆ ಹಬ್ಬ?
1: ಅದೇ, ನಾವು ಎಲ್ಲ ಶುದ್ಧಿ ಮಾಡಿರ್ತೀವಿ. ಬೆಳಿಗ್ಗೆ ನಾಗರಿಗೆ ನಾವು ಕಾಫಿ ಏನು ಕುಡಿದಂಗೆ ಹೋಗಿ ನಾಗರಿಗೆ ಇಗಳಿ ಕಪ್ಪ ಅಂತ ಮಾಡ್ಕೊಂತೀವಿ. ಕಪ್ಪು ಎಳ್ಳಿಗೆ ಆಮೇಲೆ ಅಕ್ಕಿ ನೆನೆಸಿಟ್ಟು ಅದು ತಮಟ ಅಂತ ಮಾಡ್ತೀವಿ. ಅದರಲ್ಲಿ ಚಿಕ್ಕದಾಗಿ

0: ಮಾಡಿಕೊಂಡು ಅಲ್ಲಿ ಹೋಗಿ ಅದೆಲ್ಲ ಇಟ್ಟು ನಾಗಪ್ಪನಿಗೆ ಪೂಜೆ ಮಾಡಿ ಉತ್ತುಕ್ಕಾದ್ರೂ ಸರಿ ನಾಗರ ಕಲ್ಲಿಗಾದ್ರೂ ಸರಿ ಮಾಡಿ ಅಲ್ಲಿ ಅರಿಶಿನ ಕುಂಕುಮ ಕೊಟ್ಟು ಮುತ್ತೈದೆಯರಿಗೆ ಮನೆಗೆ ಬಂದು ಆಮೇಲೆ ಪೂಜೆ ಆಚರಿಸ್ತೀವಿ. ಆಮೇಲೆ ಇದು ಅದೇ ಅವರೇಕಾಳು ಬೇಯಿಸಿ ಕಪ್ಪೆದು ತೆಗೆದು ಅದಕ್ಕೆ ಕೊಬ್ಬರಿ ಇಸ್ಕೊಳ್ ಮಾಡಿ ಹಾಕಿ ಅದು ಇಲ್ಲಿಗೆ ಅಂದ್ಬಿಟ್ಟು ಮನೆಯಲ್ಲಿ ಎಲ್ಲೆಲ್ಲಿ ಅಡ್ಡ ಇರುತ್ತೆ ಶೆಲ್ಪ್ಗಳು ಅಲ್ಲೆಲ್ಲ ಎಸಿತೀವಿ. ಆಮೇಲೆ ಇಲಿಗಳಿಗೆ ಎಡೆ ಇಡ್ತೀವಿ ನಾನು.
1: ಇಲಿಗಳಿಗೆ ಎಡೆ ಇಡ್ತೀರಾ ನೀವು?
0: ಎಡೆ ಇಡ್ತೀವಿ ಅಂದ್ರೆ ದೇವ್ರ ಮುಂದೆ ಅಲ್ಲ ಅದು ಇಕ್ಕೋದು. ಹಾಗಾಗಿ ಎಲೆಗಳು ತಗೊಂಡು ಇಸ್ತ್ರದ ಎಲೆ ಅದನ್ನ ಅರ್ಧ ನಾಲ್ಕು ಭಾಗ ಮಾಡಿಬಿಟ್ಟು ಅದ್ರಲ್ಲಿ ಎರಡು ಚಿಕ್ಕಿತ್ತು ಕಡುಬು ಆಮೇಲೆ ಮನೆಯಲ್ಲಿ ಏನೇನ್ ಮಾಡಿರ್ತೀವಿ ಅಡಿಗೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೂನ್ ಇಟ್ಬಿಟ್ಟು ಎಲ್ಲಿ ಮೂಲೆಗಳು ಇರುತ್ತೆ ನೀರು ಕೆಳಗಡೆ ಹಾಕ್ಬೋದು, ನಮ್ಮ ಇವಾಗ ಸ್ಟವ್ ಇರುತ್ತೀವಲ್ಲ ಅಲ್ಲಿ ಸೆಲ್ಪ್ ಹಾಕ್ಬೋದು, ಒಳಕಲ್ಲಿ ಇರುತ್ತಲ್ಲ ಮನೆಯಲ್ಲಿ ಅಲ್ಗೊಂದು ಹಾಕ್ಬೋದು. ಮೂರು ಇಲ್ಲ ಅಂದ್ರೆ ಮೂರು ಎಡೆ ಇಡ್ತೀವಿ. ಆಮೇಲೆ ಗಣಪತಿಗೆ ನಾವು ಗಣೇಶ ತಗೊಂಡ್ ಬರಲ್ಲ ಮನೆಯಲ್ಲಿ, ಅರಿಶಿನದಲ್ಲಿ ಗಣಪತಿ ಮಾಡಿ ಅದು ಎಲೆ ಮೇಲೆ ಇಟ್ಟು ಅಕ್ಕಿ ಇಟ್ಟು ಅದಕ್ಕೆ ಒಂದು ರೂಪಾಯಿ ದಕ್ಷಿಣೆ ಇಟ್ಟು ಅದ್ರ ಮೇಲೆ ಅರಿಶಿನದಲ್ಲಿ ಮಾಡಿರೋ ಗಣಪತಿನ ಇಟ್ಟು ಬೆರಕೆ ಸಿಗಿಸಿ ಪೂಜೆ ಮಾಡ್ತೀವಿ. ಆಮೇಲೆ ಕಡುಬು ಎಲ್ಲ ಇಟ್ಟು ಮನೆಯ ದೇವ್ರ ಮುಂದೆ ಆ ಗಣಪತಿ ಇಟ್ಟು ಪೂಜೆ ಮಾಡ್ತೀವಿ. ಆಮೇಲೆ ಇದು ಬಳಕಲ್ಲಿ ಇರುತ್ತಲ್ಲ ಅದಕ್ಕೂ ಮರ ಎಲ್ಲ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಎಲ್ಲ ಸಾರ್ತಿರ್ತೀವಿ. ಅದೆಲ್ಲ ಮಾಡಿ ಅರಿಶಿನ ಕುಂಕುಮ ಇಟ್ಟಿರ್ತೀವಿ, ಹೂವ ಇಟ್ಟು ಅದಕ್ಕೂ ಕಾಯಿ ಹೊಡಿತೀವಿ. ಮೊದ್ಲಿಗೆಲ್ಲ ನಮ್ ಕಡೆ ನಾವು ನೆಯ್ಯೋರು ಮೊದ್ಲಿಗೆ ಎಷ್ಟು ತೆಂಗಿನಕಾಯಿ ಹೊಡಿತೀವಿ ಅಂದ್ರೆ ಒಟ್ಲು ಕೂಡ ಹೊಡಿಬೇಕು ನಮ್ ಇದ್ರಲ್ಲಿ. ಆಮೇಲೆ ಮಗ್ಗ ಇರುತ್ತಲ್ವಾ ಮಗ್ಗಕ್ಕೆಲ್ಲ ಕಾಯಿಗಳು ಕಟ್ತೀವಿ, ಹಣ್ಣುಗಳು ಕಾಯಿ ಅದು ಕರ್ಬು ಈಗ ಸೀತಾಫಲದ ಹಣ್ಣು ಎಲ್ಲ ಕಡ್ಡಿ ಇರುತ್ತಲ್ವಾ ಇಲ್ಲೇ ಸಮಯ ತಗೊಂಡ್ ಬರ್ತೀವಿ, ತಗೊಂಡ್ ಬಂದು ಎಲ್ಲ ಕಟ್ತೀವಿ ಮಗ್ಗಕ್ಕೆ ಹಳೆ ಕಂಬ ಕಟ್ಟಿ ಎಲ್ಲ ಪೂಜೆ ಮಾಡ್ತೀವಿ.
1: ಬಹಳ ವಿಶೇಷವಾಗಿ ಆಚರಿಸ್ತೀರಾ ಅಂದ್ರೆ ನನಗೆ ನೀವು ಹಬ್ಬದ ಆಚರಣೆ ಹೇಳಿದಾಗ ಸ್ಪೆಷಲ್ ಅಂತ ಅನ್ಸಿದ್ದು ಇಲಿಗಳಿಗೆ ಎಡೆ ಇಡ್ತೀರಾ ಅನ್ನೋದು.
0: ಹೌದು ಇಡ್ತೀವಿ.
1: ಇದನ್ನ ಕೇಳಿರ್ಲಿಲ್ಲ, ಖುಷಿ ಆಯ್ತು ಈ ತರ ಒಂದು ಆಚರಣೆ ನಡೆಯುತ್ತೆ ಗಣೇಶ ಹಬ್ಬಕ್ಕೆ ಅಂತ ಕೇಳಿ.
0: ಅದು ಆ ಕಡುಬು ನೋಡಕ್ಕೆ ತುಂಬಾ ಇಷ್ಟ ಆಗುತ್ತೆ, ಇಷ್ಟೇ ಉದ್ದ ಮಾಡೋದು
1: ಅಲ್ವಾ
0: ಹಾಗೆ ಮಾಡಿ ಅದು ಇಡ್ತೀವಿ.
1: ಗಣೇಶನ ವಾಹನ ಇಲ್ಲಿಗೆ ನೀವು ಎಡೆಯನ್ನ ಇಡ್ತೀರಾ ಹಬ್ಬಕ್ಕೆ. ಬಹಳ ಖುಷಿ ಆಯ್ತು ಕಮಲಮ್ಮ ಅವರೇ ನಿಮ್ಮ ಆಚರಣೆಯ ಬಗ್ಗೆ ಕೇಳಿ ತಿಳ್ಕೊಂಡು
0: ನಿಮ್ಮ ಹತ್ರ ಮಾತಾಡಿ
1: ಕರೆ ಮಾಡಿದಕ್ಕೆ ಧನ್ಯವಾದ. ಗೌರಿ ಗಣೇಶ ಹಬ್ಬದ ಪ್ರೀತಿಯ ಶುಭಾಶಯಗಳು ನಿಮಗೆ.
0: ಎಲ್ಲ ಕೇಳುವವರೆಗೂ ನಾನು ಪ್ರೀತಿಯ ನಮಸ್ಕಾರಗಳು.
1: ಥ್ಯಾಂಕ್ ಯು. ಸ್ನೇಹಿತರೆ ನೀವು ಕೂಡ ನಿಮ್ಮ ವಿಶೇಷ ಆಚರಣೆ ಅಂದ್ರೆ ನಾಳೆ ಹಬ್ಬವನ್ನು ಎಷ್ಟು ಸ್ಪೆಷಲ್ ಆಗಿ ಆಚರಿಸ್ತೀರಾ ಅನ್ನೋದನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ಹಾಗೆ ಸ್ನೇಹಿತರು ಯಾವ ನಂಬರ್ಗೆ ಕರೆ ಮಾಡಬೇಕು ಹೇಳಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, ನೋಟ್ ಮಾಡ್ಕೊಳ್ಳಿ, 0802237079 0802237079 ಈ ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದು. ಈಗ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಪ್ರೀತಿಯ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಹಬ್ಬದ ವಿಶೇಷ ಗಾನ ಭಜನಾ.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನ್ಯಾಯಾಧಿಪತಿ ತನ್ನ ಮತಿ ಮನಸ್ಸುಗಳನ್ನೆಲ್ಲ ಸ್ವೀಯ ಲಾಭಸ್ಮರಣೆಯುಳಿದು ವಿವಧಿಗಳ್ ನ್ಯಾಯಾಧಿಪತಿ ತನ್ನ ಮತಿ ಮನಸ್ಸುಗಳನ್ನೆಲ್ಲ ಸ್ವೀಯ ಲಾಭಸ್ಮರಣೆಯುಳಿದು ವಿವಧಿಗಳ್ ಆದಾಯ ನಿರ್ಣಯಕ್ಕೆ ಯೋಜಿಸುವಂತೆ ನೀಂ ಜಗದ ಶ್ರೇಯಸ್ಸಿ ಗುಜ್ಜುಗಿಸು ಮಂಕುತಿಮ್ಮ. ಆದಾಯ ನಿರ್ಣಯಕ್ಕೆ ಯೋಜಿಸುವಂತೆ ನೀಂ ಜಗದ ಶ್ರೇಯಸ್ಸಿ ಗುಜ್ಜುಗಿಸು ಮಂಕುತಿಮ್ಮ.

ಉದಾಹರಣೆಯನ್ನ ಕೊಡ್ತಾರೆ ಡಿ ಬಿ ಜಿ. ಒಬ್ಬ ನ್ಯಾಯಾಧೀಶ ಇದ್ದಾನೆ ಕೋರ್ಟಲ್ಲಿ, ನ್ಯಾಯ ಕೊಡಬೇಕಾದ್ರೆ ಯಾರು ಕಕ್ಷಿಗಳು ಬಂದಿದ್ದಾರೋ, ವಾದಿಗಳು ಬಂದಿದ್ದಾರೋ, ಎಲ್ಲರ ಮಾತನ್ನ ಕೇಳ್ತಾನೆ, ನ್ಯಾಯ ಎಲ್ಲಿದೆ ಅಂತ ಗುರುತಿಸ್ತಾನೆ, ಆ ನ್ಯಾಯ ದೊರಕಿಸಿಕೊಡೋ ಹಾಗೆ ಪ್ರಯತ್ನ ಮಾಡ್ತಾನೆ. ಆಗ ಮಾಡುವಾಗ, ಓಹೋ ನಾ ತೀರ್ಮಾನ ಹೀಗೆ ಕೊಟ್ಟರೆ ಅವನು 100 ಕೋಟಿ ಲಾಭ ಆಗುತ್ತಲ್ಲ, ನನಗೇನು ಪ್ರಯೋಜನ ಅಂತ ಅನ್ಕೊಳ್ಳೋದಿಲ್ಲ. ಸರ್ಕಾರದ ಪರವಾಗಿ ಕೆಲಸ ಮಾಡುವಾಗ, ನೋಡಿ ಇದು ಮಾಡೋದ್ರಿಂದ ಸರ್ಕಾರಕ್ಕೆ 1,000 ಕೋಟಿ ಉಳಿಸಿದೆ, ನನಗೇನು ಸಿಕ್ತು ಅಂತ ಅನ್ನೋದಿಲ್ಲ. ಹಾಗೆ ನಾವು ಬದುಕಬೇಕು ಅಂತ. ಆ ಮಾತು ನೋಡಿ ಎಷ್ಟು ಚೆನ್ನಾಗಿದೆ, ನ್ಯಾಯಾಧಿಪತಿ ತನ್ನ ಮತಿ ಮನಸ್ಸುಗಳನ್ನೆಲ್ಲ ಸ್ವೀಯ ಲಾಭ ಸ್ಮರಣೆಯುಳಿದು, ನೋಡಿ ನ್ಯಾಯಾಧಿಪತಿ ತನ್ನ ಬುದ್ಧಿಗಳನ್ನು ಮನಸ್ಸುಗಳನ್ನು ಏನು ಮಾಡ್ತಾನೆ, ತನ್ನ ಸ್ವಂತ ಲಾಭದ ಚಿಂತನೆಯನ್ನು ತೆಗೆದುಬಿಟ್ಟು ಆ ವಿವಾದಿಗಳು ಕಕ್ಷಿಗಳು ಅವರ ದಾಯ ನಿರ್ಣಯಕ್ಕೆ, ಅವರ ಆಸ್ತಿ ದಾಯ ಅಂದರೆ ಆಸ್ತಿ, ಅವರ ಸ್ವತ್ತು, ಅವರ ಆಸ್ತಿ ನಿರ್ಣಯಕ್ಕೆ ಯೋಜಿಸುವಂತೆ ತನ್ನ ಬುದ್ಧಿ ಮನಸ್ಸುಗಳನ್ನು ಮಾಡಿ ಕಕ್ಷಿಗಳಿಗೆ ಯಾವುದು ನ್ಯಾಯವೋ ಹಾಗೆ ಒದಗಿಸಿಕೊಡೋ ಹಾಗೆ, ತನ್ನ ಲಾಭವನ್ನು ಚಿಂತೆ ಮಾಡದ ಹಾಗೆ ನಾವು ಕೂಡ ಹಾಗೆ ಬದುಕಬೇಕು ಅಂತ. ನೀಂ ಜಗದ ಶ್ರೇಯಸ್ಸಿಗೆ ಉಜ್ಜುಗಿಸು ಮಂಕುತಿಮ್ಮ, ನೀನು ಕೂಡ ಜಗತ್ತಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಜೀವನ ಮಾಡು. ನನಗೇನು ಲಾಭ ಅಂತನ್ಬೇಡ, ಜಗತ್ತಿಗೋಸ್ಕರ ಶ್ರಮ ಪಡುವುದು, ಜಗತ್ತಿನ ಶ್ರೇಯಸ್ಸಿಗೋಸ್ಕರ ಶ್ರಮ ಪಡುವುದು ನಿನ್ನ ಜೀವನದ ಉದ್ದೇಶ ಆಗಲಿ ಅಂತ ಡಿ ವಿಜಿ ಹೇಳ್ತಾರೆ.

ಪೌರುಷಾಶ್ವಕ್ಕಾಸೆ ಚಾಟಿ ಭಯ ಕಡಿವಾಣ ಹಾರಾಟ ವದರದ ವೇದೆಗಳ ನಡುವೆ. ಪೌರುಷಾಶ್ವಕ್ಕಾಸೆ ಚಾಟಿ ಭಯ ಕಡಿವಾಣ ಹಾರಾಟ ವದರದ ವೇದೆಗಳ ನಡುವೆ. ಧೀರ ನೇರಿರೆ ಹೊಡೆತ ಕಡಿತವಿಲ್ಲದೆ ಗುರಿಗೆ ಸಾರುವುದು ನೈಜದಿಂ ಮಂಕುತಿಮ್ಮ. ಧೀರ ನೇರಿರೆ ಹೊಡೆತ ಕಡಿತವಿಲ್ಲದೆ ಗುರಿಗೆ ಸಾರುವುದು ನೈಜದಿಂ ಮಂಕುತಿಮ್ಮ.

ಎರಡು ಗುಣಗಳು ನಮ್ಮನ್ನ ಪ್ರೋತ್ಸಾಹಿಸ್ತವೆ, ತೊಂದರೆ ಕೊಡುತ್ತದೆ ಅಂತ ಹೇಳ್ತಾರೆ. ಬುದ್ಧ ಹೇಳ್ದ ನಮ್ಮ ಎಲ್ಲ ದುಃಖಕ್ಕೂ ಮೂಲ ಕಾರಣ ಆಸೆ ಅಂತ. ಅದನ್ನೆಷ್ಟು ಚಂದ ಹೇಳ್ತಾರೆ, ಪೌರುಷಾಶ್ವಕ್ಕೆ ಆಸೆ ಚಾಟಿ. ಪೌರುಷ ಅನ್ನುವಂಥ ಒಂದು ಕುದುರೆ ಇದೆ ನಮ್ಮ ಹತ್ರ, ಸಾಧನೆ ಮಾಡಬೇಕು ಅಂತ ತುಡಿತಾ ಇರ್ತದೆ, ಅದಕ್ಕೆ ಆಸೆ ಅನ್ನುವಂಥದ್ದು ಚಾಟಿ. ನೋಡಿ, ಕುದುರೆ ಓಡಬೇಕಾದ್ರೆ ಚಾಟಿಲಿ ಹೊಡೆದ ತಕ್ಷಣ ಜೋರಾಗಿ ಓಡುತ್ತೆ, ಗೊತ್ತು ಯಜಮಾನಿಗೆ ಇನ್ನೂ ಬೇಗ ಹೋಗಬೇಕಾಗಿದೆ ಅಂತ ಗೊತ್ತಾಗುತ್ತೆ ಚಾಟಿ ಹೊಡೆದ ತಕ್ಷಣ. ಆದರೆ ಪ್ರೀತಿಯಿಂದ ಓಡೋದಲ್ಲ ಅದು, ಚಾಟಿಯಿಂದ ಪೆಟ್ಟು ಬಿದ್ದಾಗ ಓಡುತ್ತೆ ಚಾಟಿ, ಇನ್ನೊಂದ್ಸಲ ಬೀಳಬಾರದು ಅಂತ ಗಾಬರಿಗೆ ಓಡುತ್ತೆ. ಅದ್ರ ಜೊತೆಗೆ ಭಯ ಕಡಿವಾಣ, ಲಗಾಮ್ ಇದೆಯಲ್ಲ ಭಯ ಅನ್ನುವಂಥದ್ದು. ನೋಡ್ಬೇಕು, ಕುದುರೆಗೊಂದ್ಸಲ ಭಯ ಆದರೆ ಮುಂದಿನ ಕರಡು ಕಾಲು ಮೇಲೆತ್ತಿ ಮೇಲೆ ಕೂತವನ್ನು ಕೆಡಬಿಡ್ತದೆ. ಹಾಗೆ ಎರಡು ಗುಣಗಳಿದ್ದಾವೆ ನಮ್ಮಲ್ಲಿ, ಒಂದು ಆಸೆ, ಒಂದು ಕಡಿವಾಣ ಭಯ. ಒಂದು ಆಸೆ ನಮ್ಮನ್ನು ಓಡಿಸುತ್ತೆ, ಭಯ ನಮ್ಮನ್ನು ಓಡೋದು ನಿಲ್ಲಿಸುತ್ತೆ. ಹಾರಾಟ ಒದರದು ಆ ವೇದೆಗಳ ನಡುವೆ. ಈ ಎರಡು ನೋವಿದ್ದಾವಲ್ಲ, ಎರಡೂ ನೋವೇ ಅವು. ಆಸೆನೂ ನೋವೇನೆ, ಭಯ ಅಂತೂ ನೋವೇನೆ. ಈ ಎರಡು ನೋವುಗಳ ಮಧ್ಯೆ ಅದರ ಹಾರಾಟ ಆಡ್ತಾ ಇರ್ತದೆ. ಆದರೆ ಧೀರ ನೇರಿರೆ, ಇದು ಬಹಳ ಮುಖ್ಯವಾದಂತಹ ಮಾತು. ಆದರೆ ಕುದುರೆಯನ್ನ ಧೀರ ಏರಿದ್ದಾಗಿದ್ರೆ ಹೊಡೆತ ಕಡಿತವಿಲ್ಲದೆ ಗುರಿಗೆ ಸಾರುವುದು ನೈಜ ದಿಮ್ಮಂಕುತಿಮ್ಮ. ಅದಕ್ಕೆ ಹೊಡೆತಾನು ಚಾಟಿ ಹೊಡೆತಾನು ಬೇಕಾಗಿಲ್ಲ, ಅದಕ್ಕೆ ಕಡಿತಾನು ಬೇಕಾಗಿಲ್ಲ, ಭಯದ ಕಡಿತ ಬೇಕಾಗಿಲ್ಲ. ಯಾವಾಗ ಧೀರ ನೇರಿರೆ, ಹಾಗಾದ ಧೀರ ಯಾರು ಅಂತ ಬರುತ್ತೆ. ಯಾವ ಧೀರ ಆಸೆಗಳನ್ನ ದಾಟಿ

0: ಇದ್ದಾನೋ, ಭಯವನ್ನು ಮೀರಿದ್ದಾನೋ ಅವನು ಧೀರ. ಆಸೆಗಳ ಚಿಂತೆ ಇಲ್ಲ, ಭಯಗಳ ವ್ಯಾಪಾರ ಇಲ್ಲ, ಅಂಥವನು ಧೀರ. ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳ್ತಾರೆ, ಕೊಟ್ಟ ಕುದುರೆಯ ನೇಲರದವನು ಧೀರನೂ ಅಲ್ಲ ವೀರನೂ ಅಲ್ಲ. ಯಾವ ಕುದುರೆ ಕೊಟ್ಟರು ಕೂಡ ಅದಕ್ಕೆ ಭಯದ ಆತಂಕ ಇಲ್ಲ, ಆಸೆಯ ಆಸೆ ಇಲ್ಲ. ಎರಡೂ ಬಿಟ್ಟು ಹೋದಾಗ ಹೊಡೆತ ಕಡಿತವಿಲ್ಲದೆ ಜೀವನ ಸುಸೂತ್ರವಾಗಿ ಸಾಗ್ತದೆ. ಸಾರುವುದು ನೈಜದಿಂ, ಅತ್ಯಂತ ನೈಜವಾಗಿ ಜೀವನ ನಡ್ಕೊಂಡು ಹೋಗ್ತದೆ. ತಾವು ಗಮನಿಸಿ, ಆಸೆಯ ತುಡಿತಕ್ಕೆ ಓಡುತ್ತಿರಬೇಕಾದ್ರೆ ಎಷ್ಟು ಟೆನ್ಷನ್ ಆಗ್ತದೆ, ಎಷ್ಟು ಗಾಬರಿ ಗಾಬರಿ ಗಾಬರಿ, ಸಾಧಿಸ್ಬೇಕು ಸಾಧಿಸ್ಬೇಕು ಅಂತ. ಅದರ ಜೊತೆಗೆ ಭಯ ಇದ್ದಾಗ ಯಾವುದೂ ಮಾಡಬಾರ್ದು ಅಂತ ಉತ್ಸಾಹ ಬರಲ್ಲ. ಎರಡನ್ನು ದಾಟಿ ನಿಂತಾಗ ನೈಜವಾಗಿ ಜೀವನ ನಡೀತದೆ ಅನ್ನುವಂಥ ಮಾತನ್ನು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಈಗ ಸಮಯ ಆಗಿದೆ 7:31. ಈಗ ಕೇಳಿ ಮಕ್ಕಳ ಕ್ಯಾನ್ಸರ್ ಕುರಿತಾದ ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ.
3: ಆಕಾಶವಾಣಿ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
4: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನು ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
2: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಇದುವರೆಗೆ ಮಕ್ಕಳ ಕ್ಯಾನ್ಸರ್ ಕುರಿತಾದ ಜಾಗೃತಿ ಕಾರ್ಯಕ್ರಮವನ್ನ ಕೇಳಿದ್ರಿ. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 7:44:40 ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳ್ತೀರಾ ಸ್ನೇಹಿತರೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ ಮಾತ್ರವಲ್ಲ, ಪರಿಹಾರ ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬ್ರಿಕ್ಸ್ ಶೃಂಗಸಭೆ ನೇಪಥ್ಯದಲ್ಲಿ ವಿವಿಧ ವಿಶ್ವ ನಾಯಕರೊಂದಿಗೆ ನರೇಂದ್ರ ಮೋದಿ ಸಮಾಲೋಚನೆ. ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟಗಳಿಂದ ಇದೇ 17ರಿಂದ ಸೇವಾ ಸಂಕಲ್ಪ ಅಭಿಯಾನ. ಭಾರತದ ಮಹಿಳಾ ಹಾಗೂ ಪುರುಷರ ತಂಡಕ್ಕೆ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿ. ವಾರ್ತೆಗಳ ವಿವರ. ಬ್ರಿಕ್ಸ್ ಒಕ್ಕೂಟ ತನ್ನ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಮಾನವೀಯತೆಗೆ ಕೊಡುಗೆ ನೀಡಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ಮುಕ್ತಾಯಗೊಂಡ 18ನೇ ಬ್ರಿಕ್ಸ್ ಸಮಾರೋಪ ಅಧಿವೇಶನದಲ್ಲಿ ಅವರು ಮಾತನಾಡಿದರು. ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ ಮಾತ್ರವಲ್ಲದೆ ಪರಿಹಾರಗಳ ಪರಿಸರ ವ್ಯವಸ್ಥೆಯಾಗಿದೆ. ಕಳೆದ 2 ದಿನಗಳಲ್ಲಿ ನಡೆದ ಚರ್ಚೆಗಳು ಈ ನಂಬಿಕೆಯನ್ನು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ ಮತ್ತು ಸಹಕಾರ, ಸುಸ್ಥಿರತೆ ಕುರಿತಾದ ಬ್ರಿಕ್ಸ್ ಅಧಿವೇಶನದ ಇಂದು ಸಮಾರೋಪ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ, ಶೃಂಗಸಭೆಯಲ್ಲಿ ಅಂಗೀಕರಿಸಲಾದ ನವದೆಹಲಿ ಘೋಷಣೆ, ಹಂಚಿಕೆಯ ದೃಷ್ಟಿಕೋನ ಮತ್ತು ಭವಿಷ್ಯದ ಸಹಕಾರಕ್ಕೆ ಸ್ಪಷ್ಟ ನಿರ್ದೇಶನ ನೀಡುತ್ತದೆ ಎಂದು ಆಶಯ ವ್ಯಕ್ತಪಡಿಸಿದರು. ಶೃಂಗಸಭೆಯ ಎಲ್ಲಾ ನಿರ್ಣಯಗಳನ್ನು ಕಾಲಮಿತಿ ಕ್ರಿಯಾ ಯೋಜನೆಯೊಂದಿಗೆ ನಿಗದಿತ ಪರಿಣಾಮ ಬೀರುವ ರೀತಿಯಲ್ಲಿ ತಲುಪಿಸುವ ಅಗತ್ಯವಿದೆ ಎಂದು ಹೇಳಿದರು. ಬ್ರಿಕ್ಸ್ ಕಾರ್ಯ ಚೌಕಟ್ಟು ಕೇವಲ ದಾಖಲೆಯಾಗದೆ ನಿಜ ಜೀವನದಲ್ಲಿ ಗಮನಾರ್ಹ ಪರಿಣಾಮ ಬೀರುವುದನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಬ್ರಿಕ್ಸ್ ದೇಶಗಳು ಒಂದಾಗಿ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು.
1: ಹಮ್ ಆಶಾ ಕರ್ತೆ ಹೇ ಇಸ್ ಸಮಿಟ್ ಸೆ ಉಸ್ಮೇ ಅಡಾಪ್ಟ್ ಕಿಯಾ ಗಯಾ ನ್ಯೂ ದಿಲ್ಲಿ ಡಿಕ್ಲರೇಷನ್ ಹಮಾರೆ ಶೇರ್ಡ್ ವಿಷನ್ ಔರ್ ಫ್ಯೂಚರ್ ಕೋಆಪರೇಷನ್ ಕೋ ಸ್ಪಷ್ಟ ದಿಶಾ ದೇಗಾ ಹಮೇ ಸಭಿ ಔಟ್ಕಮ್ಸ್ ಕೋ ಸಮಯಬದ್ಧ ಆಕ್ಷನ್ ಔರ್ ಲಾಸ್ಟ್ ಮೈಲ್ ಇಂಪ್ಯಾಕ್ಟ್ ಸೆ ಜೋಡನಾ ಹೋಗಾ ಹಮಾರೆ ಫ್ರೇಮ್ವರ್ಕ್ ಫೈಲ್ ಸೆ ಆಗೇ ಬಡ್ಕರ್ ರಿಯಲ್ ಲೈಫ್ ಮೇ ಇಂಪ್ಯಾಕ್ಟ್ ಪೈದಾ ಕರೆ ಇಸ್ಕೆ ಲಿಯೆ ಹಮ್ ಸಬ್ ಮಿಲ್ಕರ್ ಕಾಮ್ ಕರೆಂಗೆ.
0: ಬ್ರಿಕ್ಸ್ ಒಕ್ಕೂಟ ತನ್ನ 3ನೇ ದಶಕಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂದರ್ಭವನ್ನು ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಅವರು, ಜಗತ್ತು ಒಕ್ಕೂಟದಿಂದ ಕೇವಲ ಯೋಜನೆ ಮತ್ತು ಬದ್ಧತೆಯನ್ನು ಮಾತ್ರ ನಿರೀಕ್ಷಿಸದೆ ಗಮನಾರ್ಹ ಫಲಿತಾಂಶವನ್ನು ನಿರೀಕ್ಷಿಸುತ್ತಿದೆ. ಬ್ರಿಕ್ಸ್ ಈ ನಿರೀಕ್ಷೆಗಳನ್ನು ಒಗ್ಗಟ್ಟಿನ ಪ್ರಯತ್ನದ ಮೂಲಕ ಸಾಕಾರಗೊಳಿಸುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬ್ರಿಕ್ಸ್ನ ಮುಂದಿನ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಚೀನಾಕ್ಕೆ ಪ್ರಧಾನಿ ಅವರು ಶುಭ ಕೋರಿದರು. ನವದೆಹಲಿ ಶೃಂಗಸಭೆಯನ್ನು ಎಲ್ಲಾ ಬ್ರಿಕ್ಸ್ ದೇಶಗಳು ಹಾಗೂ ಸಹಭಾಗಿ ದೇಶಗಳು ಯಶಸ್ವಿಗೊಳಿಸಿದೆ ಎಂದು ಶ್ಲಾಘಿಸಿದರು. ಸಂಬಂಧಪಟ್ಟ ಎಲ್ಲಾ ದೇಶಗಳು ಸಕ್ರಿಯವಾಗಿ ಭಾಗವಹಿಸಿ ಮೌಲ್ಯಯುತ ಕೊಡುಗೆ ನೀಡಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಭಾರತ ಮಂಟಪಂನಲ್ಲಿ ಶೃಂಗಸಭೆಯ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಪರಸ್ಪರ ಸಂಪರ್ಕಿತ ಇಂದಿನ ಜಗತ್ತಿನಲ್ಲಿ ಸಾಂಕ್ರಾಮಿಕ ರೋಗಗಳು, ಹವಾಮಾನ ಬದಲಾವಣೆ ಮತ್ತು ಪೂರೈಕೆ ಸರಪಳಿಯಲ್ಲಿನ ವ್ಯತ್ಯಯ ಯಾವುದೇ ಒಂದು ವಲಯಕ್ಕೆ ಸೀಮಿತವಾಗಿಲ್ಲ. ಹೀಗಾಗಿ ಒಕ್ಕೂಟದ ಸದಸ್ಯ ರಾಷ್ಟಗಳು ಸ್ಥಿತಿಸ್ಥಾಪಕ ವರ್ಧನೆಗೆ ಒತ್ತು ನೀಡಬೇಕೆಂದರು. ಸಾಂಕ್ರಾಮಿಕ ರೋಗಗಳ ತಡೆ ಮತ್ತು ಪ್ರತಿಕ್ರಿಯಾ ಉಪಚಾರಗಳಿಗಾಗಿ ಬ್ರಿಕ್ಸ್ ಸಮಗ್ರ ಮುನ್ನೆಚ್ಚರಿಕೆ ವ್ಯವಸ್ಥೆ ರೂಪಿಸುವ ಬಗ್ಗೆ ಒಮ್ಮತಾಭಿಪ್ರಾಯಕ್ಕೆ ಬರಲಾಗಿದೆ ಎಂದರು. ಸಣ್ಣ ಉದ್ದಿಮೆಗಳು, ಹಣಕಾಸು ಹಾಗೂ ಮಾರುಕಟ್ಟೆ ಸಂಪರ್ಕಕ್ಕಾಗಿ ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಸ್ಥಾಪನೆಗೆ ಉಪಕ್ರಮಗಳನ್ನು ಸ್ಥಾಪಿಸಲಾಗಿದೆ ಎಂದರು. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವದ ಧುರೀಣರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಿದರು. ಕಜಕಿಸ್ತಾನ ಅಧ್ಯಕ್ಷ ಕಾಸಿಮ್ ಜೊಮಾರ್ಟ್ ಟೊಕಾಯೆವೋ ಅವರೊಂದಿಗೆ ಭಾರತ ಮಂಟಪಂನಲ್ಲಿ ಇಂದು ದ್ವಿಪಕ್ಷೀಯ ಸಭೆ ನಡೆಸಿದ ಪ್ರಧಾನಿ ಅವರು, ಭಾರತ ಕಜಕಿಸ್ತಾನ ನಡುವಿನ ಸಂಬಂಧಗಳನ್ನು ನೆನಪಿಸಿ ಇತ್ತೀಚಿನ ವರ್ಷಗಳಲ್ಲಿ ದ್ವಿಪಕ್ಷೀಯ ಒಪ್ಪಂದಗಳು ಹೆಚ್ಚಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ರಾಜಕೀಯ, ವ್ಯಾಪಾರ, ರಕ್ಷಣೆ, ಸಂಪರ್ಕ, ಇಂಧನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಕಾರದ ಬಗ್ಗೆ ಉಭಯ ನಾಯಕರು ಪರಾಮರ್ಶೆ ನಡೆಸಿದರು. ಶಾಂತಿ, ಸ್ಥಿರತೆ ಹಾಗೂ ವಲಯದಲ್ಲಿನ ಸಮೃದ್ಧಿಗಾಗಿ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧಿಸುವ ಬದ್ಧತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದರು. ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭೋವೋ ಸುವಿಯಂತೋ ಅವರೊಂದಿಗೆ ಸಮಾಲೋಚನೆ ನಡೆಸಿ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಸಹಭಾಗಿತ್ವ ಬಲಪಡಿಸುವ ಚರ್ಚೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ

0: ಈಜಿಪ್ಟಿನ ಅಧ್ಯಕ್ಷ ಅಬ್ದಲ್ ಫತಾ ಎಲ್ ಸಿಸಿ ಹಾಗೂ ಫಿಲಿಪೈನ್ಸ್ನ ಅಧ್ಯಕ್ಷ ಫೆರ್ಡಿನೆಂಡ್ ಆರ್ ಮರ್ಕಸ್ ಜೂನಿಯರ್ ಜೊತೆಗೆ ಸಭೆ ನಡೆಸಿ ಚರ್ಚಿಸಿದರು. ದಕ್ಷಿಣ ಆಫ್ರಿಕಾ ಹಾಗೂ ಬರುಂಡಿ ಅಧ್ಯಕ್ಷರೊಂದಿಗೆ ಸಮಾಲೋಚನೆ ನಡೆಸಿದರು. ಕೇಂದ್ರ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಬ್ರಿಕ್ಸ್ ಶೃಂಗಸಭೆ ನೇಪಥ್ಯದಲ್ಲಿ ಇಂದು ಉಜ್ಬೇಕಿಸ್ತಾನ ಗಣರಾಜ್ಯದ ಉಪಪ್ರಧಾನಮಂತ್ರಿ ಹಾಗೂ ಆರ್ಥಿಕ ಮತ್ತು ಹಣಕಾಸು ಸಚಿವ ಜಮ್ಶೀದ್ ಕುಚ್ ಕರೋ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ಆರ್ಥಿಕ ಮತ್ತು ಹಣಕಾಸು ಸಹಕಾರ ಬಲಪಡಿಸುವ ಬಗ್ಗೆ ಮಾತುಕತೆ ನಡೆಸಲಾಯಿತು ಎಂದು ನಿರ್ಮಲಾ ಸೀತಾರಾಮನ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ತಿಗೊಳಿಸುತ್ತಿರುವ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಎನ್ಡಿಎ ಸೇರಿದಂತೆ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ದೇಶಾದ್ಯಂತ ಇದೇ 17 ಒಂದು ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ನಡೆಸಲಿವೆ. ಗೃಹ ಸಚಿವ ಅಮಿತ್ ಶಾ ಮುಂಬೈನಲ್ಲಿ ಇಂದು ಈ ವಿಷಯ ತಿಳಿಸಿದ್ದಾರೆ. ಜನರ ಸಹಭಾಗಿತ್ವದ ಮೂಲಕ ವಿಕಸಿತ ಭಾರತಕ್ಕೆ ಕೊಡುಗೆ ನೀಡುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಇದೇ 17 ಪ್ರಧಾನಿ ಮೋದಿ ಅವರ ಜನ್ಮದಿನವಾಗಿದ್ದು ಅವರು ಅಕ್ಟೋಬರ್ ತಿಂಗಳಿನಲ್ಲಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ತಿಗೊಳಿಸುತ್ತಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟೀಯ ಮಾನವ ಹಕ್ಕು ಸಂಸ್ಥೆಗಳ ಹಿರಿಯ ನಿರ್ವಾಹಕರಿಗಾಗಿ ಆಯೋಜಿಸಲಾದ 6 ದಿನಗಳ ಭಾರತೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಕಾರ್ಯಕಾರಿ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮ ನಾಳೆ ಆರಂಭವಾಗಲಿದೆ. ರಾಷ್ಟೀಯ ಮಾನವ ಹಕ್ಕು ಆಯೋಗ ವಿದೇಶಾಂಗ ವ್ಯವಹಾರ ಸಚಿವಾಲಯದ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದು ಸಮಾರೋಪ ಕಾರ್ಯಕ್ರಮ 19 ನಡೆಯಲಿದ್ದು ರಾಷ್ಟೀಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮಾನವ ಹಕ್ಕು ರಕ್ಷಣೆಯಲ್ಲಿ ವಿವಿಧ ದೇಶಗಳು ಅನುಸರಿಸುತ್ತಿರುವ ಉತ್ತಮ ಅಭ್ಯಾಸಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಸೇರಿದಂತೆ ಆಯಾ ದೇಶದ ಕಾಲಮಾನಕ್ಕೆ ಅನುಗುಣವಾಗಿ ಯೋಜನೆ ರೂಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಭಾರತದ ಮಹಿಳಾ ಹಾಕಿ ತಂಡ ಜೂನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಚೀನಾದ ಮೊಕೆಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿಂದು ಭಾರತ ಚೀನಾ ತಂಡವನ್ನು 1-0 ಅಂತರದಿಂದ ಮಣಿಸಿತು. ಭಾರತದ ಪರ ಸಾನಿಕಾ ಚಂದ್ರಕಾಂತ್ ಮಾನೆ 17 ನಿಮಿಷದಲ್ಲಿ ಹೊಡೆದ ಗೋಲು ಜಯಕ್ಕೆ ಕಾರಣವಾಯಿತು. ಇದರೊಂದಿಗೆ ಭಾರತ ಸತತ 3 ಬಾರಿ ಜೂನಿಯರ್ ಏಷ್ಯಾ ಕಪ್ ಗೆದ್ದುಕೊಂಡಂತಾಗಿದೆ. ಭಾರತದ ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ ಪ್ರಮೋದ್ ಭಗತ್ ಜಪಾನ್ ಅಂತಾರಾಷ್ಟೀಯ ಕ್ರೀಡಾಕೂಟದ ಪುರುಷ ಸಿಂಗಲ್ SL3 ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಇಂದು ನಡೆದ ಅಂತಿಮ ಪಂದ್ಯದಲ್ಲಿ ಪ್ರಮೋದ್ ಭಗತ್ ಭಾರತದವರೇ ಆದ ಉಮೇಶ್ ಕುಮಾರ್ ಅವರನ್ನು 21-16 21-8 ಅಂತರದಿಂದ ಪರಾಭವಗೊಳಿಸಿದರು. ಪ್ರಮೋದ್ ಭಗತ್ ಇದಲ್ಲದೆ ಪುರುಷರ ಡಬಲ್ಸ್ನಲ್ಲಿ ಸುಕಾಂತ್ ಕದಂ ಜೊತೆಗೂಡಿ ರಜತ ಪದಕ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ T20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಆರಂಭವಾಗಲಿದೆ. ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನ ಪುರುಷರ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ರಾಷ್ಟಗಳ ಒಕ್ಕೂಟ ಮಾತ್ರವಲ್ಲ, ಪರಿಹಾರ ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬ್ರಿಕ್ಸ್ ಶೃಂಗಸಭೆ ನೇಪಥ್ಯದಲ್ಲಿ ವಿವಿಧ ವಿಶ್ವ ನಾಯಕರೊಂದಿಗೆ ನರೇಂದ್ರ ಮೋದಿ ಸಮಾಲೋಚನೆ. ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟಗಳಿಂದ ಇದೇ 17 ಸೇವಾ ಸಂಕಲ್ಪ ಅಭಿಯಾನ. ಭಾರತದ ಮಹಿಳಾ ಹಾಗೂ ಪುರುಷರ ತಂಡಕ್ಕೆ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ?

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ನೂರ ಎರಡು ಪಾಯಿಂಟ್ ಒಂಬತ್ತು ಎಫ್ಎಂನಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 7:45:42. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶೇಷ ಗಾನ ಭಜನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾಳೆ ಹಬ್ಬ, ಹಾಗಾಗಿ ನಾಳೆ ಹಬ್ಬವನ್ನು ನೀವು ಎಷ್ಟು ವಿಶೇಷವಾಗಿ ಆಚರಿಸ್ತಾ ಇದ್ದೀರಾ, ಏನೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀರಾ, ನಿಮ್ಮ ಜೊತೆಗೆ ಹಂಚ್ಕೋಬಹುದು ಕರೆ ಮಾಡೋದ್ರ ಮೂಲಕ ಅಂತ ಹೇಳಿದೆ. ಈಗಾಗಲೇ ಸಾಕಷ್ಟು ಸ್ನೇಹಿತರು ಕರೆ ಮಾಡಿ ತಮ್ಮ ಆಚರಣೆಯ ಬಗ್ಗೆ ತಿಳಿಸಿದ್ರು. ಹಾಗೆ ನಮ್ಮ ಇನ್ಬಾಕ್ಸ್ನಲ್ಲಿ ಸಾಕಷ್ಟು ಸಂದೇಶಗಳು ಬಂದಿವೆ. ನಿಮ್ಮೆಲ್ಲರ ಸಂದೇಶಗಳನ್ನ ಸಂಜೆಯಿಂದ ಓದಬೇಕಾಗಿದೆ. ಸೊ ಎಲ್ಲ ಕಾರ್ಯಕ್ರಮಗಳಿಗೂ ನೀವು ಸಂದೇಶಗಳನ್ನ ಕಳಿಸಿದ್ದೀರಾ. ಎಲ್ಲರ ಸಂದೇಶಗಳನ್ನ ನೋಡ್ತಾ ಒಂದೆರಡು ಗೀತೆಗಳನ್ನ ಕೇಳ್ತಾ ಈಗ ಸಾಗುವಂತಹ ಸಮಯ. ರಾಟೆ ಚಿತ್ರದ ಗೀತೆ ಈಗ ಮುಡಿ ಬರ್ತಾ ಇದೆ. ಗೀತೆಯ ನಂತರ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಸ್ನೇಹಿತರೆ.

ಶ್ರೀಕಾಂತಪ್ಪ ಹುಲುಗಮ್ಮನವರ್ ಅಕ್ಷಯಪ್ಪರ್ ಗೋಕುಲ್ ರೋಡ್ ಹುಬ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿದ್ದಾರೆ ಇವರು. ಹಾಗೆ ಇವರ ನಂತರ ಹಲೋ ಮೇಡಮ್, ಶುಭ ಸಂಜೆಯ ನಮಸ್ಕಾರ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು ತುಂಬ ಇಷ್ಟ ಆಗ್ತಾ ಇದೆ ಅಂತ ಗೋವಿಂದ್ ಮೆನನ್ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಥಣಿಯಿಂದ ಅನಿತಾ ಚಂದ್ರಕಾಂತ್ ಅಂಬಟ್ಟ ಕುಟುಂಬದವರ ಸಂದೇಶ ಬಂದಿದೆ. ಹಾಗೆ ನಂಬರ್ ರನ್ನಿಂಗ್ ವಿತ್ 4982 ಇವರ ಸಂದೇಶ. ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಪತ್ತಾರ, ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಶುಭ ಮಂಗಳ ಚಿತ್ರದ ಹಾಡು ನಮಗೆ ತುಂಬ ಇಷ್ಟ ಆಯಿತು. ಪ್ರಸಾರ ಮಾಡಿದಂಥ ವಿವಿಧ ಭಾರತಿಗೆ ಹಾಗೂ ನಿರೂಪಕರಿಗೆ ಧನ್ಯವಾದಗಳು. ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಗುಳೇದ ಗುಡ್ಡದಿಂದ ವಿರೂಪಾಕ್ಷ ಇವರು ಸಂದೇಶವನ್ನು ಕಳಿಸಿ ಹಾಡುಗಳು ತುಂಬ ಸೊಗಸಾಗಿ ಮುಡಿ ಬರ್ತಾ ಇದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಓಳೆ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಇವರು ಗಣೇಶ ಹಬ್ಬದ ಬಗ್ಗೆ ತಿಳಿಸಿದ್ದಾರೆ. ನಮ್ಮನೆಯಲ್ಲಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಬನ್ನಿ ನಮ್ಮ ಮನೆಗೆ ಅಂತ ಇವರು ಕರೀತಾ ಇದ್ದಾರೆ. ಹಾಗೆ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ಚೆನ್ನಾಗಿದೆ ಮೇಡಮ್ ಅಂತ ಅರುಣಾ ಮೈತ್ರಿ ಜಿ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ ಹೇಳ್ತಾ ಇದ್ದಾರೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮಣ್ಣಿನ ಮೂರ್ತಿಯ ಮನೆಗೆ ತರೋಣ, ನಮ್ಮಿ ಪ್ರಕೃತಿಯ ನಾವು ಕಾಯೋಣ, ರಾಸಾಯನಿಕದ ಬಣ್ಣವ ತೊರೆದು ಹಸಿರ ಹಬ್ಬವ ಸಡಗರದಿ ಆಚರಿಸೋಣ ಅಂತ ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಣ್ಣಪ್ಪ ಪೂಜಾರಿ ಮಹಾಲಿಂಗಪುರ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಇವರು ಸ್ವಾಗತ ಸುಸ್ವಾಗತ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಪ್ರಸಾರವಾಗ್ತಾ ಇರುವಂತಹ ಮಧುರವಾದ ಕನ್ನಡ ಹಾಡುಗಳು ಚಂದನದ ಗೊಂಬೆಯಂತೆ ಮನಸೂರೆಗೊಳ್ಳುತ್ತಿವೆ ಅಂತ ಹೇಳ್ತಾ ಇದ್ದಾರೆ. ಭಾಗ್ಯ ಸುರೇಂದ್ರ ಯಶು ಹನು ಇವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಮಲ್ಲೇಶ್ವರದಿಂದ ಹಬ್ಬದ ಕುರಿತಾಗಿ ಸಂದೇಶ ಕಳಿಸಿದ್ದಾರೆ. ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಹಾಗೂ ಚಂದ್ರಶೇಖರ್ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು, ಹಾಮಾನಾಯಕ ಅವರ ಧ್ವನಿಯನ್ನು ಕೇಳಿ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಚನ್ನಪ್ಪ ಜೆ ಪಿ ನಗರ್ನಿಂದ ಶುಭ ಸಂಜೆ ಮೇಡಮ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನೂರ್ ಅವರ ಸಂದೇಶ ಬಂದಿದೆ. ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಬಹದ್ದೂರ್ ಚಿತ್ರದ ಈ ಹಾಡಿನ ನಂತರ.

ಮತ್ತಷ್ಟು ಸಂದೇಶಗಳನ್ನ ನೋಡುವಂತಹ ಸಮಯ. ಸಮಸ್ತ ಶ್ರೋತೃ ಬಾಂಧವರಿಗೆ ಮತ್ತು ಆಕಾಶವಾಣಿ ನಿರೂಪಕ ಬಂಧುಗಳಿಗೆ ನಮಸ್ಕಾರ ಮತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಶಾಲೆಯ ಪುಟ್ಟ ಮಕ್ಕಳು ಪರಿಸರ ಕಾಳಜಿಯಿಂದ ಮಣ್ಣಿನ ಗಣಪತಿ ಮೂರ್ತಿಯನ್ನು ತಾವೇ ನಿರ್ಮಿಸಿ ಪೂಜಿಸಲು ಅಣಿ ಮಾಡಿಕೊಂಡಿದ್ದಾರೆ. ನಮ್ಮ ಕಳಕಳಿಯ ಮಾತಿಗೆ ಪರಿಸರ ಕಾಳಜಿ ತೋರಿಸುವ ಆ ಪುಟಾಣಿ ಮಕ್ಕಳ ಮನಸ್ಥಿತಿಗೆ ನಿಜಕ್ಕೂ ಖುಷಿಯಾಗುತ್ತದೆ. ಈ ನಡೆ ಎಲ್ಲರಿಗೂ ವಿಶೇಷವಾಗಿ ಯುವಕರಿಗೆ ಸ್ಫೂರ್ತಿ ಆಗಲೆಂದು ಆಶಿಸುತ್ತೇನೆ ಅಂತ ಹೊಡೆಯನೂರು ಪರಮೇಶ್ ಅರಕಲ್ಗೂಡು ತಾಲೂಕಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸೊಗಸಾದ ಗೀತೆಗಳು ಮೇಡಮ್ ಅಂತ ನೇರಳಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರ ಸಂದೇಶ ಬಂದಿದೆ. ಕಾರ್ಯಕ್ರಮ ಚೆನ್ನಾಗಿತ್ತು, ಪ್ರಸಾರವಾದ ಹಾಡುಗಳು ಚೆನ್ನಾಗಿದ್ವು, ಸೂಪರ್ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಮೆಸೇಜ್ ಮಾಡಿದ್ದಾರೆ. ಸೋಮಶೇಖರ್ ಸೊಲ್ಲಾಪುರದಿಂದ ಅಜ್ಜಂಪುರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು, ಹಬ್ಬದ ಪ್ರಯುಕ್ತ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಪ್ರೇಮಲತಾ ವಜ್ರ ದ್ಯುತಿ ಬಿದರಹಳ್ಳಿಯಿಂದ ತುಂಬಾ ಸಂತೋಷ ಆಯಿತು ಮೇಡಮ್, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಸೂಪರ್ ಮೇಡಮ್, ವಿವಿಧ ಭಾರತಿ ಕೇಳ್ತಾ ಇದ್ದೀವಿ, ಎಲ್ಲ ಕಾರ್ಯಕ್ರಮಗಳು ಇಷ್ಟ ಆಗ್ತಾ ಇದೆ ಅಂತ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಯಲಚಗೆರೆಯಿಂದ ದೊಡ್ಡ ರಾಜ್ ಮತ್ತು ಪ್ರಜ್ವಲ್ ರಾಜ್ ಇವರ ಸಂದೇಶ ಬಂದಿದೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಮ್, ಕನ್ನಡ ರತ್ನ ಭಂಡಾರ ಹಾಗೆ ಹಳೆಯ ಹಾಡುಗಳು ಎಲ್ಲ ಕಾರ್ಯಕ್ರಮಗಳು ತುಂಬ ಇಷ್ಟ ಆಯಿತು, ಹಾಡುಗಳು ಸೂಪರ್ ಮೇಡಮ್ ಅಂತ ಮಮತಾ ಮೇಘ ಧ್ರುವ ಬಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಕುಕ್ಕನೂರು ಹರಿ ತಾಲೂಕು ಬೆದವಟ್ಟಿ ಗ್ರಾಮದಿಂದ ವೀರೇಶ್ ಬನ್ನಿಮಠ, ಇವತ್ತಿನ ಹಳೆಯ ಹಾಡುಗಳು ಚೆನ್ನಾಗಿತ್ತು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.

ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆ.

ನಂಬರ್ ಎಂಡಿಂಗ್ ವಿತ್ 2249 ಇವರ ಸಂದೇಶ ಬಂದಿದೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 1109 ಉಮೇಶ್ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ವಿಘ್ನ ವಿನಾಯಕನ ಆಶೀರ್ವಾದದಿಂದ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಎಲ್ಲ ಕೆಲಸಗಳು, ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗಲಿ ಅಂತ ಆಶಿಸೋಣ. ಹಾಗೆ ನಮ್ಮ ದಾರಿಯಲ್ಲಿರುವಂಥ ಅಡ್ಡಿ ಆತಂಕಗಳಾಗಿರ್ಬೋದು, ಅಡೆತಡೆಗಳಾಗಿರ್ಬೋದು, ಎಲ್ಲವೂ ಕೂಡ ದೂರ ಹೋಗಲಿ. ಹಾಗೆ ಪ್ರತಿಯೊಂದು ಕೆಲಸಗಳು ಕೂಡ ಸಂತೋಷದಿಂದ ಸಾಗಲಿ, ಹಾಗೆ ಯಶಸ್ಸನ್ನು ತಂದು ಕೊಡಲಿ ಅಂತ ಎಲ್ಲರೂ ಆಶಿಸೋಣ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಅನೇಕ ಸ್ನೇಹಿತರು ತಮ್ಮ ಊರಿನ ವಿಶೇಷ ಆಚರಣೆಯ ಬಗ್ಗೆ ತಿಳಿಸ್ಕೊಟ್ರು. ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮನ ಕೇಳ್ತಾ ಸಂದೇಶಗಳನ್ನ ಕಳಿಸ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀವಿ ಅಂತ ನೀವೆಲ್ಲರೂ ಕೂಡ ತಿಳಿಸಿದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಇಷ್ಟೊತ್ತು ಹಬ್ಬದ ವಿಶೇಷ ಗಾನ ಭಜನಾ ಕಾರ್ಯಕ್ರಮನ ಕೇಳ್ತಾ ಇದ್ರಿ. ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬ್ರಿಕ್ಸ್ ಒಕ್ಕೂಟ ತನ್ನ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಮಾನವೀಯತೆಗೆ ಕೊಡುಗೆ ನೀಡಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ಮುಕ್ತಾಯಗೊಂಡ 18ನೇ ಬ್ರಿಕ್ಸ್ ಸಮಾರೋಪ ಅಧಿವೇಶನದಲ್ಲಿ ಅವರು ಮಾತನಾಡಿ, ಬ್ರಿಕ್ಸ್ ರಾಷ್ಟಗಳ ಒಕ್ಕೂಟ ಮಾತ್ರವಲ್ಲದೆ ಪರಿಹಾರಗಳ ಪರಿಸರ ವ್ಯವಸ್ಥೆಯಾಗಿದೆ. ಕಳೆದ 2 ದಿನಗಳಲ್ಲಿ ನಡೆದ ಚರ್ಚೆಗಳು ಈ ನಂಬಿಕೆಯನ್ನು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವದ ಧುರೀಣರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಿದರು. ಕಜಕಿಸ್ತಾನ ಅಧ್ಯಕ್ಷ ಕಾಸಿಮ್ ಜೊಮಾರ್ಟೊ ಟೊಕಾಯೊವ ಅವರೊಂದಿಗೆ ಭಾರತ ಮಂಟಪಂನಲ್ಲಿ ಇಂದು ದ್ವಿಪಕ್ಷೀಯ ಸಭೆ ನಡೆಸಿದ ಪ್ರಧಾನಿ ಅವರು ಭಾರತ ಕಜಕಿಸ್ತಾನ ನಡುವಿನ ಸಂಬಂಧಗಳನ್ನು ನೆನಪಿಸಿ ಇತ್ತೀಚಿನ ವರ್ಷಗಳಲ್ಲಿ ದ್ವಿಪಕ್ಷೀಯ ಒಪ್ಪಂದಗಳು ಹೆಚ್ಚಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ತಿಗೊಳಿಸುತ್ತಿರುವ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಎನ್ಡಿಎ ಸೇರಿದಂತೆ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ದೇಶಾದ್ಯಂತ ಇದೇ 17ರಿಂದ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ನಡೆಸಲಿವೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದಲ್ಲಿ ಗಣೇಶ ಮೂರ್ತಿ ಮೆರವಣಿಗೆಗೆ ಸಂಬಂಧಿಸಿದಂತೆ ಪೊಲೀಸ್ ಅಧಿಕಾರಿಯೊಬ್ಬರು ನೀಡಿದ್ದಾರೆ ಎನ್ನಲಾದ ಹೇಳಿಕೆಯನ್ನು ವಿರೋಧಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಗದಗಿನ ಕೆಎಚ್ ಪಾಟೀಲ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯಲ್ಲಿಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ ಪಾಟೀಲ್ ಆಸ್ಪತ್ರೆಯ ವಿವಿಧ ವಿಭಾಗಗಳ ಅತ್ಯಾಧುನಿಕ ವೈದ್ಯಕೀಯ ಉಪಕರಣ ಹಾಗೂ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಲೋಕಾರ್ಪಣೆ ಮಾಡಿದರು. ನಿಷೇಧಿತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿಒಪಿ ಗಣೇಶ ವಿಗ್ರಹಗಳನ್ನು ಮಾರಾಟಕ್ಕೆ ದಾಸ್ತಾನು ಮಾಡಿದ ದಾವಣಗೆರೆಯ ಗೋದಾಮಿನ ಮೇಲೆ ದಾಳಿ ನಡೆಸಿರುವ ಮಹಾನಗರ ಪಾಲಿಕೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮಾರಾಟಗಾರನ ವಿರುದ್ದ ದೂರು ದಾಖಲಿಸಿದ್ದಾರೆ. ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ಪುರುಷರ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಅಫ್ಘಾನಿಸ್ತಾನ 3.2 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 33 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 8:03:28. ಇದು ಬೆಳ್ಳಿ ಬದುಕು ಕಾರ್ಯಕ್ರಮದ ಸಮಯ. ಇವತ್ತಿನ ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ಕೇಳಿ ರಂಗಭೂಮಿ ಕಿರುತೆರೆ ಹಾಗೂ ಸಿನಿಮಾ ನಟ ಗಣೇಶ್ ರಾವ್ ಕೇಸರ್ಕರ್ ಅವರೊಂದಿಗಿನ ಸಂದರ್ಶನ.
1: ಆಕಾಶವಾಣಿ
2: ಝುಮ್ದಗ ಝುಮ್ದಗ ಝುಮ್ದಗ ಝುಮ್ದಗ ಝುಮ್ದಗ ಝುಮ್ದಗ ಜಿಧಾ
3: ಢೋಲ್ ಢೋಲ್ ಝಂಗುರ
4: ಝುಮ್ದಗ ಝುಮ್ದಗ ಝುಮ್ದಗ ಜಿಧಾ
3: ಸಾರಿಗಮ ತಿಂಚರ.
5: ನಮಸ್ಕಾರ, ಇದು ಬೆಳ್ಳಿ ಬದುಕು ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಗಣೇಶ್ ರಾವ್ ಕೇಸರ್ಕರ್ ಹೆಸರನ್ನ ನೀವೆಲ್ಲ ಕೇಳಿರ್ತೀರಿ. ಒಂದ್ ವೇಳೆ ಹೆಸರು ಕೇಳದೇ ಇದ್ರೂ ಗಣೇಶ್ ರಾವ್ ಅವರ ಪರಿಚಯ ಅಂತೂ ಇದ್ದೇ ಇರುತ್ತೆ. ಧಾರಾವಾಹಿ ಸಿನಿಮಾಗಳಲ್ಲಿ ನಿರಂತರವಾಗಿ ನಮ್ಮ ಮನೆಯ ಟಿವಿಯಲ್ಲಿ ಬರ್ತಾನೆ ಇರ್ತಾರೆ. ಅವರು ಅಣ್ಣನಾಗಿ, ಅಳಿಯನಾಗಿ, ರಾಜಕಾರಣಿಯಾಗಿ, ಪೊಲೀಸ್ ಆಫೀಸರ್ ಆಗಿ ಅಥವಾ ಹೀರೋ ಹೀರೋಯಿನ್ಗೆ ಗೆಳೆಯನಾಗಿ ಗಣೇಶ್ ರಾವ್ ಅವರು ಸದಾ ಪ್ರತ್ಯಕ್ಷವಾಗಿರ್ತಾರೆ. ಈಗ ಸದ್ಯ ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ಕೂತು ಮಾತಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ ಮತ್ತೆ ನಮಸ್ಕಾರ ಸರ್.
6: ನಮಸ್ಕಾರ ಮೇಡಮ್, ಧನ್ಯವಾದಗಳು.
5: ಅಭಿನಂದನೆಗಳನ್ನ ಹೇಳಬೇಕು ನಿಮ್ಗೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ಟೆಲಿಫಿಲಂ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿದ್ದೀರಿ. ಅದಕ್ಕಾಗಿ ಎಲ್ಲರ ಪರವಾಗಿ ನಿಮ್ಗೆ ಪ್ರೀತಿಯ ಅಭಿನಂದನೆಗಳು.
6: ಧನ್ಯವಾದಗಳು.
5: ಗಣೇಶ್ ರಾವ್ ಕೇಸರ್ಕರ್ ಅಂತ ಹೇಳಿದ್ರೆ ಸರ್, ನಮಗ್ ಗೊತ್ತಿರೋ ಹಾಗೆ

0: ನಿಮ್ಮ ಶಾಲಾ ದಿನಗಳಲ್ಲಿ ಒಂದು ಫಂಕ್ಷನ್ನಲ್ಲಿ ಒಂದು ನಾಟಕದಲ್ಲಿ ನೀವು ಹುಡುಗಿ ಪಾತ್ರ ಮಾಡಬೇಕಾಗಿರುತ್ತೆ. ಆದರೆ ಆ ನಾಟಕದ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಡೈಲಾಗ್ ಡೆಲಿವರಿ ಇರಬಹುದು, ಆ್ಯಕ್ಟಿಂಗನ್ನೆಲ್ಲ ನೋಡಿಬಿಟ್ಟು ನಿಮ್ಮನ್ನು ನಾಟಕದ ಮೇಯ್ನ್ ರೋಲ್ಗೆ ಚೇಂಜ್ ಮಾಡ್ತಾರೆ. ಅಲ್ಲಿಂದ ಮುಂದೆ ನೀವು ಬಣ್ಣ ಹಚ್ತಾನೇ ಹೋಗ್ತೀರಿ. ಇದ್ರ ಬಗ್ಗೆ ನಮಗೆ ಒಂದಿಷ್ಟು ವಿವರವನ್ನು ತಿಳಿಸ್ಕೊಡಿ.
1: ಹೌದು ಮೇಡಮ್, ಪ್ರತಿ ಬಾರಿ ಶಾಲಾ ದಿನಗಳೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಸ್ಕೂಲ್ ಡೇ ಆನ್ಯುವಲ್ ಡೇ ಫಂಕ್ಷನ್ ಮಾಡ್ತಾರೆ. ಅವಾಗ ಮೈಸೂರು ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಹುಂಡ್ರಬಾಳು ಗ್ರಾಮ, ಅದು ಒಂಥರ ರಿಮೋಟ್ ಹಳ್ಳಿ. ಅದು ಮೇನ್ ರೋಡಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ರೋಡಿಂದ 1 ಕಿಲೋಮೀಟರ್ ಒಳಗಡೆ. ಬಸ್ಸಿನ ವ್ಯವಸ್ಥೆ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಯಾವುದೂ ಇಲ್ಲ, ಆಟೋ ಇಲ್ಲ, ಕಾರ್ ಯಾವುದೂ ಇಲ್ಲ. ಅಲ್ಲಿ ಇಲ್ಲಿ ಮೇನ್ ರೋಡಲ್ಲಿ ನಿಂತು ನಡೆದು ಬಸ್ ನಡ್ಕೊಂಡು ಹೋಗ್ಬೇಕು ನಾವು ಅಂತ ಗ್ರಾಮದಲ್ಲಿ. ಈಗ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಹುಂಡ್ರಬಾಳು ಆಗಿದೆ. ಆ ಸಮಯದಲ್ಲಿ 7th ವರೆಗೂ ನಮ್ಮೂರಲ್ಲೇ ಸ್ಕೂಲ್ ಇತ್ತು. 8th, 9th, 10th ಪಕ್ಕದ ಊರು ಮಧುವನಹಳ್ಳಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮಕ್ಕೆ ನಾವು ನಡ್ಕೊಂಡು ಬರಬೇಕಾಗಿತ್ತು, ಇಲ್ಲ ಸೈಕಲ್ ಬರಬೇಕಾಗಿತ್ತು. ಇಲ್ಲ ಒಂದು 50 ವರ್ಷ ಹಿಂದೆ ಅಂತ, 45-50 ವರ್ಷ ಹಿಂದೆ. ಸೊ ಈಗ ಸ್ವಲ್ಪ ರೋಡ್ಗಳು ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಲಿ ಪಕ್ಕದ ಊರಿಗೆ ಹೋದ್ರೆ ಏನಿದ್ರು 5:30-6 ಗಂಟೆ ಒಳಗಡೆ ನಾವು ಮನೆಗೆ ಸೇರ್ಕೊಂಡ್ಬಿಡ್ಬೇಕು. ಗ್ರಾಮ ಚೆನ್ನಾಗಿದೆ ನಮ್ದು, ಬೇರೆ ಯಾವುದೇ ನೀವು ಅಕ್ಕಪಕ್ಕದ ಹಳ್ಳಿಗಳು ಕಂಪೇರ್ ಮಾಡಿದ್ರು ಪ್ಲಾನ್ಡ್ ಹಳ್ಳಿ, ದೊಡ್ಡ ದೊಡ್ಡ ರೋಡ್ಗಳಿದಾವೆ. ನಮ್ಮ ಹಳ್ಳಿ ಹುಂಡ್ರಬಾಳು ಅವಾಗಲೇ ಪ್ಲಾನ್ಡ್ ಹಳ್ಳಿ. ಅದು
0: ಒಳ್ಳೇದಲ್ವಾ?
1: ರಾಜಬೀದಿ ಅಂದ್ರೆ ಒಂದು 40-60 ರೋಡ್, ಅದು ಎರಡು ರೋಡ್. ಅಲ್ಲಿ ಒಳಗಡೆ ಹೋದ್ಮೇಲೆ ಸ್ವಲ್ಪ ಚಿಕ್ಕ ಪುಟ್ಟ ರೋಡ್ಗಳಿದೆ, ಆ ಒಂದು ರಾಜಬೀದಿಗಳಿದೆ. ನಮ್ಮ
0: ಹಳ್ಳಿ ಚೆನ್ನಾಗಿದೆ,
1: ಹಳ್ಳಿ ಚೆನ್ನಾಗಿದೆ. ಬಟ್ ಆಧುನಿಕತೆ ಇನ್ನ ಬಂದಿರಲಿಲ್ಲ ಆ ಸಮಯದಲ್ಲಿ. ಸೊ ಅವಾಗ ಆಬ್ವಿಯಸ್ಲಿ ನಾವು ಮಧುರಳ್ಳಿಗೆ 8th ಸ್ಟ್ಯಾಂಡರ್ಡ್ ಬರಬೇಕಾಗಿತ್ತು. ಅಲ್ಲಿ ಆನ್ಯುವಲ್ ಡೇ ಫಂಕ್ಷನ್ಗೆ ಡ್ರಾಮಕ್ಕೆ ಸೆಲೆಕ್ಟ್ ಮಾಡ್ತಾ
0: ಇದ್ದೆ.
1: ಅಲ್ಲಿ ಮಧುರಳ್ಳಿನಲ್ಲಿ ಹೈಸ್ಕೂಲ್ ಓದೋವಾಗ ಡ್ರಾಮಾಗೆ ಸೆಲೆಕ್ಟ್ ಮಾಡ್ತಾರಲ್ಲ, ಆ ಥರ ಸೆಲೆಕ್ಟ್ ಮಾಡ್ತಾ ಇದ್ರು. ಬಟ್ ನಾನು ಪಕ್ಕದ ಹಳ್ಳಿಯವ್ರು ಅಂದ್ಬಿಟ್ಟು ನನಗೆ ಯಾರು ಸೆಲೆಕ್ಟ್ ಮಾಡಲಿಲ್ಲ. ಡ್ರಾಮಾ ಪ್ರಾಕ್ಟೀಸ್ ಮುಗಿಸ್ಕೊಂಡು ಕತ್ಲೆ ಆಗ್ಬಿಡುತ್ತೆ,
0: ಹೋಗೋದಕ್ಕೆ ಬರಕ್ಕೆ
1: ಹೋದ್ರೆ ಹೋಗಿ ತೊಂದರೆ ಆಗುತ್ತೆ, ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೆಲೆಕ್ಟ್ ಮಾಡಿರಲ್ಲ. ಬಟ್ ನನ್ನ ಹಠ ಅವ್ರಿಗೆ ಏನೋ ಸೆಲೆಕ್ಟ್ ಮಾಡಬೇಕು ಅನ್ನಷ್ಟು ಹಠ. ಆ ಹಠಕ್ಕೆ ಬಿದ್ದು ನಮ್ಮ ರಾಜು ಮಾಸ್ಟರ್ ಅಂತ ಈಗಲೂ ಚೆನ್ನಾಗಿದ್ದಾರೆ ಅವರು, ಮತ್ತೆ ಮಸನ್ ಶೆಟ್ಟಿ ಅಂತ ನಮ್ಮ ಹಾರ್ಮೋನಿಯಂ ಮಾಸ್ಟರ್, ಅವರು ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ಏನೋ ನನ್ನ ಹಠಕ್ಕೆ ನೋಡಿ ಹಠಕ್ಕೆ ಬಿದ್ದು ಒಂದು ಪಾತ್ರ ಕೊಟ್ಟರು, ಚಿಕ್ಕ ಪಾತ್ರ, ಅದಕ್ಕೆ ಜಾಸ್ತಿ ರಿಹರ್ಸಲ್ಗೆ ಬರಬೇಕಾಗಿರಲ್ಲ. ಸ್ವಲ್ಪ ಹೊತ್ತಿದ್ದು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕಂತ ಒಂದು ಹುಡುಗಿ ಪಾತ್ರನ. ಅವಾಗೆಲ್ಲ ಡ್ರಾಮಾಗಳು ನೋಡಿರ್ಬೋದು, ಹುಡುಗಿ ಪಾತ್ರ ಕೂಡ ಹುಡುಗರೇ ಮಾಡ್ತಾ ಇದ್ರು. ಅಷ್ಟು ಒಂದು ಮಡಿವಂತಿಕೆ ಬರ್ತಾ
0: ಇರಲಿಲ್ಲ,
1: ಮನೇಲಿ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅದೊಂದು ಪಾತ್ರಕ್ಕೆ ಸೆಲೆಕ್ಟ್ ಆದ ಡೈಲಾಗ್ ಪ್ರಾಕ್ಟೀಸ್ ನಡೀತಾ ಇತ್ತು. ಒಂದಿನ ನಮ್ಮ ಚಿಕ್ಕ ಮಾದಪ್ಪ ಅಂತ ಹೀರೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದ, ಬೇಸ್ತು ಬಿದ್ದ ಭಾವ ಅಂತ ನನ್ನ ಮೊದಲನೇ ಡ್ರಾಮ. ಆ ಒಂದು ಡ್ರಾಮಾದಲ್ಲಿ ಹೀರೋ ಪಾತ್ರ ಚಿಕ್ಕ ಮಾದಪ್ಪ ಅಂತ ಮಾಡ್ತಾ ಇದ್ದ. ಒಂದು 15 ದಿನ ರಿಹರ್ಸಲ್ ಆದ್ಮೇಲೆ ಆಟೋಮೆಟಿಕ್ ಒಂದಿನ ಅವನಿಗೇನೋ ಪಾಪ ಜ್ವರ ಏನೋ ಬಂತು, ಅವನು ಪ್ರಾಕ್ಟೀಸ್ಗೆ ಬರಲಿಲ್ಲ. ಬಟ್ ರಿಹರ್ಸಲ್ ಮಾಡಲೇಬೇಕಾಗಿತ್ತು. ಸೊ ರಿಹರ್ಸಲ್ ಮಾಡೋ ಟೈಮಲ್ಲಿ ಅವ್ರ ಒಂದು ರನ್ ತ್ರೂ ಅಂತ ಕೊಡ್ತೀವಿ ನಾವು, ಆ ಕ್ಯೂ ಕೊಡೋವಾಗ ನಾನು ಅವನ ಡೈಲಾಗ್ ಅನ್ನ ನೋಡ್ಕೊಳ್ದೆ
0: ಹೇಳ್ಬಿಟ್ರಿ,
1: ರಿಹರ್ಸಲ್ ತರಾನೇ ಮಾಡ್ತಾ ಇದ್ವಿ. ಸೊ ಅವ್ರಿಗೆ ನಮ್ಮ ಮಾಸ್ಟರ್ ಯಾಕೆ ಇವನೇ ಚೆನ್ನಾಗಿ ಮಾಡ್ತಾನಲ್ಲ ಯಾಕೆ ಅಂದ್ಬಿಟ್ಟು ಅವನಿಗೆ ಆ ಪಾತ್ರ ಇಂಟರ್ಚೇಂಜ್ ಮಾಡ್ಬಿಟ್ರು. ಸೊ ಆ ತರ ಒಂದು ಅವಕಾಶಗಳು ಸಿಕ್ಕಾಗ ಬಳಸ್ಕೊಂಡಾಗ ಅದು ನಮ್ಮ ಒಂದು
0: ಮುಂದೆ ನೀವು ಅಲ್ಲಿಂದ ನೀವು ಮುಂದೆ ಎಲ್ಲಾ ಕಡೆಗಳಲ್ಲೂ ಡ್ರಾಮಾದಲ್ಲಿ ಡಾನ್ಸ್ಗಳಿರಬಹುದು, ಭಾಷಣಗಳಲ್ಲಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾನೆ ಹೋಗ್ತೀರಿ. ಪಿ ಯು ಸಿ ಡಿಗ್ರಿ ಅದೆಲ್ಲ ಆಗ್ತಾ ಹೋದ ಹಾಗೆ ಹಾಗೇನೆ ನಿಮಗೆ ಕಿರುತೆರೆ ಮತ್ತೆ ಹಿರಿತೆರೆ ಅಲ್ಲಿ ಕೂಡ ಆಕ್ಟ್ ಮಾಡ್ತಾ ಹೋಗ್ತೀರಿ. ನಾವು ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಒಂದು ಹಾಡು ಕೇಳಬೇಕು ಅನ್ಸಿದ್ರೆ ಈಗ ಯಾವ ಹಾಡು ಕೇಳೋಣ ನಾವು?
1: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
0: ಅಣ್ಣ ಅವ್ರದ್ದು
1: ಎಸ್
0: ಬಹದ್ದೂರ್ ಗಂಡು ಸಿನಿಮಾದ ಹಾಡು ಕೇಳೋಣ. ಓಕೆ ಸರ್.

0: ಪಿ ಯು ಸಿ ಡಿಗ್ರಿ ಅದೆಲ್ಲ ಆಗ್ತಾ ಹೋದ ಹಾಗೆ, ಹಾಗೇನೆ ನಿಮಗೆ ಕಿರುತೆರೆ ಮತ್ತು ಹಿರಿತೆರೆ ಅಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಹೋಗ್ತೀರಿ, ಅಲ್ಲಿಂದ ಹೇಗೆ ಟಿ ವಿ ಧಾರಾವಾಹಿ ಕಡೆ ಬಣ್ಣ ಹಚ್ಚೋ ನಂಟು ಹೇಗೆ ಮುಂದುವರಿತು?
1: ನಂದು 8th, 9th, 10th ಡ್ರಾಮಾ ಮುಗಿದೋಯ್ತು ಮೇಡಮ್. ಆಮೇಲೆ ಅವಕಾಶ ಸಿಗಲಿಲ್ಲ ನನಗೆ. ನಮ್ಮ ತಂದೆ ಮಿಲಿಟ್ರಿ ಇದ್ದವರು, ಹಾಗೆ ಸ್ವಲ್ಪ ಅವ್ರು ಬಹಳ ಸ್ಟ್ರಿಕ್ಟು, ಅವ್ರು ಯಾವುದಕ್ಕೂ ಅವಕಾಶಗಳು ಕೊಡ್ತಾ ಇರಲಿಲ್ಲ, ನಮ್ಮನ್ನ ಎಲ್ಲೂ ಕಳಿಸ್ಕೊಡ್ತಾರಲ್ಲ,
0: ಎಜುಕೇಷನ್ ಮಾಡಿ,
1: ಎಜುಕೇಷನ್ ಮಾಡು ಮಾಡು ಅಂದ್ಕೊಂಡು 8th, 9th, 10th ಪಾಸ್ ಆದಮೇಲೆ ಪಿ ಯು ಸಿಗೆ ನಾವು ಮಹದೇಶ MGSV ಕಾಲೇಜ್ ಕೊಳ್ಳೇಗಾಲದಲ್ಲಿದೆ, MGSV ಕಾಲೇಜ್ ಆ ಕಾಲೇಜಿಗೆ ಸೇರಿಕೊಂಡ್ವಿ. ಪಿ ಯು ಸಿ ಆದಮೇಲೆ ಡಿಗ್ರಿಗೆ, ಫಸ್ಟ್ ಇಯರ್ ಡಿಗ್ರಿಗೆ ಮಹದೇಶ್ವರ ಕಾಲೇಜ್ ಸೇರಿಕೊಂಡ್ವಿ. ಆಮೇಲೆ ಅದು ಟಚ್
0: ನಿಂತೋಯ್ತು.
1: ಸರಿ, ಪಿ ಯು ಸಿ ಆಯಿತು, ಡಿಗ್ರಿ ಬರ್ದ ಮಧ್ಯದಲ್ಲೇ ಒಂದು ಅಪ್ಲಿಕೇಶನ್ ಬೆಂಗಳೂರಿಗೆ ಬರಬೇಕನ್ನೋ ಒಂದು ಆಸೆಗೆ, ಬೆಂಗಳೂರಿಗೆ ಬರಬೇಕಂತ ಆಸೆ, ಫಸ್ಟ್ ಪಿಕ್ಚರ್ ನೋಡಬೇಕಂತ ಆಸೆಗೆ, ಓದಬೇಕು, ಲೈಫ್ ಸೆಟ್ಲ್ ಮಾಡ್ಕೋಬೇಕು ಅಂತಲ್ಲ,
0: ಸಿನಿಮಾ ಕಡೆ
1: ಸಿನಿಮಾ ನೋಡಬೇಕು. ಇದನ್ನ ನಮ್ಮ ಫಿಲ್ಮ್
0: ಪೇಜಲ್ಲಿ
1: ಶುಕ್ರವಾರ ಬರ್ತಾ ಇತ್ತಲ್ಲ, ಅಲ್ಲಿ ನನ್ನ ಫೋಟೋ ಬರಬೇಕನ್ನೋ ಆಸೆ ಆವಾಗಿಂದ ನನಗೆ, ನನ್ನ ಫೋಟೋ ಬರೀ ಯಾವಾಗ ಬರುತ್ತೆ ಅಂತ. ಆ ಒಂದು ಫಿಲ್ಮ್ ನೋಡಬೇಕು ಅನ್ನೋ ಕಾರಣಕ್ಕೆ ಏನಾದ್ರೂ ಮಾಡಿ ಬೆಂಗಳೂರಿಗೆ ಸೇರ್ಕೋಬೇಕು ಅನ್ನೋ ಒಂದು ಒಂದು ಗೀಳ ಹುಚ್ಚ ಏನ್ ಬೇಕಾದ್ರೆ ಅನ್ಕೋಬಹುದು ನೀವು. ಅವತ್ತಿನ ಪ್ಯಾಷನ್ ನನಗೆ ಅದು. ಬೆಂಗಳೂರಿಗೆ ಒಂದು ಯಾವ್ದು ಟೆಕ್ನಿಕಲ್ ಕೋರ್ಸ್ಗೆ ಅಪ್ಲೈ ಮಾಡಿದ್ದೆ, ಅದು ನನಗೆ ಒಳಿತು ಸಿಕ್ತು. ಸೊ ಡಿಪ್ಲೊಮಾ ಕೋರ್ಸ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಬಿಟ್ಟು ಬೆಂಗಳೂರಿಗೆ ಶಿಫ್ಟ್ ಆದೆ. ನಾನು ಎಜುಕೇಷನ್ಲೇ ಮುಳುಗೋಗ್ಬಿಟ್ಟು, ಆಗ್ಲಿಲ್ಲ ಬೇರೆ ಎಲ್ಲೂ ಮನಸ್ಸು ಟರ್ನ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಲೈಫ್ ಸೆಟಲ್ ಮಾಡ್ಕೋಬೇಕಾಗಿತ್ತು. ಸೊ 3 ಇಯರ್ಸ್ ಕೋರ್ಸ್ ಆದ್ಮೇಲೆ
0: ಸ್ಟ್ರಿಕ್ಟ್ ಓದಬೇಕು ಅಂತ ಹೇಳ್ಬಿಟ್ಟಿದ್ರು.
1: ಹೌದೌದು, 3 ಇಯರ್ಸ್ ಕೋರ್ಸ್ ಆದ್ಮೇಲೆ ನಮ್ಮ ಹೆಚ್ ಎಲ್ ಅಲ್ಲಿ 1 ಇಯರ್ ಅಪ್ರೆಂಟಿಸ್ ಕೋರ್ಸ್ ಮಾಡಿದೆ. ಸೊ ಅದಾದ್ಮೇಲೆ ಸ್ವಲ್ಪ ಮನಸ್ಸು ನನಗೆ ಈ ಕಡೆ ಡ್ರಾಮಾ ಕಡೆ ಎಲ್ಲ ಮುಗ್ದಾಯ್ತು ಅನ್ಕೊಂಡೆ ನಾನು, ಕಂಟ್ಯಾಕ್ಟ್ ಇಲ್ಲ ಬೆಂಗಳೂರಲ್ಲಿ, ಅಲ್ಲಿ ಬಂದ್ ಬರೋಕ್ ಮೊದಲು ಏನೋ ಒಂದು ಆಸೆ ಇತ್ತು.

0: ಬಂದಾಗ ಏನೋ ಆಗ್ಬಿಡುತ್ತೆ, ಹೋಗಿದ ತಕ್ಷಣ ಏನೋ ಅವಕಾಶ ಸಿಕ್ಬಿಡುತ್ತೆ, ನಾವು ಆಕ್ಟಿಂಗ್ ಮಾಡ್ಬೋದು. ಬಟ್ ಇಲ್ಲಿ ಬಂದಾಗ ಸಮುದ್ರ ನೋಡಿ ನಾವೆಲ್ಲೋ ಒಂದ್ ಕಡೆ ಒಂದು ಧೂಳಿನ ಕಣ ತರ ಆಗ್ಬಿಟ್ವಿ. ಅವಾಗ ಅನ್ನಿಸ್ತು ಬೇಡಪ್ಪ ಇಲ್ಲಿ ನಮ್ ಲೈಫ್ ಸೆಟಲ್ ಮಾಡ್ಕೊಂಡ್ರೆ ಸಾಕು ಅಂದ್ಬಿಟ್ಟು ಡಿಪ್ಲೊಮಾ ಆದ್ಮೇಲೆ ಅಲ್ಲಿ ಸುಮಾರು ಕಡೆ ಅಪ್ಲಿಕೇಶನ್ ಹಾಕಿದೆ. ಯಾವುದು ನಮಗೆ ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ, ಯಾಕಂದ್ರೆ ಎಸ್ ಎಲ್ ಸಿ ನಲ್ಲಿ ಅಷ್ಟು ದೊಡ್ಡ ಹೈ ಮಾರ್ಕ್ಸ್ ಹೊಡಿತು ನಂದು. ಆ ಮಾರ್ಕ್ಸ್ ನೋಡಿದ ತಕ್ಷಣ ಆಯ್ತು ಬಿಸಾಕೋರು, ಅಷ್ಟೊಂದು ಎ ಮಾರ್ಕ್ಸ್. ಅಲ್ಲಿ ಓದಕ್ಕೆ ಪ್ರಾಬ್ಲಮ್ ಇತ್ತು. ಸೊ ಅವಾಗ ಡಿಸೈಡ್ ಮಾಡ್ಕೊಂಡು ಇದನ್ನ ನಾನು ಕೆಲಸ ಹುಡುಕೊಂಡೋದ್ರೆ ಪ್ರೈವೇಟ್ ಅಲ್ಲೂ ಸಿಗಲ್ಲ, ಗೌರ್ಮೆಂಟ್ ಅಂತೂ ಕನಸಿನ ಮಾತು ನಮಗೆ. ಯಶವಂತಪುರದಲ್ಲಿ ಒಬ್ರು ಮುನಸ್ವಾಮಿ ರೆಡ್ಡಿ ಅಂತಿದ್ದಾರೆ, ಹೆಚ್ ಮುನಸ್ವಾಮಿ ರೆಡ್ಡಿ ಅಂತ, ಅವರ ಮಕ್ಕಳು ಪರಿಚಯ ಆಯ್ತು. ನಮ್ಮ ಸರಸ್ವತಿ ಬಾಯಿ ಅಂತ ನಮ್ಮ ಅತ್ತಿಗೆ ಇದ್ದಾರೆ, ಅವ್ರ ಕಡೆಯಿಂದ ಅವ್ರ ಪರಿಚಯ ಆಯ್ತು. ದೊಡ್ಡ ಜಾಗ ಆಯ್ತು, ಅವ್ರು ಲ್ಯಾಂಡ್ ಲಾರ್ಡ್ ಅವರು. ಅಲ್ಲಿ ಒಂದು ಗ್ಯಾರೇಜ್ ಓಪನ್ ಮಾಡೋಣ, ಆಟೋಮೊಬೈಲ್ ಮಾಡಿದ್ದಲ್ಲ. ಸೊ ಗ್ಯಾರೇಜ್ ಓಪನ್ ಮಾಡೋಣ, ಸರ್ವಿಸ್ ಸ್ಟೇಷನ್ ಮತ್ತೆ ಗ್ಯಾರೇಜ್ ಎರಡು ಅದೇ ಜಾಗದಲ್ಲಿ ಓಪನ್ ಮಾಡಿದ್ವಿ. ಸೊ ಓಪನ್ ಮಾಡೋದು ಏನು ಹೊಸ ಪರಿಚಯ, ಯಾರು ಪರಿಚಯ ಅಲ್ಲ ನಮಗೆ. ಅಲ್ಲಿ ನಮ್ಮ ಅಕ್ಕನ ಮನೇಲಿ ಇದ್ವಿ, ನಮ್ಮ ಅಕ್ಕ ಬಾವ ನಮ್ಮನ್ನು ಕರ್ಕೊಂಬಂದು ಬೆಂಗಳೂರಲ್ಲಿ ಬೆಳೆಸಿದವರೇನೆ. ಇವತ್ತು ಈ ಜಾಗದಲ್ಲಿ ಕೂತ್ಕೊಂಡು ಇಷ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಬಾವ ಗೋವಿಂದರಪ್ಪ ಅವರು ಮತ್ತೆ ಹೇಮಂತ್ ಕುಮಾರಿ ಅಂತ ನಮ್ಮ ಅಕ್ಕ ಅವ್ರ ಕಾರಣ ಆಗ್ತಾರೆ. ಅವರು ನಾನು ಇವತ್ತು ಯಾವತ್ತೂ ನೆನೆಸ್ಕೋಬೇಕು ನಾನು. ಸೊ ಅವರ ಒಂದು ಆಶೀರ್ವಾದದಿಂದ ಅಲ್ಲೊಂದು ಕೆಲಸ ನಾನು ಸ್ವಂತ ಓಪನ್ ಮಾಡಿದೆ. ನಾನು ಆಟೋಮೊಬೈಲ್ ಬಿಸ್ನೆಸ್ ಅಲ್ಲಿ ಅಂದ್ರೆ ಬರೀ ಸರ್ವಿಸ್ ಸ್ಟೇಷನ್ ಅಂದ್ರೆ ಗಾಡಿಗಳನ್ನ ತೊಳೆಯುವಂತ ಕೆಲಸ, ವಾಷಿಂಗ್ ಮಾಡ್ತಾ ಆಟೋಗಳು ಶುರು ಮಾಡಿದೆ. ಈ ಮಧ್ಯದಲ್ಲಿ ನಾನು ಬೆಂಗಳೂರಿಗೆ ಬಂದಿದ ತಕ್ಷಣ ಮೊದಲನೇ ಕೆಲಸ ಮಾಡಿದ್ದು ಟೈಪ್ ರೈಟಿಂಗ್ ಸೇರ್ಕೊಂಡಿದ್ದು. ಮೊದಲೇ ನಿಮ್ಗೆ ಗೊತ್ತಿದೆ, ಪಾಸ್ ಆಗಿದ ತಕ್ಷಣ ಜಸ್ಟ್ ಟಪ ಟಪ ಟೈಪಿಂಗ್ ಕಲ್ತು ಎಲ್ಲರೂ
1: ಹೋಗ್ಬಿಡೋದು.
0: ಕಂಪ್ಯೂಟರ್ ಬಂದೇ ಇರಲಿಲ್ಲ ಬಿಡಿ ಅವಾಗ. ಜೂನಿಯರ್ ಸೀನಿಯರ್ ಪ್ರೊಫೆಷನ್ಸ್ ಆಯ್ತು, ಕನ್ನಡ ಇಂಗ್ಲಿಷ್ ಎರಡು ಮಾಡ್ಕೊಂಡು ಅರೌಂಡ್ 1990 ಆಮೇಲೆ ನನ್ನ ಪಾಕೆಟ್ ಮನಿಗೆ ನಮ್ಮ ಅಕ್ಕನಿಗೂ ಭಾವನಿಗೂ ಹೊರೆ ಆಗ್ಬಾರ್ದು ಅಂತ ಪಾಕೆಟ್ ಮನಿಗೆ ಅದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಇನ್ಸ್ಟ್ರಕ್ಟ್ ಆಗಿ ಸೇರ್ಕೊಂಡೆ. ಒಂದ್ ನಾಲ್ಕು ಬ್ಯಾಚು ಬೆಳಿಗ್ಗೆ, ಒಂದ್ ಮೂರು ಬ್ಯಾಚು ಮಧ್ಯಾಹ್ನ, ಸಂಜೆ ಒಂದ್ ಮೂರು ಬ್ಯಾಚ್ ನೋಡ್ಕೊತಾ ಇದ್ದೆ. ಅಲ್ಲಿ ಅವಾಗಿನ ಒಂದ್ ಬ್ಯಾಚ್ಗೆ ಒಂದು 45% ಕೊಡೋರು ಅಷ್ಟು. ಆಮೇಲೆ ಇದ್ರ ಮಧ್ಯದಲ್ಲಿ ಬಿಸ್ನೆಸ್ ಓಪನ್ ಮಾಡಕ್ ಮೊದಲು ನಮ್ಮ ಬಿ ವಿ ಕ್ಯಾಂಗರ್ ರೋಡ್ ಅಲ್ಲಿ ಒಂದು ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅದು 450 ರೂಪಾಯಿ ನನ್ನ ಸಂಬಳ. ಅದು ಆ 450 ಪ್ಲಸ್ ಇನ್ನೊಂದು 350 750 ರೂಪಾಯಿ ನಮ್ದು ಜೀವನ ಅದು. ಅದ್ರಲ್ಲಿ ನಮ್ಮ ಸ್ವಲ್ಪ ಉಳಿಸಿ ಅಲ್ಲೇ ಒಂದು ಕಾರ್ಪೊರೇಷನ್ ಬ್ಯಾಂಕ್ ಇತ್ತು, ಅಲ್ಲೂ ಕೂಡ ಸೇವಿಂಗ್ ಮಾಡಿದ್ದೆ ಸ್ವಲ್ಪ ಚಿಕ್ಕ ಪುಟ್ಟ
1: ಸೇವಿಂಗ್.
0: ಆ ಸೇವಿಂಗ್ಸ್ ಮಾಡಿಕೊಂಡು ಹೆಂಗೂ ಆಟೋಮೊಬೈಲ್ ಕಲ್ತಿದ್ದೆ. ಅಲ್ಲಿ ಸೇವಿಂಗ್ಸ್ ಮಾಡಿದ್ದನ್ನ ಟೂಲ್ಸ್ ಎಲ್ಲ ತಗೊಂಡು ಬಿ ವಿ ಕ್ಯಾಂಗರ್ ರೋಡ್ ಎಂಡ್ ರೋಡಲ್ಲಿ ಸಂಡೇಸ್ ಎಲ್ಲ ಟೂಲ್ಸ್ ಮಾಡ್ತಾರೆ ಎಲ್ಲ ತರ. ಸಂಡೇ ಬಜಾರಲ್ಲಿ ಏನು ಬೇಕಾದ್ರೆ ಐಟಮ್ ಸಿಗುತ್ತೆ ಅಲ್ಲಿ ಚೀಪಾಗಿ ಸಿಗುತ್ತೆ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಟೂಲ್ಸ್ ಅದೆಲ್ಲ ಪರ್ಚೇಸ್ ಮಾಡಿಕೊಂಡು ಒಂದು ಸೆಟಪ್ ಮಾಡಿಕೊಂಡು ಒಂದು ಗ್ಯಾರೇಜ್ ಓಪನ್ ಮಾಡೋಣ ಅಂತ ಮಾಡಿ ಸರ್ವಿಸ್ ಸ್ಟೇಷನ್. ನಾನೇ ಬಿಗಿನಿಂಗ್ ಅಲ್ಲಿ ಯಾರು ಕೆಲಸದವರು ಬರ್ತಾ ಇರಲಿಲ್ಲ, ಬಿಗಿನ್ ನಾನೇ ಗಾಡಿ ವಾಶ್ ಮಾಡ್ತಾ ಇದ್ದೆ ಫುಲ್ಲು.
1: ನಿಮ್ಮ ಫಾದರ್ ಮಿಲಿಟರಿ ಆಫೀಸರ್ ಅಂತ ಹೇಳಿದ್ರೆ ಅಲ್ವಾ, ಅವ್ರು ನಿಮ್ಗೇನು ಹೆಲ್ಪ್ ಮಾಡ್ಲಿಲ್ವಾ? ಯಾಕಂದ್ರೆ ಎಲ್ಲಾನು ನೀವೇ ಯೋಚನೆ ಮಾಡಿಕೊಂಡು ನೀವೇ ಓನಾಗೆಲ್ಲ ಮಾಡ್ತಾ ಇದ್ರಲ್ವಾ? ಫೈನಾನ್ಸ್ ಇರಬಹುದು ಅಥವಾ ಯಾಕೆ ಅದೆಲ್ಲ ಮಾಡ್ತೀಯಾ ಬಿಡು ಬಂದ್ಬಿಡು ಅಂತನೋ ಅಥವಾ ನಾನೇನಾದರೂ ಮಾಡ್ತೀನಿ ಅಂತನೋ, ಆ ಥರದ್ದೇನು ಸಪೋರ್ಟು ಅಥವಾ ಏನು ಹೇಳಿದ್ರು ಆವಾಗ ಮನೆಯಲ್ಲಿ?
0: ಮೇಡಮ್, ಮೊದಲೇ ಅವರು ಮಿಲಿಟರಿ, ಈಗಿನ ತರ ಯಾವಾಗಲೂ ಫೆಸಿಲಿಟಿ ಇರಲಿಲ್ಲ. ಮಿಲಿಟರಿ ಅವರು ಕೂಡ ಬಹಳ ಸಂಬಳ ಬಹಳ ಕಡಿಮೆ ಇತ್ತು, ಸಂಸಾರ ಸಾಕ್ಸೋದೇ ಬಹಳ ಕಷ್ಟ. ಆ ತರ ಸಂಬಳ ಇತ್ತು ಅವಾಗ. ನಾವು ಮೂರು ಜನ, ನಾನು ನಮ್ಮ ಅಕ್ಕ ನನ್ನ ತಮ್ಮ, ನಾವು ಮೂರು ಜನ ಮತ್ತೆ ನಮ್ಮ ತಾಯಿಯವರ ಅಣ್ಣನ ಮಕ್ಕಳು ಮೂರು ಜನ, ಅವರು ಆರು ಜನಕ್ಕೆ ನಾವು ಮಾಡ್ಬೇಕಾಯ್ತು ಮತ್ತೆ ಅವರಿಬ್ರು 8 ಜನ. 8 ಜನ ಸಂಬಳ ಅವರು ಆ ಬರೋ ಸಂಬಳದಲ್ಲಿ ಸಾಲ್ತಾ ಇರಲಿಲ್ಲ. ಸೊ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡುವಷ್ಟು ಫೈನಾನ್ಷಿಯಲಿ ಸೌಂಡ್ ಇರಲಿಲ್ಲ. ನಾವು ಇದ್ದ ಸ್ವಲ್ಪ ಜಮೀನು, ನೀರಿಲ್ಲ, ಮಳೆ ಬಂದಾಗ ಮಾತ್ರ ಬೆಳಿಬೇಕಾಗಿತ್ತು. ಆ ಮಳೆ ಬೆಳೆಯೋ ಟೈಮಲ್ಲಿ ಕಳೆ ಕೀಳೋದಕ್ಕೆ ಕೂಲಿಯವ್ರು ದುಡ್ಡು ಕೊಡೋಕ್ಕಾಗಲ್ಲ ಅಂತ ನಾನು ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ತಂದೆ ಮಿಲ್ಟ್ರಿಲಿ ಇರ್ತಾ ಇದ್ರು, ನಾವೇ ಕಳೆ ಕೀಳ್ತಾ ಇದ್ವಿ. ಸೊ ಅಲ್ಲಿ ಬಂದು ರಾಗಿ ಬೆಳೆದನ್ನ ರಾಗಿನ ಬೆಳೆದು ನಾವು ಊಟ. ಅಷ್ಟು ಪರಿಸ್ಥಿತಿ ತುಂಬಾ ಫೈನಾನ್ಷಿಯಲಿ ತುಂಬಾ
1: ಗೊತ್ತಿತ್ತು. ನಾವು ಮಾಡದೇ ಇದ್ರೆ ಬೇರೆ ದಾರಿ ಇಲ್ಲ, ನಾನೇ ಮಾಡ್ಲೇಬೇಕು ಅನ್ನೋದು ಅನಿವಾರ್ಯವಾಗಿ ಇದನ್ನೆಲ್ಲ ನೀವು ಮಾಡ್ತಾ ಹೋದ್ರೆ.
0: ಆ ಟೈಮಲ್ಲಿ ನಮ್ಮಲ್ಲಿ ಒಂದು 8 ಹಸುಗಳು ಸಾಕಿದ್ವಿ. ಉಪಕಸು ಬೇಕಲ್ಲ, ಒಂದು ಹಾಲಿಗೆ ಹಸುಗಳು ಸಾಕಿದ್ವಿ.
1: ನಡಿಬೇಕಂದ್ರೆ ಎಲ್ಲಾನು ಮಾಡ್ಬೇಕು.
0: ಅದೆಲ್ಲವನ್ನು ಬೆಳಿಗ್ಗೆ ನಾನು ಊರಲ್ಲಿ ಇದ್ದಾಗ 10-12 ಹಸು ನಾವು ಸಾಕಿದ್ವಿ. ನಾನು ಮತ್ತೆ ನಮ್ಮ ಸ್ನೇಹಿತರು ಬೆಳಿಗ್ಗೆ ಒಂದು 5:30-6 ಗಂಟೆಗೆ ಎದ್ದು ಹೊಲದ ಕಡೆ ಹೋಗ್ಬಿಟ್ರೆ ಅಲ್ಲಿಂದ ಹುಲ್ಲು ಅದೇ ಮೂಟೆ ಕಟ್ಕೊಂಡು ಒಂದು ಕಾಂಪಿಟೇಷನ್ ಸಾಕ್ತಾ ಇದೀವಿ ಹಸುಗಳನ್ನ. ನಾವು ನಾನು ಚೆನ್ನಾಗಿ ಸಾಕ್ತೀನಿ ಚೆನ್ನಾಗಿ, ಒಂದೆರಡೆರಡು ಸರಿ ಬೆಳಿಗ್ಗೆ ಅದು ಹುಲ್ಲು ತಂದಿಟ್ಟು ಹಸುಗಳಿಗೆಲ್ಲ ಹಾಕಿ ಸ್ಕೂಲ್ಗೆ ಹೋಗಿ ಮತ್ತೆ ಸಾಯಂಕಾಲ ಇನ್ನೊಂದು ಟ್ರಿಪ್. ಎಲ್ಲ ಒಂದು 4-5 ಜನ ಹುಡುಗರು ನಾವು ನಾವೇನೆ.
1: ನನ್ಗನ್ಸುತ್ತೆ ನಿಮ್ಗೆ ಎಲ್ಲಾ ತರದ ನಾಲೆಡ್ಜ್ ಇತ್ತು ಅಂತ. ಅದು ಕೃಷಿ ಇರಬಹುದು, ಬದುಕು ಅಂದ್ರೆ ಏನು ಅನ್ನೋದು ಆ ವಯಸ್ಸಿಗೆ ನಿಮ್ಗೆ ಅರ್ಥ ಆಗೋಗ್ಬಿಟ್ಟಿತ್ತು.
0: ಖಂಡಿತ ಅರ್ಥ ಆಗಿತ್ತು.
1: ಹಾಗಾಗಿ ನೀವು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹಳ್ಳಿ ಕಡೆನೂ ಸೈ, ಈ ಕಡೆ ಸಿಟಿಗೆ ಬಂದ್ರೆ ಏನಾದ್ರೂ ಮಾಡಿ ಬದುಕಬೇಕು ಅಂತ ಹೇಳಿ ಗ್ಯಾರೇಜ್ ಓಪನ್ ಮಾಡಿದ್ರಿ. ಹೇಗ್ ನಡೀತು, ಹೇಗ್ ಸ್ಟಾರ್ಟ್ ಆಗ್ತಾ ಹೋಯ್ತು ಅದ್ರ ಮುಂದಿನ?
0: ಗ್ಯಾರೇಜ್ ಚೆನ್ನಾಗಾಯ್ತು ಮೇಡಮ್, ಚೆನ್ನಾಗಿ ನಮ್ಗೆ ಬಿಸ್ನೆಸ್ ಕೈ ಹಿಡಿತು. ಇವತ್ತು ನಾನೇನೊಂದು ಮನೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದು ಗ್ಯಾರೇಜ್ ಸಂಪಾದನೆ.

0: ಚಿತ್ರನಟ ಕಿರುತೆರೆ ಕಲಾವಿದ ಗಣೇಶ್ ರಾವ್ ಕೇಸರ್ಕರ್ ಅವರ ಜೊತೆಗೆ ಮಾತುಕತೆ ಸಾಗ್ತಾ ಇದೆ. ನೀವು ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಕಾರ್ಯಕ್ರಮದಲ್ಲಿ ಗಣೇಶ್ ರಾವ್ ಕೇಸರ್ಕರ್ ಅವರ ಜೊತೆಗೆ ವಿವಿಧ ಭಾರತೀಯ ಧ್ವನಿಯಾಗಿ ನಾನು ಚಂದು ಬಾನುಲಿ ಬಂಧು. ನಾವು ಮಾತಾಡ್ತಾ ಇದ್ದೇನಂದ್ರೆ, ನೀವು ಗ್ಯಾರೇಜ್ ಇಂದ ಹೇಗೆ ಟಿವಿ ಸೀರಿಯಲ್ ಕಡೆ ಅಥವಾ ನಟನೆ ಕಡೆಗೆ ಹೇಗೆ ನಂಟು ಬೆಳೀತು ಅಂತ ಹೇಳಿ.
1: ಗ್ಯಾರೇಜ್ ಕೆಲಸ ಮಾಡುವಾಗ ಒಂದು 2-3 ವರ್ಷ ಗ್ಯಾರೇಜ್ ಎಲ್ಲ ಮುಳುಗೋದು, ಬೇರೆ ಕಡೆನೂ ಆಗಲಿಲ್ಲ. ಸೊ ನಾವು ಲೈಫ್ ಸೆಟ್ಲ್ ಮಾಡ್ಕೋಬೇಕನ್ನೋ ಒಂದು ಇದಿತ್ತು. ಆ ಟೈಮ್ಗೆ ನಮ್ಮ ಗ್ಯಾರೇಜ್ಗೆ ಒಬ್ರು ಗಾಡಿ ರಿಪೇರಿ ಮಾಡಿಸೋದಕ್ಕೆ ಗುರುರಾಜ್ ಅಂತ ಒಬ್ರು ಬರೋರು, ಅವರು ಬೈಕ್ ತೊಗೊಂಡು ಬರೋರು. ಸೊ ಅವರು ಫೋನಲ್ಲಿ

0: ನಮ್ಮ ಲ್ಯಾಂಡ್ ಲೈನ್ ಇತ್ತು, ಲ್ಯಾಂಡ್ ಲೈನ್ ಮಾತಾಡ್ತಾ ಇದ್ರು ಅವರು ಈ ತರ ಸೀರಿಯಲ್ ಬಗ್ಗೆ ಅದು ಇದು ಮಾತಾಡ್ತಾ ಇದ್ರಲ್ಲ. ಸರಿ, ನನಗೆ DD9 ಇತ್ತು ಅವಾಗ, ದೂರದರ್ಶನ ಅಂತಿತ್ತು. ಸೊ ಆ ಟೈಮಲ್ಲಿ ಅವ್ರು ಮಾತಾಡೋ ಟೈಮಲ್ಲಿ ನನಗೆ ಒಂದಿತ್ತಲ್ಲ ಇದು ಬಣ್ಣದ್ದು ಅದು ಸ್ವಲ್ಪ ಕಿವಿ ಸ್ವಲ್ಪ ಆ ಕಡೆ ಟರ್ನ್ ಆಯಿತು. ನಾನು ಕೆಲಸ ಮಾಡ್ತಾ ಇದ್ದೆ, ಅವರು ನಮ್ಮ ಲ್ಯಾಂಡ್ ಲೈನಲ್ಲಿ ಮಾತಾಡ್ತಾ ಇದ್ರು. ಸೊ ಅವಾಗ ನಾನು ಸರ್ ಏನು ಸರ್ ಸೀರಿಯಲ್ ಅಂತ ಇದ್ದೀರಲ್ಲ ಏನು ಅಂದೆ. ನಾನು ಪ್ರೊಡ್ಯೂಸರು, ಸೀರಿಯಲ್ ಮಾಡ್ತಾ ಇರ್ತೀನಿ ಅಂದರು. ಹೌದಾ ಸರ್, ನಾನು ಡ್ರಾಮಾದಲ್ಲಿ ಮಾಡಿದ್ದೀನಿ, ನನಗೂ ಇಂಟ್ರೆಸ್ಟ್ ಇದೆ, ಏನಾದ್ರು ಕಷ್ಟ ಸಿಗ್ಬೋದಾ ಅಂದರು. ಹೌದು, ನಿಮಗೂ ಇದೆಯಾ? ಹೌದು ಸರ್. ಮತ್ತೆ ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದೀರಾ ಅಂದರು. ಇಲ್ಲ ಸರ್, ನಾನು 8th-9th-10th ಡ್ರಾಮಾ ಮಾಡಿದ್ದೆ, ನನಗೆ ಅಂತರ್ ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೂಡ ಬಂದಿದೆ, ನಾನು ಒಳ್ಳೆ ಆಕ್ಟರ್ ಅಂದ್ಕೊಂಡಿದ್ದೀನಿ ನಾನು, ಬಟ್ ಈ ಸರ್ ಟಚ್ ಕಮ್ಮಿ ಆಗಿದೆ, ಬಟ್ ಅವಕಾಶ ಸಿಕ್ಕರೆ ಮಾಡ್ತೀನಿ ಸರ್ ಅಂತ ಒಂದು ಹೇಳಿದೆ. ಹೌದಾ, ಸರಿ ಸರಿ, ಹಾಗಾದರೆ ಒಂದು ಕೆಲಸ ಮಾಡಿ, ನಾಳೆ ನನ್ನೆಲ್ಲ ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ಆ ಪ್ರಾಜೆಕ್ಟ್ ಹತ್ರ ಬನ್ನಿ ಮಾತಾಡೋಣ ಅಂತ. ಯಾವುದೋ ಒಂದು RT Nagar ಅದೊಂದು ಇತ್ತು, ಆ ಮನೆಗೆ ಕರ್ಕೊಂಡೋದ್ರು, ಬರಬರಕ್ಕೆ ಹೇಳಿದ್ರು. ಅವನು ಬೈಕಿಕ್ಕೆಲ್ಲ ಆಯಿತು, ಬೈಕಲ್ಲಿ ಹೋದೆ, ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಯಾವುದೋ ಒಂದು ಡೈರೆಕ್ಟ್ ಪರಿಚಯ ಮಾಡಿಸ್ರು, ಇಲ್ಲಿ ನಮ್ಮ ಫ್ರೆಂಡ್ ಇವರು ಯಶವಂತಪುರದಲ್ಲಿ ಗ್ಯಾರೇಜ್ ಇಟ್ಕೊಂಡಿದ್ದಾರೆ, ಇವ್ರಿಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಂತೆ, ಏನಾದ್ರು ಮಾಡ್ಬೋದಾ ನೋಡಿ ಅಂದರು. ಅವರು ಕೌಶಿಕ್ ಅಂತ, ಅವರು ಶ್ರೀನಿವಾಸ್ ಕೌಶಿಕ್ ಅಂತ ಡೈರೆಕ್ಟ್ರು. ಅವ್ರು ನೋಡಿದ ತಕ್ಷಣ, ಹೌದಾ, ಒಂದು ಕೆಲಸ ಮಾಡಿರಿ, ಒಂದು ಇನ್ಸ್ಪೆಕ್ಟರ್ ಪಾತ್ರ ಇದೆ, ಮಾಡಿಬಿಡಿ ಅಂದರು. ನನಗೆ ಗಾಬರಿ ಆಗೋದು, ಬಂದಿದ್ದ ತಕ್ಷಣ ಪಾತ್ರ ಕೊಟ್ಬಿಟ್ರಲ್ಲ ಅನ್ನೋ ಒಂದು ಗಾಬರಿ, ಖುಷಿ, ಎಲ್ಲ ಆಯಿತು. ಸರಿ ಅಂದ್ಬಿಟ್ಟು ಆಯಿತು ಸರ್ ಮಾಡ್ತೀವಿ. ಒಂದು ಡೈಲಾಗ್ ಕೊಟ್ಟರು, ಡೈಲಾಗ್ ಡೆಲಿವರಿ ಕರೆಕ್ಟಾಗಿ ಮಾಡಿದೆ, ಬಟ್ ಸ್ವಲ್ಪ ಫಾಸ್ಟಾಗಿ ಹೇಳಿದೆ, ಫಾಸ್ಟ್ ಆಗಬೇಡ ನಿಧಾನಕ್ಕೆ ಅಂತ ಹೇಳಿಕೊಟ್ರು. ಸರಿ ಅಂದ್ಬಿಟ್ಟು ಮಾಡಿದೆ, ಅದು ಕ್ಲಿಕ್ ಆಗೋಯ್ತು. ಸೊ ಅದ್ರ ಮುಖಾಂತರ ಸುಮಾರು ಎಪಿಸೋಡ್ಸ್ಗಳು ಮಾಡಿದ್ವಿ. ಆಮೇಲೆ ದೂರದರ್ಶನ್ ಕಾಂಟ್ಯಾಕ್ಟ್ ಬಿಡೋದು, ನಾನೇ ಒಂದು ಎಪಿಸೋಡ್ಸು ಪ್ರೊಡ್ಯೂಸ್ ಮಾಡಿದೆ. ಸೊ ಅಲ್ಲಿ ಒಂದು ಮಂಜು ಕರಗಿತ್ತು, ಮಮಕಾರ ಅಂತಾರದ ಒಂದು ಸುಮಾರು ಪ್ರೊಡ್ಯೂಸ್ ಮಾಡಿದೆ, ಆಮೇಲೆ ಒಂದು ಟೆಲಿಫಿಲ್ಮ್ ಮಾಡಿದೆ ಆ ದೂರದರ್ಶನ್ಗೆ. ಸೊ ಇದೆಲ್ಲ ಆದಾಗ ನನಗೆ ಒಂದು ಕಾಂಟ್ಯಾಕ್ಟ್ ಬೆಳೀತು. ಹೀಗೆ ಕಾಂಟ್ಯಾಕ್ಟ್ ಬೆಳೆದಾಗ ಇಲ್ಲೇ ನಮ್ಮ ಪ್ಯಾಲೇಸ್ ತಾರ್ಚಡ್ ಹತ್ರ ಅರ್ಜುನ್ ಇಂಬಾಳ್ಕರ್ ಅಂತ ಮ್ಯಾನೇಜರ್ ಇದ್ದರು, ಪ್ರೊಡಕ್ಷನ್ ಮ್ಯಾನೇಜರು. ಅವ್ರಿಗೆ ನಮ್ಮ ಎಸ್ಕಾಟ್ ಶ್ರೀನಿವಾಸ್ ಅಂತ ಅವ್ರು ನಮ್ಮ ಸ್ನೇಹಿತರಿದ್ದಾರೆ, ಆಮೇಲೆ ಪರಿಚಯ ಆಗಿದ್ದು ಅವರೆಲ್ಲ. ಸೊ ಅವ್ರು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಹಾಗಾಗಿ ನಮ್ಮ ಮೊದಲನೇ ಸೀರಿಯಲ್ಲು ಭಾಗ್ಯ ಚಕ್ರ ಅಂತ, ಗೌರ್ಮೆಂಟ್ ಐ ಮೀನ್ ಉದಯ ಟಿವಿ ಫಸ್ಟ್ ಭಾಗ್ಯಚಕ್ರ ಅಂತ, ಅದರಲ್ಲಿ 95 ಒಳ್ಳೆ ಸೀರಿಯಲ್ ಬರ್ತಾ ಇತ್ತು. ಅಣ್ಣ ಅವ್ರು ಕಿಡ್ನಾಪ್ ಆಗಿದ ತಕ್ಷಣ ಇಂಡಸ್ಟ್ರಿ ಫುಲ್ ಬಂದಾಗೋಯ್ತಲ್ಲ, ಅದು ಸೀರಿಯಲ್ ಎಫೆಕ್ಟ್ ಆಗೋಯ್ತು. ಈ ತರ ನಮ್ದು ಜರ್ನಿ ಆಯ್ತು. ಆಮೇಲೆ ಹೀಗೆ ನನ್ನ ಪರ್ಫಾರ್ಮೆನ್ಸ್ ಇರ್ಬೋದು, ಲಿಂಕ್ಸ್ ಇರ್ಬೋದು, ಕಾಂಟ್ಯಾಕ್ಟ್ ಬಳಸ್ಕೊಂಡು ಈ ಮಟ್ಟಕ್ಕೆ ಬಂದು ಸದ್ಯಕ್ಕೆ ಸೆಟ್ಲ್ ಆಗಿದೆ.
1: ಅಂದ್ರೆ ಏನ್ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ನಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇರುತ್ತಲ್ಲ ಅದನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ನಾವ್ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ತೊಡಗಿಸ್ಕೊಂಡು ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರಬೇಕು. ಅವಕಾಶಗಳ ಕಡೆಗೂ ಕೂಡ ಗಮನ ಇಟ್ಟಿರ್ಬೇಕು. ಅವಕಾಶ ಬಂದಾಗ ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ,
0: ಸದ್ಬಳಕೆ ಮಾಡ್ಕೊಂಡ್ರೆ,
1: ಹೌದು, ಸದ್ಬಳಕೆ ಮಾಡ್ಕೊಂಡ್ರೆ ಆ ಸುವರ್ಣಾವಕಾಶವನ್ನ ಬಳಸ್ಕೊಂಡಾಗ ನಾವ್ ಅಂದ್ಕೊಂಡಿದ್ದನ್ನ ಸಾಧಿಸಬಹುದು ಅನ್ನೋದಕ್ಕೆ ನೀವೇ ಉದಾಹರಣೆ. ಈಗ ಇನ್ನೊಂದು ಹಾಡು ಕೇಳ್ಕೊಂಡು ಬರೋಣ. ಅಂದ್ರೆ ಯಾವ್ದು ಆಯ್ಕೆ ಮಾಡ್ತೀರಿ ನೀವು?
0: ಬಬ್ರುಹಾನ ಸಿನಿಮಾದ ಹಾಡು. ಬಬ್ರುಹಾನ್ ಅಂದ ತಕ್ಷಣ ಅಣ್ಣ ಅವ್ರದ್ದು ಫೇವರೇಟ್ ಸಾಂಗ್,
1: ಯಾರು ತಿಳಿಯಲ್ಲ,
0: ಕೇಳ್ತಾರೆ ಎಲ್ರು.
2: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

ಯಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾದೋ ಅರಿಗಳು ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ

ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ.

0: ನಿರ್ಧರಿಸುವುದು ರಣರಂಗ, ಹೂಡುಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿ ಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ರುವಾಹನ.
1: ಕಿರುತೆರೆನಲ್ಲಿ ಮಾಡ್ತಾ ಬಂದ್ರಿ ಕಿರುತೆರೆ ಹಿರುತೆರೆ ಸಿನಿಮಾದಲ್ಲೂ ಈಗ ಸುಮಾರು 300 ಹೆಚ್ಚು ಸಿನಿಮಾ ಇರಬಹುದು, ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದ್ದೀರಾ, ಆಕ್ಟ್ ಮಾಡ್ತಾ ಹೋಗ್ತಾ ಇದ್ದೀರಾ. ಪೌರಾಣಿಕ ಪಾತ್ರ ಮತ್ತೆ ಪೊಲೀಸ್ ಅಧಿಕಾರಿಯ ಪಾತ್ರಗಳನ್ನ ನಾವು, ಯಾಕಂದ್ರೆ ನೀವು ತುಂಬಾ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಹೆಚ್ಚಾಗಿ ನಿಮ್ಮ ಹೈಟ್ಗೆ ನಿಮ್ಮ ಪರ್ಸನಾಲಿಟಿಗೆ ಎಲ್ಲರೂ ಕೊಡೋದು ಪೊಲೀಸ್ ಅಧಿಕಾರಿ ಪಾತ್ರ ಕೊಡ್ತಾರೆ. ಈ ಪೊಲೀಸ್ ಅಧಿಕಾರಿಯ ಪಾತ್ರ ಪೌರಾಣಿಕ ಪಾತ್ರ ಎರಡರ ನಡುವೆ ಒಂದು ವ್ಯತ್ಯಾಸ, ಆ ವೇಷಭೂಷಣ ಇರಬಹುದು, ಡೈಲಾಗ್ ಡೆಲಿವರಿ ಇರಬಹುದು, ಬಾಡಿ ಲ್ಯಾಂಗ್ವೇಜ್ ಇರಬಹುದು, ಎರಡನ್ನ ಹೇಗೆ ನೋಡ್ತೀರಿ, ಆ ಒಂದು ವ್ಯತ್ಯಾಸವನ್ನ ಹೇಳಿ.
2: ಮೇಡಮ್, ರಂಗಭೂಮಿ ಕಲಾವಿದರಿಗೆ ಯಾವುದೇ ಪಾತ್ರನೂ ಕಷ್ಟ ಅನ್ಸಲ್ಲ. ನಮ್ದು ಒಂದು ಡ್ರಾಮಾ ಟ್ರೂಪ್ ಅಲ್ಲಿ ಈಗಲೂ ನಾನು ಸಕ್ರಿಯವಾಗಿದ್ದೇನೆ, ಅದರಲ್ಲಿ ಅದ್ರ ಜೊತೆ ಈಗಲೂ ಪೌರಾಣಿಕ ಪಾತ್ರಗಳು ಮಾಡ್ತಾ ಇರ್ತೀವಿ. ಸೊ ಯಾವುದೇ ಪೌರಾಣಿಕ ಪಾತ್ರ ಮಾಡ್ಬೇಕಂದ್ರೆ ನಿಮಗೆ ಒಂದು ಭಾಷೆ ಶುದ್ಧಿ ಇರಬೇಕು, ಅಪಭ್ರಂಶಗಳಿರ್ಬಾರ್ದು, ಹಕಾರ ಬಕಾರಗಳ ವ್ಯತ್ಯಾಸ ಗೊತ್ತಿರಬೇಕು, ಮತ್ತೆ ಆ ಒಂದು ಡೈಲಾಗ್ ಡೆಲಿವರಿನಲ್ಲಿ ಏರಿಳಿತಗಳು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಇವತ್ತು ಇಡೀ ಪ್ರಪಂಚದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದಿರೋ ಪಾತ್ರನೇ ಇಲ್ಲ. ಕಾರಣ, ಅವರ ಹಾವಭಾವ, ಅವರ ಭಾಷೆ ಮೇಲಿದ್ದ ಹಿಡಿತ, ಅವರ ಒಂದು ಭಾವಾಭಿನಯದ ಭಂಗಿ, ನವರಸಗಳನ್ನು ಕೂಡ ಅವರು ಒಂದೇ ಒಂದು ಕ್ಷಣದಲ್ಲಿ ತೋರಿಸುವಂಥ ವ್ಯಕ್ತಿತ್ವ ಉಳ್ಳಂಥವ್ರು ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ. ಅಂಥ ಮಹಾನ್ ಭಾವ ಪಾತ್ರ ಮಾಡಿರೋದನ್ನು ಪೌರಾಣಿಕದಲ್ಲಿ ಅವರನ್ನು ಮೀರಿಸಿದವ್ರು ಯಾರೂ ಇಲ್ಲ. ಸೊ ಆ ಥರದ ಪಾತ್ರಗಳು ಮಾಡಬೇಕಂದ್ರೆ ಎಲ್ರಿಗೂ ಆಗಲ್ಲ. ಹೇಗೆ ಪೊಲೀಸ್ ಪಾತ್ರ ಎಲ್ಲರೂ ಮಾಡೋಕ್ಕಾಗಲ್ವೋ, ಪೌರಾಣಿಕ ಪಾತ್ರ ಕೂಡ ಎಲ್ಲರೂ ಮಾಡೋಕ್ಕಾಗಲ್ಲ. ಪೊಲೀಸ್ ಅಂದ್ರೆ ನಿಮಗೆ ಗೊತ್ತೇ ಇದೆ, ಅದೇ ಅದೊಂದು
1: ಗತ್ತು,
2: ಯೂನಿಫಾರ್ಮ್ ಮತ್ತೆ ಅದರ ಹೈಟ್ ವೆಯ್ಟ್ ಇರ್ಬೋದು, ಪರ್ಸನಾಲಿಟಿ ಇಷ್ಟೇ ವೆಯ್ಟ್ ಇರಬೇಕು, ಬಾಡಿ ಲ್ಯಾಂಗ್ವೇಜ್ ಹಾಗೆ, ಅಂತವ್ರು ಮಾತ್ರ ಪೊಲೀಸ್ ಕ್ಲಾಸ್ ಸಿಗುತ್ತೆ. ಅದೇ ತರ ಪಾತ್ರದಲ್ಲೂ ಕೂಡ ಎಲ್ಲರೂ ಹಾಕ್ಬಿಟ್ಟು ನಿಲ್ಸ್ಬಿಟ್ಟು ಪೊಲೀಸ್
1: ಪಂಚಾಯಿತಿ
2: ಕಲಾವಿದ ಅವ್ರು ನಮಗಿನ ಒಳ್ಳೆ ಕಲಾವಿದರು ಇರ್ಬೋದು, ಇಲ್ಲ ಅಂತಲ್ಲ, ಬಟ್ ಆ ಪೊಲೀಸ್ ಪಾತ್ರಕ್ಕೆ ಅದರದೇ ಆದ ಗಾಂಭೀರ್ಯ ಬೇಕು, ಅದರದೇ ಆದ ಘನತೆ ಬೇಕು, ಅದರ ಪರ್ಸನಾಲಿಟಿ ಬೇಕು. ಆ ಪರ್ಸನಾಲಿಟಿ ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ ಭಾವಿಸ್ತೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ನನಗೆ
1: ಪೊಲೀಸ್ ಡ್ರೆಸ್ ಅಲ್ಲಿ ನೋಡಿದ್ರೆ ಯಾರಿಗೂ ಕೂಡ ಅವ್ರ ನಟ ಅಂತ ಅನ್ಸೋದೇ ಇಲ್ಲ.
2: ಕಾನ್ಸ್ಟೇಬಲ್ ಇಂದ ಹಿಡಿದು ಡಿಜಿ ವರೆಗೂ ಪಾತ್ರ, ಐಜಿ ವರೆಗೂ ಪಾತ್ರ ಮಾಡಿದ್ದೀನಿ, ಅದೊಂದು ನನ್ನ ಸೌಭಾಗ್ಯ ಅನ್ಕೋತೀನಿ. ಮೊನ್ನೆ ಕೂಡ ನಮ್ಮ ಸಿಸಿಬಿ ACP ದವರು ಮಹಾನಂದ್ ಅಂತ, ಅವ್ರ ಕೊಲೀಗ್ ಸುಮಾರು ಒಂದು 15-20 ಜನ ಕೊಲೀಗ್ಸ್ ಇನ್ಸ್ಪೆಕ್ಟರ್ ACP ಕೂತ ಅವ್ರ ಮುಂದೆನೆ ಹೇಳಿದ್ರು ಅವರು, ನೋಡ್ರಿ ನಮ್ಮ ಫ್ರೆಂಡ್ ಇವರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಯಾರಿಗೂ ಆ ಒಂದು ಕಾಸ್ಟ್ಯೂಮ್ ಹೊಂದುತ್ತೋ ಇಲ್ವೋ, ಇವರು ಪರ್ಫೆಕ್ಟ್ ಆಗಿ ಹೊಂದುತ್ತೆ ನೋಡ್ರಿ ಅಂತ
1: ಹೇಳಿದಾರೆ.
2: ಆ ತರದೊಂದು ಪ್ರಶಂಸೆ ಬಂದಾಗ ಅದೊಂಥರ ನನಗೆ ಖುಷಿ ಆಗುತ್ತೆ. ನನಗೂ ಬ್ರ್ಯಾಂಡ್ ಅನ್ಕೊಳ್ಳಿ ನೀವು, ಐ ಫೀಲ್ ಪ್ರೌಡ್ ಅಬೌಟ್ ದಟ್. ಐ ಫೀಲ್ ಪ್ರೌಡ್ ಅಬೌಟ್ ದಟ್.
1: ಫಿಲ್ಮಲ್ಲೂ ಹಾಗೆ, ಧಾರಾವಾಹಿಗಳಲ್ಲೂ ಹಾಗೆ.
2: ಹೌದು ಹೌದು. ಸೊ ತುಂಬಾ ಜಾಸ್ತಿ, ನಮ್ದು 350 ಸಿನಿಮಾದಲ್ಲಿ ಹೆಚ್ಚು ಕಮ್ಮಿ 220 ಸಿನಿಮಾಗಳು ನಾನು ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದೀನಿ, ಪೊಲೀಸ್ ಪಾತ್ರ ಮಾಡಿದ್ದೀನಿ, ಕಾನ್ಸ್ಟೇಬಲ್ ಮಾಡಿದ್ದೀನಿ, ಐಜಿ ಮಾಡಿದ್ದೀನಿ. ಇವ್ರು ನಮ್ಮ ಗಣೇಶ್ ಅವ್ರದ್ದು ಗಾಳಿಪಟ,
1: ಗಾಳಿಪಟ
2: ಅದರಲ್ಲಿ ಆ ತರದ್ದು ಸುಮಾರು ಪಾತ್ರಗಳ ಮಾಡಿದ್ದೀನಿ. ಸೊ ಹಾಗಾಗಿ ನನಗೊಂಥರ ಯೂನಿಫಾರ್ಮ್ ಅಂದ್ರೆ ನನಗೇನಷ್ಟು,
1: ಮೊದ್ಲೇ ಅಪ್ಪ ಪೊಲೀಸ್ ಮಿಲಿಟರಿ ಆಫೀಸರ್ ಆಗಿದ್ರು, ಅವ್ರನ್ನ ನೋಡ್ತಾ ಇದ್ರಿ, ಅವ್ರ ನಡವಳಿಕೆನೆಲ್ಲ ಗಮನಿಸ್ತಾ
2: ಇದ್ರಿ,
1: ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಯ್ತು.

0: ನಮ್ಮ ತಂದೆಯವ್ರು ಮಿಲ್ಟ್ರಿ ಒಂದು ವರ್ಷಕ್ಕೊಂದ್ಸಲ ಬರೋ 2 ತಿಂಗಳು. ಅವಾಗ ಎಷ್ಟು ಸ್ಟ್ರಿಕ್ಟ್ ಅಂದ್ರೆ ಅವರು ನಮ್ಮ ಈ ಉಗುರನ್ನ ಒಂಚೂರು ಬೆಳೆಯಕ್ ಬಿಡ್ತಾ ಇರಲಿಲ್ಲ ಅವರು. ಅಷ್ಟು ಸ್ಟ್ರಿಕ್ಟ್, ಬಹಳ ಒಂಥರ ಊರಲ್ಲೆಲ್ಲ ಅವ್ರನ್ನ ಬಹಳ ಗೌರವದಿಂದ ಕಾಣೋರು. ಯಾಕಂದ್ರೆ ಮಿಲ್ಟ್ರಿ ಬಂದಾಗ ಒಂದೊಂದ್ಸರಿ ಬಂದು ಒಂದು 2 ತಿಂಗಳು ಇರೋರು, 2 ತಿಂಗಳಲ್ಲಿ ಒಂದು 15-20 ದಿನ ನಾವು ಬೆಂಗಳೂರಲ್ಲೇ ಇರ್ತಾ ಇದ್ದೀವಿ, ಅವ್ರ ರಿಲೇಷನ್ ಅದು ಇದು ಅನ್ಕೊಂಡು ಬರ್ತಾ ಇದ್ವಿ. ಬಟ್ ತುಂಬಾ ಸಮಯ ಕಳಿಯಕ್ ಆಗ್ತಾ ಇರಲಿಲ್ಲ. ಅಪ್ಪ ಅಮ್ಮ ನೋಡಿದ್ದ ನಾವು ಅವ್ರು ರಿಟೈರ್ಡ್ ಆದ್ಮೇಲೆ, ಅಂತ ತಂದೆಗೆ ನೋಡಿ ರಿಟೈರ್ಡ್ ಆದ್ಮೇಲೆ ಜಾಸ್ತಿ. ಯಾಕಂದ್ರೆ ಮಿಲ್ಟ್ರಿ ಅವ್ರದಂದ್ರೆ ಈಗ ಎಲ್ಲ ಆಧುನಿಕ ಫೆಸಿಲಿಟಿ ಇದೆ. ಈಗ ಮೊದ್ಲೆಲ್ಲ ಒಂದು ಟೆಲಿಗ್ರಾಮ್ ಬಂತು ಅಂದ್ರೆ ನಮ್ ತಾಯಿ ಎತ್ಕೊಂಡು ಕೂತ್ಕೊಂಡ್ಬಿಡೋರು,
1: ಏನ್ ಬರುತ್ತೋ ಏನ್ ಸುದ್ದಿ ಬರುತ್ತೋ
0: ಈ ತರದೆಲ್ಲ ಅನುಭವಿಸಿದ್ವಿ ನಾವು. ಏನೋ ನಮ್ಮ ತಂದೆಯವ್ರು ಮಿಲಿಟರಿಲಿ ಇದ್ರು ಅನ್ನೋ ಒಂದು ಕಾರಣಕ್ಕೆ ನಮಗೆ ಅಷ್ಟು ಒಂದು ಆ ಒಂದು ಡಿಸಿಪ್ಲಿನ್ ಬಂತು, ಆ ಒಂದು ಸ್ಟ್ರಕ್ಚರ್ ಮೇಂಟೈನ್ ಮಾಡ್ಕೊಳಕಾಯ್ತು. ಪೌರಾಣಿಕ ಪಾತ್ರಕ್ಕೂ ಅಷ್ಟೇನೆ, ಈಗ ಭೀಮನ್ಗೆ ಭೀಮನ್ ತರ ನೋಡ್ಬೇಕು, ಅದೊಂದು ಇಮೇಜ್ ಇದೆ ನಮ್ಗೆ.
1: ಕರೆಕ್ಟ್,
0: ರಾಕ್ಷಸ ಅಂದ್ರೆ ಆ ತರದ್ದೇ ಮಾಡಬೇಕು. ಅದೆಲ್ಲ ಒಂದು ನಮ್ಗೆ ಮೊದ್ಲಿಂದ ಪೌರಾಣಿಕದಲ್ಲಿ ಅದು ನೋಡಿದೀವೋ ಬಿಟ್ಟಿದೋ ಗೊತ್ತಿಲ್ಲ, ಅದೊಂದು ಸ್ಟ್ರಕ್ಚರ್ ಎಲ್ಲರ ಮನಸ್ಸಲ್ಲಿ ಕ್ರಿಯೇಟ್ ಆಗ್ಬಿಟ್ಟು, ಇಮೇಜ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಸೊ ಆ ಇಮೇಜ್ ತಕ್ಕಂಗೆ ನಾವು ಮಾಡ್ಬೇಕಂದಾಗ ಅದು ವೇಷಭೂಷಣ ಇರ್ಬೋದು. ನೀವು ಮೊನ್ನೆ ತಾರಕೇಶ್ವರ ಅಂತ ನನ್ನ ಪ್ರೊಡಕ್ಷನ್ ಒಂದು ಸಿನಿಮಾ ಮಾಡಿದೆ, ತಾರಕೇಶ್ವರ ಅಂತ, ಅದ್ರಲ್ಲಿ ನಾನೇ ತಾರಕಾಸುರ ಪಾತ್ರ ಮಾಡಿದೆ,
1: ರಾಕ್ಷಸ.
0: ಮಹಾನ್ ಶಿವಭಕ್ತ, ರಾಕ್ಷಸ ಆದ್ರೂ ಶಿವಭಕ್ತ. ಅವರು ನಮ್ಮ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಹಿರಿಯ ನಟರಿದ್ದಾರಲ್ಲ, ಅವ್ರು ಬಂದು ಆ ಸಿನಿಮಾ ಕರೆದಿದ್ದೆ ನೋಡಿದ್ರು. ಬಂದು ನೋಡ್ಬಿಟ್ಟು ಎಷ್ಟು ಪ್ರಶಂಸೆ ಮಾಡಿದ್ರು ಅಂದ್ರೆ, ಇದ್ದಕ್ಕಿದ್ದಂಗೆ ಹೇಳಮ್ಮಂತ ಮನುಷ್ಯ ಅವರು, ಪೇಪರ್ಲೇ ಹೇಳಿದಾರೆ ನೋಡಿ ಅವರು, ಒಬ್ಬ ಕಲಾವಿದನಾಗ ಬಂದಿಲ್ಲ ಪ್ರೇಕ್ಷಕನಾಗ ಹೇಳ್ತಾ ಇದ್ದೀನಿ, ಅಷ್ಟು ಪ್ರಬುದ್ಧತೆಯಿಂದ ಗಣೇಶ್ ರಾವ್ ಸೂಟ್ ಆಗಿದೆ ಪಾತ್ರ ಇದು. ಈ ಸಿನಿಮಾದಲ್ಲಿ 50% ನಿಮ್ಮ ಕಾಸ್ಟ್ಯೂಮು ನಿಮ್ಮ ಹಾವಭಾವನ ಗೆದ್ದಿದ್ದೀರಾ, ಇನ್ 50% ಜನ ನೋಡಿ ಗೆಲ್ಸಿದ್ರೆ ನೀವು ಸೂಪರ್ ಹಿಟ್ ಆಗ್ತೀರಾ ಅಂದ್ರು. ಅದೊಂದು ನನಗೆ ಇವತ್ತಿಗೂ ಪೇಪರ್ ಇದೆ, ನಾನು ಹೇಳಿದ್ದ ಪೇಪರ್ ಇದೆ ನೋಡಿ, ಅವ್ರು ಹೇಳಿರೋದು ಅಷ್ಟು ಅವರು ಪ್ರಶಂಸೆ ಮಾಡಿದ್ರು. ಅಂದ್ರೆ ಆ ಪಾತ್ರ ನಮ್ಗೆ ಸೂಟ್ ಆಯ್ತು ಅನ್ನೋ ಒಂದು ಕಾರಣಕ್ಕೆ ಹೇಳಿದ್ರು. ಮತ್ತೆ ಗಂಗೆಗೂರಿ, ಅದು ನನ್ನ ಪ್ರೊಡಕ್ಷನ್ ಸಿನಿಮಾನೇ, ಶಿವನ್ ಪಾತ್ರಕ್ಕೂ ಇದೇ ತರ ಪ್ರಶಂಸೆಗಳು ಬಂತು. ನಾನು ಈ ಗಂಗೆಗೌರಿ ಮಾಡೋದ ಕಾರಣನೇ ಒಂದು ಹಿಂದಿನ ಕಾರಣ ತುಂಬಾ ಚೆನ್ನಾಗಿದೆ. ಅದೊಂದು ಸಿನಿಮಾದಲ್ಲಿ ಈಶ್ವರನ ಪಾತ್ರ ಮಾಡಿದೆ,
1: ಈಶ್ವರ.
0: ಆ ಈಶ್ವರನ ಪಾತ್ರ ಬಂದು ಒಂದು 10-12 ನಿಮಿಷ ಬರ್ಬೋದು ಅಷ್ಟೇ. ಸೊ ಆ ಪಾತ್ರ ಎಷ್ಟು ಚೆನ್ನಾಗಿ ಸೂಟ್ ಆಯ್ತು ಅಂದ್ರೆ, ಒಂದು ಹಳ್ಳಿ ಮದ್ದೂರ್ ಹತ್ರ ಶೂಟಿಂಗ್ ಹೋಗಿದ್ವಿ, ಸಿದ್ದರಾಮೇಶ್ವರ ಅಂತ ಸಿನಿಮಾ ಅದು, ನಮ್ಮ ಜೆ ಕೆ ಸುನೀಲ್ ಕುಮಾರ್ ಪ್ರೊಡ್ಯೂಸರು, ಓಂಕಾರ್ ಪುರುಷೋತ್ತಮ್ ಡೈರೆಕ್ಟರ್. ಸೊ ಅವರು ಪಾತ್ರ ಕೊಟ್ಟರು. ಫಸ್ಟ್ ಬಿಗಿನಿಂಗ್ ಅಲ್ಲಿ ಪ್ರೊಡ್ಯೂಸರ್ ಒಪ್ಪಿರಲಿಲ್ಲ ನನಗೆ, ಏ ಬೇಡ ಪೊಲೀಸ್ ಪಾತ್ರ ಮಾಡೋದು, ಇದು ಸೂಟ್ ಆಗಲ್ಲ ಅಂತ. ಸೊ ಡೈರೆಕ್ಟ್ರು ಬಿಡಲಿಲ್ಲ, ಇಲ್ಲ ಇಲ್ಲ ಅವ್ರು ಖಂಡಿತ ಸೂಟ್ ಆಗುತ್ತೆ, ಅವರೇ ಮಾಡ್ಬೇಕಿದ್ರು ಅಂದ್ಬಿಟ್ಟು ಹಠ ಹಿಡಿದು ಮಾಡಿಸೋರು. ಸೊ ಹಳ್ಳಿಗೆ ಹೋದ್ವಿ, ಹಳ್ಳಿನಲ್ಲಿ ಒಂದು ನಿವೃತ್ತ ಜಡ್ಜ್ ಅವ್ರ ಮನೆ ಅದು ಮದ್ದೂರ್ ಹತ್ರ, ಆ ಜಡ್ಜ್ ಮನೆಯಲ್ಲಿ ನಮಗೆ ಜಾಗ ಕೊಟ್ಟಿದ್ರು ಮೇಕಪ್ ಪಿಕಪ್ ಮಾಡ್ಕೊಳ್ಳೋದಕ್ಕೆ. ಅವರು ಅಜ್ಜಿ ಸುಮಾರು ಒಂದು 60-65 ವರ್ಷ ಆಗಿದೆ. ನಾವು ಹೋಗಿದ ತಕ್ಷಣ ಇವ್ರು ಪರಿಚಯ ಮಾಡಿಸ್ರು, ಈ ಥರ ಗಣೇಶ್ ರಾವ್ ಅಂತ ಆರ್ಟಿಸ್ಟು, ಅವನು ಓ ಯಾವ್ದು ಮಾಡಿದ್ದೀರಾ, ಎಷ್ಟು ಬರ್ತಾ ಸಂಬಳ ನಿಮಗೆ, ನಾ ಏನಪ್ಪ ಏಮ್ಮ ಬಂದ ಅಂತ ಕೇಳ್ತದೆ ಅನ್ಕೊಂಡು ಸರಿ ಏನೋ ಒಂದು ಹೇಳ್ಬಿಟ್ಟು ಮೇಕಪ್ ಕೂತ್ಕೊಂಡೆ. ಅಪ್ಪ ಅವ್ರು ಆಮೇಲೆ ಅವ್ರ ಕೆಲಸಕ್ಕೆ ಕೊಟ್ಟೋದ್ರಲ್ಲ, ಮನೆ ಒಳಗಡೆ ಕೆಲಸ ಮಾಡಿ ವರಾಂಡದಲ್ಲಿ ಕೂತಿದ್ವಿ. ಸೊ ನಮ್ಮ ಮೇಕಪ್ ಎಲ್ಲ ಹಾಕಿ ಡ್ರೆಸ್ ಎಲ್ಲ ಹಾಕಿ ಶಿವನ್ ಪಾತ್ರ ಡ್ರೆಸ್ ಮಾಡಿ ಫೈನಲ್ ಮಾಡಿ ನಾನು ಸುಮ್ಮನೆ ಫೋಟೋ ತೊಗೊಳ್ತಾ ಇದ್ದೆ ನೋಡೋಣ ಅಂತ. ಆ ಅಮ್ಮ ಆಚೆ ಬಂದಿದ ತಕ್ಷಣ, ಅಯ್ಯೋ ನಮ್ಮ ಅಪ್ಪ ಶಿವನೇ ಅಂತ ಓಡ್ ಬಂದು ಕಾಲು ಹಿಡ್ಕೊಂಬಿಡೋದು.
1: ಅದೇ ಅಜ್ಜಿ.
0: ಆಮೇಲೆ ಮನೆಗೆ ಕರ್ಕೊಂಡೋಗಿ, ಅವ್ರ ದೇವ್ರ ಮನೆಗೆ ಕರ್ಕೊಂಡೋಗಿ, ಹಾಲಲ್ಲಿ ಕರ್ಕೊಂಡೋಗಿ, ಪಾದ ಪೂಜೆ ಮಾಡೋಕೆ ಬಿಟ್ಟಿಲ್ಲ. ಅನ್ನೇಳ ಅಮ್ಮ ನೀವು ದೊಡ್ಡವರು ಬೇಡ ಕೇಳಲಿಲ್ಲ ಅವರು, ಯಾರೋ ಮೊಮ್ಮಕ್ಕಳಿಗೆಲ್ಲ ಕರ್ಕೊಂಬಂದು ಫೋಟೋ ಇಡಿಸಿ ಆ ಫೋಟೋನ ತಗೊಂಡು ಇಲ್ಲಿ ಅವರ ಮಗನು ಜಡ್ಜೆ ಅವ್ರಿಗೆಲ್ಲ ಕಳಿಸಿ ಇಡೀ ಹೈಕೋರ್ಟ್ ಸಿವಿಲ್ ಕೋರ್ಟ್ ಎಲ್ಲ ಕಳಿಸ್ಬಿಟ್ರು ಫೋಟೋಗಳು ಅದನ್ನ. ಆಮೇಲೆ ನನಗೆ ಸುಮಾರು ಜನ ಫ್ರೆಂಡ್ ಅಲ್ಲೇ ಇದ್ದೀನಿ ನಾನು, ಏನೋ ನಮ್ಮ ಸಾಹೇಬ್ರ ಮನೆಗೆ ಹೋಗ್ಬಿಟ್ಟಿದ್ದೀನಿ ನೀನು ಶಿವನ್ ವೇಷ ಹಾಕೊಂಡು, ನಾನು ಶಿವ ವೇಷ ಹಾಕೊಂಡು ಬಂದಿದ್ದಲ್ಲಪ್ಪ ಇಲ್ಲ ಹಾಕೊಂಡಿದ್ದು ಶೂಟಿಂಗ್ ಬಂದಿದ್ದೀನಿ ಅದು ಸಿದ್ದರಾಮೇಶ್ವರ ಸಿನಿಮಾ ಅಂತ. ಅಷ್ಟು ಚೆನ್ನಾಗಿ ಕಾಣಿಸ್ಬಿಡ್ತು ನನ್ನ ಪಾತ್ರ ಅದು. ಸೊ ಆಮೇಲೆ ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ರಿವ್ಯೂಸ್ ಚೆನ್ನಾಗಿ ಬಂತು. ಯಾಕೆ ಒಬ್ಬ ಅಷ್ಟು ವಯಸ್ಸಾದವರು ಹೋಗಿ ಮಾತಾಡ್ಸಿದ್ದವರು
1: ಆ ಮುಗ್ಧತೆ ನೋಡಿ ಹೇಗಿರುತ್ತೆ ಅನ್ನೋದು,
0: ಪಾದಕ್ಕೆಲ್ಲ ಕುಂಕುಮ ಹಚ್ಚಿ ಆಮೇಲೆ ನಾನು ಅಡ್ಡಿದ್ದೆ
1: ಕಲೆ ಸರ್ ಕಲೆಗಿರುವಂತಹ
0: ಕಲಾ ಸರಸ್ವತಿ ಕೃಪೆ ಇದೆ,
1: ಯಾವ ತರದಲ್ಲೂ ನಾವು ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ.
0: ಆಮೇಲೆ ಒಂದು ಫುಲ್ ಇದು ಅದು ನೋಡಿದ್ಮೇಲೆ ಆ ಪಾತ್ರ ಸಟ್ ಆಗಿದೆ ಸೂಟ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ನಮ್ಗೆ ಒಂಥರ ಏನೋ ಇಂಟ್ರೆಸ್ಟ್ ಬಂತು, ಇರಪ್ಪ ಯಾಕೊಂದು ಫುಲ್ ಪ್ರೆಡ್ಜಲ್ಲಿರೋ ಒಂದು ಸಿನಿಮಾ ಮಾಡಬಾರ್ದು ಶಿವಂದೆ ಅಂತ. ಆ ಟೈಮಲ್ಲಿ ಅಣ್ಣಾವ್ರೆ ಮಾಡಿದ ಸಿನಿಮಾ ಗಂಗೆ ಗೌರಿ ಅಂತ 25 ವರ್ಷದಿಂದ ಮಾಡಿದ್ರು. ಒಂದು 15 ವರ್ಷ ಆದ್ಮೇಲೆ ನಮ್ಮ ರೂಲ್ಸ್ ಇರೋದು 15

ವರ್ಷ ಆದ್ಮೇಲೆ ಯಾರು ಬೇಕಾದ್ರೂ ಅದೇ ಟೈಟಲ್ ಯೂಸ್ ಮಾಡ್ಕೋಬಹುದು, ಚಿಕ್ಕ ಪುಟ್ಟ ಮಾರ್ಪಾಡು ಮಾಡ್ಕೊಂಡು. ಬಟ್ ಈಗಿನ ಕಾಲಮಾನಕ್ಕೆ ಅದನ್ನ ಚೇಂಜ್ ಮಾಡೋಗೂ ಇಲ್ಲ. ಸೊ ಅದು ಇರೋದ್ರಲ್ಲಿ ಸ್ವಲ್ಪ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ಚಿಕ್ಕ ಪುಟ್ಟ ಬದಲಾವಣೆ ಮಾಡ್ಕೊಂಡು ಮಾಡಿದ್ವಿ. ಅದು ಒಳ್ಳೆ ಸಕ್ಸಸ್ ಆಯ್ತು.

0: ಚಿತ್ರನಟ ಕಿರುತೆರೆ ಕಲಾವಿದ ಗಣೇಶ್ ರಾವ್ ಕೇಸರ್ಕರ್ ಅವರ ಜೊತೆಗೆ ಮಾತುಕತೆ ಸಾಗ್ತಾ ಇದೆ. ನೀವು ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನೀವು ಹೇಳಿದ್ರಲ್ಲ ಈ ತಾರಕೇಶ್ವರ ಮತ್ತೆ ಇನ್ನೊಂದು ಗಂಗೆಗೌರಿ ಸಿನಿಮಾ ಅದೆಲ್ಲ ರಿಲೀಸ್ ಆಗಿ ಹೇಗೆ ಹೇಗೆ ಬಂತು?
1: ಗಂಗೆಗೌರಿ ಫಸ್ಟ್ ಸ್ಟಾರ್ಟ್ ಮಾಡಿದ್ ಗಂಗೆಗೌರಿ, ಆ ಗಂಗೆಗೌರಿನಲ್ಲಿ ಒಂದು ತಾರಕಾಸುರಂದು ಒಂದು ಲೈನ್ ಬರುತ್ತೆ. ಸೊ ಆ ಲೈನ್ ನೋಡಿದಾಗ ತುಂಬಾ ಪವರ್ಫುಲ್ ಅನ್ನಿಸ್ತದು. ಸೊ ಗಂಗೆಗೌರಿ ಸ್ವಲ್ಪ ಸ್ಟಾಪ್ ಮಾಡಿ ತಾರಕೇಶ್ವರ ಸಿನಿಮಾ ಸ್ಟಾರ್ಟ್ ಮಾಡ್ಬಿಟ್ವಿ. ಅದ್ರಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಡ್ಯುಯಲ್ ರೋಲ್ ಇದೆ, ಅದು ಚೆನ್ನಾಗಿ ಕ್ಲಿಕ್ ಆಯ್ತು. ತಾರಕಾಸು ಒಳ್ಳೆ ಪಬ್ಲಿಸಿಟಿ ಸಿಕ್ತು, ಚೆನ್ನಾಗಿ ಇದೆಲ್ಲ ಮಾಡಿದ್ರು ಚೆನ್ನಾಗಿ ಬಂತದು ಸಿನಿಮಾ.
0: ನಿಮ್ಗೆ ಖುಷಿ ಆಯ್ತಾ ತಾರಕಾಸುರ ಮಾಡಿದ್ಮೇಲೆ ಸಿನಿಮಾ, ಜನರು ಹತ್ರ ಹೋದ್ಮೇಲೆ ಅದೆಲ್ಲ
1: ಜನ ಒಪ್ಕೊಂಡ್ರು, ಪಾತ್ರ
0: ಒಪ್ಕೊಂಡ್ರು. ಇವಾಗ್ಲೂ ಕೂಡ ನೀವು ಸೀರಿಯಲ್ ಆತರ ಪೌರಾಣಿಕ ಪಾತ್ರಗಳನ್ನ ಮಾಡ್ತಾ ಇದ್ದೀರಾ ಟಿವಿ ಸೀರಿಯಲ್ಗೆ ಅಂತ ಹೇಳಿ?

ಇದುವರೆಗೆ ಬೆಳ್ಳಿ ಬದುಕು ಸರಣಿಯಲ್ಲಿ ಕಿರುತೆರೆ ಸಿನಿಮಾ ಕಲಾವಿದ ಗಣೇಶ್ ರಾವ್ ಕೇಸರ್ಕರ್ ಇವರ ಜೊತೆಗೆ ಮಾತುಕತೆಯನ್ನ ಕೇಳಿದ್ರಿ. ಕಾರ್ಯಕ್ರಮ ಪ್ರಸ್ತುತಿ ಚಂದು ಬಾನುಲಿ ಬಂಧು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಕೇಂದ್ರದ ಕೊಡುಗೆ.

ಬೆಳ್ಳಿ ಬದುಕು ಕಾರ್ಯಕ್ರಮವನ್ನ ಈವರೆಗೆ ನೀವು ಕೇಳಿದ್ರಿ. ಕಾರ್ಯಕ್ರಮ ಕೇಳ್ತಾ ಸಂದೇಶವನ್ನ ಕಳಿಸಿದ್ದಾರೆ ನೀರಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ರವರು. ಚಂದು ಮೇಡಮ್ ಹಾಗೂ ಗಣೇಶ್ ರವರ ಸಂದರ್ಶನ ಕೇಳಿ ತುಂಬಾ ಸಂತೋಷವಾಯಿತು. ಜೀವನದಲ್ಲಿ ಸಾಧನೆ ಮಾಡಲು ಬೇಕಾದಷ್ಟು ದಾರಿ ಇದೆ. ಇವರ ಆದರ್ಶಗಳನ್ನು ನಾವೆಲ್ಲ ಬೆಳೆಸಿಕೊಳ್ಳಬೇಕು. ತುಂಬಾ ಉತ್ತಮವಾದ ಮಾಹಿತಿ ಹಾಗೂ ಕಾರ್ಯಕ್ರಮ ಮೇಡಮ್, ಧನ್ಯವಾದಗಳು ಹಾಗೆ ಅಭಿನಂದನೆಗಳು ಅಂತ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ.

ವಿವಿಧ ಭಾರತಿ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರಗಳು. ನಾನಿಮ್ಮ ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ ಶ್ರೀ ಸುರೇಶ್. ಸದಾ ನನಗೆ ಆನಂದ ನೀಡುವ, ಖುಷಿ ನೀಡುವ ವಿವಿಧ ಭಾರತಿ ಆಕಾಶವಾಣಿಗೆ ನೀವು ಸಹ ಟ್ಯೂನ್ ಮಾಡಿ 102.9 FM.

90.9 ಎಫ್ಎಂ ವಿವಿಧ ಭಾರತೀಯ ಆಕಾಶವಾಣಿ ಕಣ್ಣಾರ ಕೇಳ್ತಾ ಇದ್ದೀರಾ. 102.9 ಎಫ್ಎಂನಲ್ಲಿ ಸಮಯ ಆಗಿದೆ 8:56:52. ಈಗ ಒಂದು ಗೀತೆಯನ್ನು ಕೇಳುವಂತಹ ಸಮಯ. ವಿಲನ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ರವರ ಗಾಯನ, ಕವಿರಾಜ್ ರವರ ರಚನೆ, ಗುರುಕಿರಣ್ ರವರ ಸಂಗೀತ ಸಂಯೋಜನೆ.

0: ಸಮಯ ಇನ್ನೇನು 9 ಗಂಟೆ ಆಗಲಿದೆ. 9 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ, ಅದಾದ ನಂತರ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಮ್ಮ ಭೇಟಿ.
1: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ನಿಶಿತ್ ಕುಮಾರ್ ವಿತ್ ದಿ ನ್ಯೂಸ್ ಅಟ್ 9. The headlines. Prime Minister Narendra Modi says BRICS is an ecosystem of solutions, stresses need to translate all outcomes of New Delhi Declaration into time-bound actions as 18th BRICS summit concludes.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:15 ಆಗಿದೆ. ಇದು ಯಾವ ಕಾರ್ಯಕ್ರಮದ ಸಮಯ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ಲರಿಗೂ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಕುಸುಮಾ.

ಮಧುರವಾದ ಹಿಂದಿ ಹಾಡುಗಳನ್ನ ಕೇಳುವಂತಹ ಸಮಯ. ಆದರೆ ಇವತ್ತು ಸಂಡೇ, ಹಾಗಾಗಿ ಸ್ವಲ್ಪ ಫಾಸ್ಟ್ ಬೀಟ್ಗಳನ್ನ ಕೇಳ್ತಾ ಸಾಗೋಣ. ಹೇಗಿದ್ರು ನಾಳೆ ಹಬ್ಬ ಇದೆ, ಹಾಗಾಗಿ ನೀವೆಲ್ಲರೂ ಕೂಡ ಹಬ್ಬದ ತಯಾರಿನ ಮಾಡ್ಕೊಳ್ತಾ ಸಂಭ್ರಮದಲ್ಲಿದ್ದೀರಾ. ಹಾಗಾಗಿ ನಿಮ್ಮ ಸಂಭ್ರಮಕ್ಕೆ ಇನ್ನಷ್ಟು ಜೋಶ್ ತುಂಬುವಂತಹ ಹಿಂದಿ ಗೀತೆಗಳು ಈಗ ನಮ್ಮ ಪ್ಲೇಲಿಸ್ಟ್ನಿಂದ ನಿಮಗಾಗಿ ಮೂಡಿ ಬರ್ತಾ ಇರುತ್ತೆ. ಸೊ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಯಾವ ಚಿತ್ರದಿಂದ ಅಂದರೆ ಆರಾಧನಾ ಚಿತ್ರದ ಗೀತೆ ಇದು. ಕಿಶೋರ್ ಕುಮಾರ್ ರವರ ಗಾಯನ, ಆನಂದ್ ಬಕ್ಷಿರವರ ರಚನೆ, SD ಬರ್ಮನ್ ರವರ ಸಂಗೀತ ಸಂಯೋಜನೆಯಲ್ಲಿ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಬೇಟಾ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌಡ್ವಾಲ್ ರವರ ಗಾಯನ, ಸಮೀರ್ ಅವರ ರಚನೆ, ಆನಂದ್ ಮಿಲಿಂದ್ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಇವತ್ತು ಸ್ವಲ್ಪ ಫಾಸ್ಟ್ ಬೀಟ್ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ. ಅರ್ಮಾನ್ ಚಿತ್ರದಿಂದ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಸುನಿಧಿ ಚೌಹಾಣ್. ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ಶಂಕರ್ ಎಹ್ಸಾನ್ ಲಾಯ್ ಅವರದ್ದು.

ದುಲ್ಹನ್ ಹಮ್ ಲೇ ಜಾಯೇಂಗಿ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಈ ಗೀತೆಯ ಸಾಹಿತ್ಯ ಸುಧಾಕರ್ ಶರ್ಮಾರವರದ್ದು, ಸಂಗೀತ ಹಿಮೇಶ್ ರೇಷಮಿಯಾರವರದ್ದು.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಈಗ ಸಲಾಮೆ ಇಶ್ಕ್ ಚಿತ್ರದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಅದ್ನಾನ್ ಸಮಿ, ಸಾಹಿತ್ಯ ಸಮೀರ್ ಅವರದ್ದು, ಸಂಗೀತ ಶಂಕರ್ ಎಹ್ಸಾನ್ ಲಾಯ್ ಅವರದ್ದು.

0: ಕೊನೆಗಲಿ ಎದೆಯೊಳಗಿನ ಕ್ಲೇಶ ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ ದೂರವಾಗಲಿದೆ ಮನಸ್ಸಿನ ಕಹಿ.
1: ನಗುವ ನಮ್ಮ ಜಮನ
2: ಓ ಗಣೇಶ,
1: ನಗಿಸೋ ನಮ್ಮ ಜನನ
2: ಓ ಗಣೇಶ.
1: ಕಾಬಾಡು
0: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
1: ಗಣಪತಿ ಬಪ್ಪ ಮೋರ್ಯ ಅರಸೋ ನಮ್ಮ
0: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ. ಎಲ್ಲರೂ ಒಟ್ಟಾಗಿ ಹೇಳೋಣ.

0: ಬರ್ತಾ ಇದೆ. ಮೊಹವತೀನ್ ಚಿತ್ರದಿಂದ ಹಾಡಿದ್ದಾರೆ ಉದಿತ್ ನಾರಾಯಣ್, ಲತಾ ಮಂಗೇಶ್ಕರ್ ಹಾಗೂ ತಂಡದವರು. ಸಾಹಿತ್ಯ ಆನಂದ್ ಬಕ್ಷಿ, ಸಂಗೀತ ಜತಿನ್ ಲಲಿತ್.
1: ಏಕ್ ಲಡ್ಕಿ ಥಿ ದೀವಾನಿ ಸಿ, ಏಕ್ ಲಡ್ಕೆ ಪೇ ವೋ ಮರ್ತಿ ಥಿ, ನಜರೆ ಚುಕಾಕೆ ಶರ್ಮಾಕೆ ಗಲಿಯೋ ಸೇ ಗುಜರ್ತಿ ಥಿ, ಚೋರಿ ಚೋರಿ ಚುಪ್ಕೆ ಚುಪ್ಕೆ ಚಿಠಿಯಾಂ ಲಿಖಾ ಕರ್ತಿ ಥಿ, ಕುಛ್ ಕಹನಾ ಥಾ ಶಾಯದ್ ಉಸ್ಕೊ, ಜಾನೆ ಕಿಸ್ಸೆ ಡರ್ತಿ ಥಿ, ಜಬ್ ಭಿ ಮಿಲ್ತಿ ಥಿ ಮುಜ್ಸೆ, ಮುಜ್ಸೆ ಪೂಜಾ ಕರ್ತಿ ಥಿ, ಪ್ಯಾರ್ ಕೈಸೆ ಹೋತಾ ಹೈ, ಯೆ ಪ್ಯಾರ್ ಕೈಸೆ ಹೋತಾ ಹೈ, ಔರ್ ಮೈ ಸಿರ್ಫ್ ಯಹಿ ಕಹ ಪಾತಾ ಥಾ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳನ್ನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಎಲ್ಲರಿಗೂ ಮನಸೆಳೆವ, ಮನ ಅರಳಿಸುವ ಗೀತೆಗಳನ್ನು ಕೇಳಿ ಬಂಗಾರದ ಒಡವೆ ಧರಿಸಿದ ಅನುಭವ ಆಗ್ತಾ ಇದೆ ಮೇಡಮ್ ಅಂತ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಹಾಗೆ ಮೇಡಮ್, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ. ಹಿಂದಿ ಮೆಲೋಡಿಯಸ್ ಸಾಂಗ್ಸ್ ತುಂಬ ಚಂದದ ಹಾಡುಗಳು, ಬೇಟ ಆರಾಧನಾ ತುಂಬ ಸೊಗಸಾದ ಗೀತೆಗಳನ್ನ ಕೇಳ್ತಾ ಇದ್ದೀವಿ, ನಿಮ್ಮ ಜೊತೆಯಾಗಿದ್ದೀವಿ, ವಿವಿಧ ಭಾರತಿ ಜೊತೆ ಯಾವಾಗಲೂ ಇರ್ತೀವಿ ಅಂತ ಮಮತಾ ಮೇಘಾಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಶ್ರೀ ಓವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿ ಗೀತೆಗಳನ್ನು ಮೆಚ್ಚಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಸಮೀರ್ ರವರ ರಚನೆ, ಸಂದೇಶ್ ಶಾಂಡೀಲಿಯಾರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹಿಂದಿ ಮೆಲೋಡೀಸ್. ಪ್ರಸಾರವಾದಂತಹ ಮಧುರವಾದ ಹಿಂದಿ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 10 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯ ಎಲ್ಲಾ ನಿರ್ಣಯಗಳನ್ನು ಕಾಲಮಿತಿ ಕ್ರಿಯಾ ಯೋಜನೆಯೊಂದಿಗೆ ನಿಗದಿತ ಪರಿಣಾಮ ಬೀರುವ ರೀತಿಯಲ್ಲಿ ತಲುಪಿಸುವ ಅಗತ್ಯವಿದೆ. ಕಾರ್ಯ ಚೌಕಟ್ಟು ಕೇವಲ ದಾಖಲೆಯಾಗದೆ ನಿಜ ಜೀವನದಲ್ಲಿ ಗಮನಾರ್ಹ ಪರಿಣಾಮ ಬೀರುವುದನ್ನು ಖಾತರಿಪಡಿಸುವ ನಿಟ್ಟನಲ್ಲಿ ಬ್ರಿಕ್ಸ್ ದೇಶಗಳು ಒಂದಾಗಿ ಕಾರ್ಯನಿರ್ವಹಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಇಂದು ಮುಕ್ತಾಯಗೊಂಡ 18ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ 50ಕ್ಕೂ ಅಧಿಕ ದೃಢವಾದ ಅಭಿವೃದ್ಧಿಪರ ಫಲಶ್ರುತಿ ಹೊರಹೊಮ್ಮಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕರು ಹಾಗೂ ಗಣೇಶ ಸಮಿತಿಗಳು ಶಾಂತಿಯುತವಾಗಿ ಮತ್ತು ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಹಬ್ಬ ಆಚರಿಸಬೇಕೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ.

ಗಣೇಶೋತ್ಸವದ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಧಾರ್ಮಿಕ ಆಚರಣೆಗೆ ನಿರ್ಬಂಧ ಹೇರಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದಲ್ಲಿ ಗಣೇಶ ಮೂರ್ತಿ ಮೆರವಣಿಗೆಗೆ ಸಂಬಂಧಿಸಿದಂತೆ ಪೊಲೀಸ್ ಅಧಿಕಾರಿಯೊಬ್ಬರು ನೀಡಿದ್ದಾರೆ ಎನ್ನಲಾದ ಹೇಳಿಕೆ ವಿರೋಧಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026 ಸಂಭ್ರಮದ ಭಾಗವಾಗಿ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿರುವ ಎರಡನೇ ಹಂತದ 3 ಆನೆಗಳ ಪಡೆಯು ಮೈಸೂರು ಅರಮನೆ ಆವರಣವನ್ನು ಇಂದು ಪ್ರವೇಶಿಸಿದೆ. ಬಂಡೀಪುರದ ರಾಮಪುರ ಆನೆ ಶಿಬಿರದಿಂದ ಚೈತ್ರ ಆನೆ, ಕೊಡಗಿನ ದುಬಾರೆ ಆನೆ ಶಿಬಿರದಿಂದ ಸುಗ್ರೀವ ಆನೆ ಹಾಗೂ ದೊಡ್ಡ ಹರವೆ ಆನೆ ಶಿಬಿರದಿಂದ ರೂಪ ಆನೆ ಆಗಮಿಸಿವೆ. ಏಷ್ಯಾ ಕಪ್ ಮುಡಿಗೇರಿಸಿಕೊಂಡಿರುವ ಭಾರತ ಮಹಿಳಾ ಮತ್ತು ಪುರುಷರ ಜೂನಿಯರ್ ಹಾಕಿ ತಂಡಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟಿ20 ಪುರುಷರ ಕ್ರಿಕೆಟ್ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ಭಾರತಕ್ಕೆ ಗೆಲ್ಲಲು 157 ರನ್ಗಳ ಗುರಿ ನೀಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 7.3 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 94 ರನ್ ಗಳಿಸಿ ಆಡುತ್ತಿದೆ. ದುಬೈನಲ್ಲಿ ನಡೆಯುತ್ತಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ಶ್ರೀಲಂಕಾಗೆ ಗೆಲ್ಲಲು 184 ರನ್ಗಳ ಗುರಿ ನೀಡಿದೆ. ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ 1 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 6 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 10:03:39. ಮಧುರವಾದ ಪ್ರೇಮ ಗೀತೆಗಳನ್ನ ಕೇಳ್ತಾ ಪ್ರೇಮದ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೇಮ ನಿನಾದದಲ್ಲಿ ನಮ್ಮ ಮಾತು ನಿಮ್ಮ ಸಂದೇಶ ಎರಡು ಸಾಗೋದು ಪ್ರೇಮದ ಸುತ್ತ. ಯಾಕಂದರೆ ಇದು ಪ್ರೀತಿಯ ಸಮಯ. ಈ ಪ್ರೀತಿಯ ಸಮಯದಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆರ್ಜಿ ಕುಸುಮ. ಇವತ್ತು ಏನು ವಿಷಯ ಇರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೂಶಲಿ ವಿಷಯ ಅಥವಾ ಪ್ರೀತಿಯ ಟಾಸ್ಕ್ ಇರುತ್ತೆ ಪ್ರೇಮ ನಿನಾದದಲ್ಲಿ. ಲಾಸ್ಟ್ ಟೈಮ್ ನಾವು ವಿಷಯದ ಬಗ್ಗೆ ಮಾತಾಡಿದ್ವಿ, ಒಂದು ವಿಷಯವನ್ನು ತಗೊಂಡಿದ್ವಿ. ಹಾಗಾಗಿ ಇವತ್ತು ನಿಮಗೆ ಪ್ರೀತಿಯ ಟಾಸ್ಕ್ ಇರುತ್ತೆ. ಏನಪ್ಪ ಟಾಸ್ಕ್ ಅಂದರೆ, ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನಾವು ಸರ್ಚ್ ಇಂಜಿನ್ನಲ್ಲಿ ಹುಡುಕ್ತೀವಿ ಅಲ್ವಾ? ಪ್ರೇಮ ಸರ್ಚ್ ಇಂಜಿನ್ ಆಗಿದ್ದಿದ್ರೆ, ನಾವು ಹಾಗನ್ಕೊಳ್ಳೋಣ, ಲೆಟ್ಸ್ ಅಸ್ಯೂಮ್ ಲವ್ ಟು ಬಿ ಅ ಸರ್ಚ್ ಇಂಜಿನ್. ಪ್ರೇಮ ಒಂದು ಸರ್ಚ್ ಇಂಜಿನ್ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋದಾದರೆ, ನೀವು ಏನು ಪ್ರಶ್ನೆಯನ್ನು ಕೇಳ್ತಿದ್ರಿ? ಅಫ್ಕೋರ್ಸ್ ಪ್ರೀತಿ ಬಗ್ಗೆನೇ ಕೇಳ್ತಿದ್ರಿ, ಬಟ್ ನಿಮ್ಮ ಮೈಂಡ್ನಲ್ಲಿರುವಂಥ ಪ್ರಶ್ನೆ ಏನು? ಆ ಪ್ರಶ್ನೆ ಎಲ್ಲ ಪ್ರೇಮಿಗಳ ಪರವಾಗಿ ನೀವು ಕೇಳೋದಾಗಿರಬಹುದು, ಅಥವಾ ನೀವು ಒಬ್ಬ ಪ್ರೇಮಿ ಅಥವಾ ಪ್ರೇಯಸಿಯಾಗಿ ಕೇಳೋವಂಥ ಪ್ರಶ್ನೆಯೂ ಆಗಿರಬಹುದು. ಹಾಗಾದರೆ ಪ್ರೇಮಕ್ಕೆ ನೀವು ಕೇಳೋ ಪ್ರಶ್ನೆ ಏನು? ಒಂದಕ್ಕಿಂತ ಹೆಚ್ಚು ಪ್ರಶ್ನೆಗಳು ಇದ್ದರೂ ಇರಬಹುದು. ಬಹಳ ದಿನಗಳಿಂದ ಮನಸ್ಸಲ್ಲಿ ಒಂದಷ್ಟು ಮಾತುಗಳು, ತಲೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಇರುತ್ತೆ ಪ್ರೇಮಕ್ಕೆ ಕೇಳಬೇಕು ಅನ್ನುವಂಥದ್ದು. ಸೊ ಇವತ್ತು ಪ್ರೇಮವನ್ನು ನೀವು ಕೇಳ್ತೀರಾ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. 9483091029 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ನಿಮ್ಮೆಲ್ಲ ಪ್ರಶ್ನೆಗಳು, ಪ್ರೇಮಕ್ಕೆ ನೀವು ಕೇಳಬೇಕು ಅಂತ ಅಂದ್ಕೊಂಡಿರುವಂಥ ಪ್ರಶ್ನೆಗಳನ್ನ ಕಳಿಸಿ. ನಿಮ್ಮೆಲ್ಲರ ಪ್ರಶ್ನೆಗಳನ್ನ ನಮ್ಮ ಇನ್ಬಾಕ್ಸ್ನಲ್ಲಿ ನೋಡೋದಕ್ಕೆ ನಾನಂತೂ ಬಹಳ ಕುತೂಹಲದಿಂದ ಕಾಯ್ತಾ ಇರ್ತೀನಿ. ಪ್ರೇಮಕ್ಕೆ ನೀವು

ಕೇಳುವಂಥ ಪ್ರಶ್ನೆ ಏನು? ಇದು ಇವತ್ತಿನ ಪ್ರೇಮ ನಿನಾದದ ಪ್ರೀತಿಯ ಟಾಸ್ಕ್ ನಿಮ್ಮೆಲ್ಲರಿಗಾಗಿ. ಇದು ಪ್ರೇಮ ನಿನಾದ ಅನುರಾಗ ಅರಳು ಸಮಯ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಯೂಶ್ವಲಿ ನಾವು ಒಂದು ವಿಷಯನ ತಗೊಂಡು ಮಾತಾಡ್ತೀವಿ ಪ್ರೇಮ ನಿನಾದದಲ್ಲಿ, ಅಥವಾ ಒಂದು ಟಾಸ್ಕ್ ಅನ್ನ ಕೊಡ್ತೀವಿ. ಇವತ್ತು ಒಂದು ಪ್ರೀತಿಯ ಟಾಸ್ಕ್ ಅನ್ನ ನಿಮಗಾಗಿ ಕೊಟ್ಟಿದ್ದೀನಿ. ಅದೇನೆಂದ್ರೆ, ಪ್ರೇಮ ಏನಾದರೂ ಒಂದು ಸರ್ಚ್ ಇಂಜಿನ್ ಆಗಿದ್ದಿದ್ರೆ, ಈಗ ನಾವೇನಾದ್ರೂ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕು ಅಂದರೆ ಸರ್ಚ್ ಇಂಜಿನ್ನಲ್ಲಿ ಹುಡುಕ್ತೀವಿ ಅಲ್ವಾ. ಹಾಗೆಯೇ ಪ್ರೇಮ ಒಂದು ಸರ್ಚ್ ಇಂಜಿನ್ ಆಗಿದ್ದಿದ್ರೆ ಪ್ರೇಮಕ್ಕೆ ನೀವು ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ರಿ ಅಂತ ಕೇಳಿದೆ. ಆದರೆ ಸ್ನೇಹಿತರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಪ್ರೇಮಿಗಳಿಗೆ ಪ್ರಶ್ನೆ ಕೇಳ್ಬೋದೇನೋ ಅಂತ ಅಂದ್ಕೊಂಡು ಯಾಕೆ ಪ್ರೀತಿ ಮಾಡ್ತೀರಾ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ರನ್ನಿಂಗ್ ವಿತ್ 555985 ಇವರು. ಈಗ ನಿಮಗೆ ವಿಷಯ ಏನು ಅಂತ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಸಂದೇಶದಲ್ಲಿ ನಿಮ್ಮ ಪ್ರಶ್ನೆ, ಪ್ರೇಮಕ್ಕೆ ನಿಮ್ಮ ಪ್ರಶ್ನೆ ಏನು ಅನ್ನೋದು ಬರಲಿ. ಹಾಗೆ ನಾನು ಪ್ರೇಮಕ್ಕೆ ಕೇಳುವಂತಹ ಪ್ರಶ್ನೆ ಏನಂದರೆ, ಕನಸು ಕಲ್ಪನೆ ಮತ್ತು ಮನಸ್ಸಿನಲ್ಲಿ ಕಾಡುವ ನನ್ನ ಪ್ರೇಮಿ ನನ್ನ ಕಣ್ಣ ಮುಂದೆ ಹಾಜರಾಗಿ ನನ್ನನ್ನು ಆಶ್ಚರ್ಯವೆಂಬ ಲೋಕದಲ್ಲಿ ಮಾಯವಾಗಿಸಿ ಬಿಡಬೇಕು ಎಂದು ನಾನು ಪ್ರೇಮಕ್ಕೆ ಕೇಳುವ ಪ್ರಶ್ನೆಯಾಗಿದೆ ಮೇಡಮ್ ಅಂತ ಇದ್ದಾರೆ. ಇದು ಪ್ರಶ್ನೆನಾ ಅಥವಾ ನಿಮ್ಮ ಒಂದು ಆಸೆನಾ ಗೊತ್ತಾಗಲಿಲ್ಲ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ನಿಮ್ಮ ಪ್ರಶ್ನೆಯನ್ನು ಕಳಿಸ್ಬೋದು. ಪ್ರೇಮಕ್ಕೆ ನಿಮ್ಮ ಪ್ರಶ್ನೆ ಏನು? ಎಷ್ಟೋ ಸಲ ಅಂದ್ಕೊಳ್ತಿರ್ತೀವಿ ಪ್ರೇಮ ಏನಾದರೂ ಸಿಕ್ಕಿದ್ರೆ, ಪ್ರೇಮಕ್ಕೆ ನಾವು ಪ್ರಶ್ನೆ ಕೇಳೋ ಹಾಗೆ ಇದ್ದಿದ್ರೆ ಈ ಪ್ರಶ್ನೆನ ಕೇಳ್ತಾ ಇದ್ವಿ ಅಂತ ಒಂದಷ್ಟು ಸಲ ನಮಗೆ ಯೋಚನೆಗಳು, ಪ್ರಶ್ನೆಗಳು ಬಂದಿರುತ್ತೆ. ಸೊ ಅಂತಹ ಪ್ರಶ್ನೆ ನಿಮ್ಮಲ್ಲಿ ಇದ್ದರೆ, ಪ್ರೇಮ ಈಗ ಸರ್ಚ್ ಇಂಜಿನ್ ಅಂತ ನಾವು ಅಂದ್ಕೊಳ್ಳೋದಾದರೆ, ಏನು ಪ್ರಶ್ನೆನ ನೀವು ಪ್ರೇಮಕ್ಕೆ ಕೇಳ್ತಾ ಇದ್ರಿ ಅಂತ ನಮಗೆ ಮೆಸೇಜ್ ಮಾಡಿ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029, 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಅಲ್ಲ, ಪ್ರೇಮಕ್ಕೆ ಪ್ರಶ್ನೆಗಳು ಬರಲಿ. ಇನ್ನು ಈಗಷ್ಟೇ ನಾವು ಕೇಳಿದಂಥ ಹಾಡು ಮುಸ್ಸಂಜಿ ಮಾತು ಚಿತ್ರದಾಗಿತ್ತು. ಈ ಹಾಡಲ್ಲಿ ಒಂದು ಪ್ರಶ್ನೆ ಇತ್ತು, ಪ್ರೀತಿನ ಇದು ಅಂತ ಪ್ರೇಮಿ ತನಗೆ ತಾನೇ ಕೇಳ್ಕೊಳ್ತಿದ್ದಂಥ ಹಾಡು. ಒಂದು ಹಾಡಲ್ಲಿ ಪ್ರಶ್ನೆ, ಹಾಗೆ ಮತ್ತೊಂದು ಹಾಡಲ್ಲಿ ಮುಂದಿನ ಹಾಡಲ್ಲಿ ಆ ಪ್ರಶ್ನೆಗೆ ಉತ್ತರ. ಹೀಗೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ಪ್ಲೇಲಿಸ್ಟ್ ಸಾಕ್ತಾ ಹೋಗುತ್ತೆ. ಈಗ ಪ್ರಶ್ನೆಯನ್ನು ಕೇಳಿದಾಯ್ತಲ್ಲ, ಪ್ರೀತಿನ ಇದು ಅಂತ ಪ್ರೇಮಿ ಕೇಳಿದಾಯಿತು. ಈಗ ಆ ಪ್ರಶ್ನೆಗೆ ಉತ್ತರ ಈಗ ಬರುವಂತಹ ಹಾಡಲ್ಲಿದೆ. ಇದು ಮೊದಲ ಸಲದ ಮಿಲನ, ಪದವಿರದ ಮೌನ ಕವನ. ಯಾವ ಚಿತ್ರದ ಹಾಡು ಯೋಚನೆ ಮಾಡ್ತಾ ಇರಿ, ಕೇಳ್ತಾ ಇರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, 102.9 FM.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಪ್ರೀತಿಯ ಟಾಸ್ಕ್ ಅನ್ನ ಕೊಟ್ಟಿದ್ದೀನಿ. ಪ್ರೇಮ ಒಂದು ಸರ್ಚ್ ಇಂಜಿನ್ ಆಗಿದ್ದಿದ್ರೆ ಪ್ರೇಮಕ್ಕೆ ಏನು ಪ್ರಶ್ನೆಯನ್ನ ನೀವು ಕೇಳ್ತಿದ್ರಿ ಅಂತ. ಅದು ಎಲ್ಲ ಪ್ರೇಮಿಗಳ ಪರವಾಗಿ ಆ ಒಂದು ಪ್ರಶ್ನೆಯನ್ನ ನೀವು ಕೇಳಬಹುದು, ಅಥವಾ ನೀವೊಬ್ಬ ಪ್ರೇಮಿಯಾಗಿ ಅಥವಾ ಪ್ರೇಯಸಿಯಾಗಿ ಆ ಪ್ರಶ್ನೆಯನ್ನ ಕೇಳಬಹುದು ಅಂತ ಸಂದೇಶಗಳು ಬರ್ತಾ ಇವೆ. ಆನಂದ ಕುಲಕರ್ಣಿ ಸುಲೇಪೀಠದಿಂದ ಹೇಳ್ತಾ ಇದ್ದಾರೆ, ಕನಸಿನ ಲೋಕ. ಓಕೆ, ಕಾರ್ಯಕ್ರಮ ನಿರೂಪಣೆ ನಮಗೆ ಇಷ್ಟ ಆಯಿತು. ಹಾಗೆ ನಾನು ಪ್ರೀತಿಸಿದ ಯುವತಿ ನನ್ನನ್ನು ಕೊನೆಯ ತನಕ ನೋಡಿಕೊಳ್ಳಲಿ, ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ಹೋಗಬಾರದು ಎಂದು ಕೇಳ್ಕೊಳ್ತೀನಿ. ಪ್ರೇಮಕ್ಕೆ ಮೇಡಮ್ ಪ್ರಾರಂಭದ ಹಾಡು, ಮುಸ್ಸಂಜೆಯ ಮಾತು ಚಿತ್ರದ ಹಾಡು ಚೆನ್ನಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಗೀತೆನ ರಿಕ್ವೆಸ್ಟ್ ಮಾಡಿ ನಂಬರ್ ನಿಮಗೆ 5231 ಇವರು ಸಂದೇಶ ಕಳಿಸಿದ್ದಾರೆ. ಇದು ರಿಕ್ವೆಸ್ಟ್ ಶೋ ಅಲ್ಲ, ಹಾಗಾಗಿ ಈಗ ಪ್ರಸಾರವಾಗ್ತಾ ಇರುವಂತಹ ಪ್ರೇಮ ಗೀತೆಗಳನ್ನ ಕೇಳಿ ಎಂಜಾಯ್ ಮಾಡಿ ಸ್ನೇಹಿತರೆ, ಬೇಸರ ಮಾಡ್ಕೋಬೇಡಿ. ಹಾಗೆ ಪ್ರೇಮವೆಂದರೇನು ಅಂತ

ಪ್ರೇಮಕ್ಕೆ ಪ್ರಶ್ನೆಯನ್ನು ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೌಡ ಇವರು. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸಬಹುದು. ಪ್ರೇಮಕ್ಕೆ ನೀವು ಪ್ರಶ್ನೆಯನ್ನು ಕೇಳೋದಾದರೆ ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ರಿ ಅಂತ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9848091092 9483091092. ಇನ್ನು ನಮ್ಮ ಪ್ಲೇಲಿಸ್ಟ್ ಇವತ್ತಂತೂ ವಿಶೇಷವಾಗಿದೆ ಅಂತ ಸ್ನೇಹಿತರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ. ಒಂದು ಹಾಡಲ್ಲಿ ಪ್ರಶ್ನೆ, ಮತ್ತೊಂದು ಹಾಡಲ್ಲಿ ಉತ್ತರ. ಈಗಷ್ಟೇ ನಾವು ಮೆಜೆಸ್ಟಿಕ್ ಚಿತ್ರದಿಂದ ಒಂದು ಮುದ್ದಾದ ಗೀತೆಯನ್ನು ಕೇಳಿದ್ವಿ. ಈಗ ಮತ್ತೊಂದು ಪ್ರಶ್ನೆ ಹಾಡಿನ ರೂಪದಲ್ಲಿ ಬರ್ತಾ ಇದೆ, ಲವ್ ಯು ಚಿತ್ರದಿಂದ. ಕೇಳ್ತಾರೆ, ಇದು ನಿಮ್ಮ ನೆಚ್ಚಿನ ಪ್ರೇಮ ನೀನಾದ.

ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತು ಪ್ರೀತಿಯ ಟಾಸ್ಕ್ ಇದೆ. ಪ್ರೇಮ ಒಂದು ಸರ್ಚ್ ಇಂಜಿನ್ ಆಗಿದ್ದಿದ್ರೆ ಪ್ರೇಮಕ್ಕೆ ಏನು ಪ್ರಶ್ನೆನ ನೀವು ಕೇಳ್ತಾ ಇದ್ರಿ? ಅದು ಎಲ್ಲ ಪ್ರೇಮಿಗಳ ಪರವಾಗಿ ಇರಬಹುದು ಆ ಪ್ರಶ್ನೆ, ಅಥವಾ ನೀವೊಬ್ಬ ಪ್ರೇಮಿಯಾಗಿ ಅಥವಾ ಪ್ರೇಯಸಿಯಾಗಿ ಆ ಪ್ರಶ್ನೆನ ಕೇಳೋದಾಗಿರಬಹುದು. ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ರಿ ಅಂತ ಕೇಳಿದ್ದೆ. ಓ ಪ್ರೇಮವೇ, ಕೊನೆಯ ಉಸಿರಿನವರೆಗೂ ನಮ್ಮಿಬ್ಬರ ಹೃದಯಗಳನ್ನು ಎಂತಹ ಸಂದರ್ಭದಲ್ಲೂ ಬೆಸೆಯುವಂತಿದ್ದರೆ ಮಾತ್ರ ಪಲ್ಲವಿಸು, ಇಲ್ಲವಾದರೆ ದೂರ ಉಳಿದು ಬಿಡು ಎಂದು ಹೇಳಿಬಿಡುವೆ. ಪರಿಮಳ ಶಿವಕುಮಾರ್ ಕುಂಕುಮನಹಳ್ಳಿ ತುಮಕೂರಿನಿಂದ ಈ ಸಂದೇಶ ಕಳಿಸಿದ್ದಾರೆ. ಬಹಳ ಪ್ರೀತಿಯಿಂದ ಈ ಸಂದೇಶ ಕಳಿಸಿದ್ದೀರಾ. ಪ್ರೇಮಕ್ಕೆ ಪ್ರೀತಿಯಿಂದ ಒಂದು ರಿಕ್ವೆಸ್ಟ್ನ ಕೂಡ ನೀವು ಮಾಡ್ಕೊಳ್ತಾ ಇದ್ದೀರಾ. ಖುಷಿಯಾಯಿತು ನಿಮ್ಮ ಸಂದೇಶ ನೋಡಿ. ಹಾಗೆ ಲವ್ ಎಂದರೇನು ಅಂತ ಕೇಳ್ತಾ ಇದ್ದೆ ಅಂತ ಅನೂರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಈಗಷ್ಟೇ ನಾವು ಕೇಳಿದ್ದು ಲವ್ ಯು ಚಿತ್ರದ ಗೀತೆ ಇದೇನಾ ಪ್ರೇಮ ಅನ್ನೋ ಪ್ರಶ್ನೆ ಇತ್ತು. ಮಾತಿಲ್ಲ ಕಥೆಯಿಲ್ಲ, ಎದುರೆದುರು ಬಂದಾಗ ಹೆದರೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ. ಯಾವ ಚಿತ್ರದ ಗೀತೆ? ಚಿತ್ರದ ಗೀತೆಯಲ್ಲಿ ಆ ಪ್ರಶ್ನೆಗೆ ಉತ್ತರ ಇದೆ. ನೀವು ಕೂಡ ನಿಮ್ಮ ಪ್ರಶ್ನೆಯನ್ನು, ಪ್ರೇಮಕ್ಕೆ ನೀವು ಕೇಳುವಂಥ ಪ್ರಶ್ನೆಯನ್ನು ನಮ್ಮ ಇನ್ಬಾಕ್ಸ್ಗೆ ಆದಷ್ಟು ಬೇಗ ತಲುಪಿಸ್ಬೋದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029.

ಪ್ರೇಮ ಅಂದರೆ ಏನು ಅಂತ ಪ್ರೇಮಕ್ಕೆ ಪ್ರಶ್ನೆಯನ್ನು ಕೇಳ್ತೀನಿ ಅಂತ ಸ್ನೇಹಿತರೊಬ್ಬರು ಸಂದೇಶವನ್ನು ಕಳಿಸಿದ್ರು. ಸೊ ಈಗ ಪ್ರಸಾರವಾದಂಥ ಹಾಡಲ್ಲಿ ನಿಮಗೆ ಉತ್ತರ ಸಿಕ್ತು ಅಂತ ನಾನು ಹೇಳೋಣ ಅನ್ನೋಷ್ಟರಲ್ಲಿ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನನಗೆ ಈ ಗೀತೆಯಲ್ಲಿ ಉತ್ತರ ಸಿಕ್ತು ಅಂತ ಅನೂರವರು. ಮೌನವೇನಿ ಧ್ಯಾನವೇ ಪ್ರೇಮ ಅನ್ನೋ ಉತ್ತರ ಅವರಿಗೆ ಸಿಕ್ತು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರ ಸಂದೇಶ ಬಂದಿದೆ. ನಿದ್ರೆಗೆ ಜಾರುವ ಹೊತ್ತಿನಲ್ಲಿ ಇಂಪಾದ ಗೀತೆಗಳನ್ನು ಕೇಳಿ ಖುಷಿಯಾಗ್ತಾ ಇದೆ. ತುಂಬ ಅಪರೂಪದ ಹಾಡುಗಳು, ಮನಮೋಹಕವಾಗಿವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಪ್ರೇಮಲತಾ ವಜ್ರ ದ್ಯುತಿ ಬಿದರಹಳ್ಳಿಯಿಂದ ಪ್ರೇಮದಿಂದಲೇ ಪರಿಚಯವಾದ ಮಧುರವಾದ ಭಾವನೆಯನ್ನು ನಂಬಿ ಭಾವನೆಯನ್ನು ತುಂಬಿ ಎದೆಗೆ ಲತೆಯಂತೆ ನೀ ನನಗೆ ತಾರೆಯಾಗಿ ಬಿಟ್ಟೆ ನೀ ನನಗೆ ಅಂತ ಸಾಲುಗಳನ್ನ ಬರೆದು ಕಳಿಸಿದ್ದಾರೆ. ಹಾಗೆ ಕುಮಾರಸ್ವಾಮಿ ಮೈಸೂರಿನಿಂದ, ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಒಳ್ಳೆಯ ವಿಷಯವನ್ನು ಕೊಟ್ಟಿದ್ದೀರಾ ಮೇಡಮ್. ಪ್ರೀತಿಯಾದಾಗ ಕೊನೆಯವರೆಗೂ ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ. ಯಶಸ್ಸನ್ನು ಕಾಣದೇ ಇದ್ದಾಗ ಪ್ರೀತಿಯನ್ನು ಹೂವು ಬಾಡುವುದು. ಸೊ ಹೂವು ಬಾಡಿದ ಹಾಗೆ ಪ್ರೀತಿ ಬಾಡುವಂತಹ ಸಾಧ್ಯತೆಗಳಿರುತ್ತವೆ, ಅನಿವಾರ್ಯ ಆಗುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಕೆ ಹಾಗೆ ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ಪ್ರಶ್ನೆ ತುಂಬ ಚೆನ್ನಾಗಿದೆ. ನಿಮ್ಮನ್ನು ಬಿಟ್ಟು ಯಾರ ಕಲ್ಪನೆಗೂ ಈ ಪ್ರಶ್ನೆ ಹೊಳೆಯುವುದಿಲ್ಲ. ನನ್ನ ಪ್ರಶ್ನೆ ಏನೆಂದರೆ, ಪ್ರೀತಿಸಿದ ಹುಡುಗಿ ಕೈ ಕೊಟ್ಟಿದ್ದಾಳೆ, ಅವಳನ್ನು ಮರೆಯುವುದು ಹೇಗೆ? ಸದ್ಯಕ್ಕೆ ನೀವೇ ಸರ್ಚ್ ಇಂಜಿನ್ ಆಗಿ ನನಗೆ ಉತ್ತರ ಕೊಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಸಂದೇಶದಲ್ಲಿ ಏನಿದೆ ಅಂತ ನೋಡೋಣ. ಈಗ ಓ ಪ್ರೇಮವಿ ಚಿತ್ರದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ. ಈ ಹಾಡಲ್ಲೂ ಸಹ ಪ್ರಶ್ನೆ ಇದೆ. ಪ್ರಶ್ನೆ ಏನು ಅಂತ ನೀವೇ ಕೇಳಿಸ್ಕೊಳ್ಳಿ, ಉತ್ತರ ಕೂಡ ಮೂಡಿ ಬರುತ್ತೆ ಮುಂದಿನ ಹಾಡಲ್ಲಿ. ಹಾಗೆ ನೀವು ಪ್ರೇಮಕ್ಕೆ ಏನು ಪ್ರಶ್ನೆಯನ್ನು ಕೇಳ್ತೀರಾ ಅನ್ನೋದು ಇವತ್ತಿನ ಪ್ರೀತಿಯ ಟಾಸ್ಕ್. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಯನ್ನು ನೀವು ಕಳಿಸಿಲ್ಲ ಅಂದರೆ ಆದಷ್ಟು ಬೇಗ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9383091029.

ಒಮ್ಮೆ ಕಂಡರೆ ಕಣ್ಣೇ ಕಾಣದು, ಮತ್ತು ಕಂಡರೆ ಲೋಕ ಕಾಣದು. ಓ ಪ್ರೇಮವೇ ಯಾಕೆ ನೀನು ಹೀಗೆ ಅನ್ನೋ ಪ್ರಶ್ನೆ ಇತ್ತು ಓ ಪ್ರೇಮವೇ ಚಿತ್ರದ ಟೈಟಲ್ ಟ್ರ್ಯಾಕ್ನಲ್ಲಿ. ಇನ್ನು ಅದಕ್ಕೆ ಉತ್ತರವನ್ನು ಮುಂದಿನ ಹಾಡಲ್ಲಿ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಸಂದೇಶಗಳನ್ನ ನೋಡೋಣ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ವಿವಿಧ ಭಾರತಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಪ್ರೇಮ ನಿನಾದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪ್ರೇಮದ ವಿವಿಧ ಆಯಾಮಗಳನ್ನು ಸರಳವಾಗಿ, ಸುಂದರವಾಗಿ ಹಾಗೂ ಭಾವನಾತ್ಮಕವಾಗಿ ಪರಿಚಯಿಸುತ್ತಿರುವುದು ಮನಸ್ಸಿಗೆ ತುಂಬ ಇಷ್ಟವಾಗುತ್ತದೆ. ಒಂದು ವೇಳೆ ಪ್ರೇಮವೇ ಸರ್ಚ್ ಎಂಜಿನ್ ಆಗಿದ್ದರೆ ಮನುಷ್ಯರು ಅದರಲ್ಲಿ ಸರ್ಚ್ ಬಾರ್ನಲ್ಲಿ ಟೈಪ್ ಮಾಡಬಹುದಾದ ಅತ್ಯಂತ ಆಳವಾದ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಯಾವುದೇ ಕೀವರ್ಡ್ಗಳ ಅಗತ್ಯವಿರುತ್ತಿರಲಿಲ್ಲ. ಕೇವಲ ಮನುಷ್ಯನ ಕಣ್ಣೀರು, ಮೌನ ಅಥವಾ ಒಂದು ಸಣ್ಣ ಮುಗುಳ್ನಗೆಯನ್ನು ನೋಡಿದರೂ ಅದರ ಹಿಂದೆ ಅಡಗಿರುವಂತಹ ಭಾವನೆಯನ್ನು ಅರ್ಥ ಮಾಡಿಕೊಂಡು ನಿಖರವಾದ ಉತ್ತರವನ್ನು ಹುಡುಕಿಕೊಡುತ್ತಿತ್ತೇನೋ. ಇಂತಹ ಸುಂದರವಾದ ಭಾವನೆಗಳನ್ನು ಶ್ರೋತೃಗಳ ಮುಂದೆ ಹಂಚಿಕೊಳ್ಳುತ್ತಿರುವ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅಬ್ರಿವೇಷನ್ ಆಫ್ ಲವ್, ಇವರು ಪ್ರೀತಿಯ ಅಬ್ರಿವೇಷನ್ ತಿಳಿಸಿದ್ದಾರೆ. ನಮ್ಮ ರನ್ನಿಂಗ್ ವಿತ್ 3456 9. ಇವರು ತಮ್ಮ ಸಂದೇಶದಲ್ಲಿ ಹೆಸರನ್ನು ತಿಳಿಸಿಲ್ಲ, ಲುಕ್ ಇಟ್, ಅಬ್ಸರ್ವ್ ಇಟ್, ವೆರಿಫೈ ಇಟ್, ಎಂಗೇಜ್ ಇಟ್ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಓವಳೆ ಲಕ್ಷ್ಮೀ ಚಂದ್ರಶೇಖರ್, ವಿದ್ಯಾನಗರ, ಹರಿಹರದಿಂದ ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬ ಇಂಪಾಗಿವೆ ಅಂತ ಇದ್ದಾರೆ. ಪ್ರೀತಿ ಸಿಗಲ್ಲ ಅಂತ ಗೊತ್ತಾದಾಗ ಪ್ರೀತಿ ಚೆನ್ನಾಗಿರಲಿ ಅಂತ ಬಯಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಎ ಹರಿಹರನ್, ವಿಜ್ಞಾನ ನಗರದಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ಹಿಂದಿನ ಹಾಡಿನಲ್ಲಿ ಇದ್ದಂಥ ಪ್ರಶ್ನೆ, ಓ ಪ್ರೇಮವೇ ಯಾಕೆ ನೀನು ಹೀಗೆ ಅಂತ. ಯಾಕಂದರೆ ಪ್ರೇಮ ಶೀತಲ, ಕೋಮಲ, ನಿರ್ಮಲ, ಚಂಚಲ. ಯಾವ ಹಾಡಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡ್ತಾ ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿ. ಹಾಗೆ ಪ್ರೇಮಕ್ಕೆ ನಿಮ್ಮ ಪ್ರಶ್ನೆಯನ್ನು ಕಳಿಸಿ. ಪ್ರೇಮ ಒಂದು ಸರ್ಚ್ ಎಂಜಿನ್ ಆಗಿದ್ದಿದ್ರೆ ಏನಂತ ಪ್ರಶ್ನೆಯನ್ನು ಕೇಳ್ತಿದ್ರಿ ಪ್ರೇಮವನ್ನು? ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ ನಿಮ್ಮ ಪ್ರಶ್ನೆಯನ್ನು ತಲುಪಿಸಿ. 9483091029483091029.

ಪ್ರೇಮಕ್ಕೆ ಏನು ಪ್ರಶ್ನೆಯನ್ನು ಕೇಳ್ತೀರಾ? ಪ್ರೇಮ ಒಂದು ಸರ್ಚ್ ಇಂಜಿನ್ ಆಗಿದ್ದಿದ್ರೆ ಅಂತ ನಿಮ್ಮೆಲ್ಲರನ್ನ ಕೇಳಿದ್ದೆ. ಸಂದೇಶಗಳು ಬರ್ತಾ ಇವೆ. ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಶರಣಪ್ಪ ಗಂಗಾವತಿಯಿಂದ. ಬಹಳ ದೊಡ್ಡದಾದ ಸಂದೇಶ ಅವರು ಕಳಿಸಿದ್ದಾರೆ. ರೂಪವಿಲ್ಲದ, ಕಣ್ಣಿಗೆ ಕಾಣದ, ಆದರೆ ಎದೆಯಾಳದಲ್ಲಿ ಸದಾ ಮಿಡಿಯುವ ಆ ಅದೃಶ್ಯ ಪ್ರೇಮ ಚೇತನವನ್ನು ಎದುರಾಗಿ ನಿಲ್ಲಿಸಿಕೊಂಡು ಕೇಳಬಹುದಾದ ಭಾವನಾತ್ಮಕ ಪ್ರಶ್ನೆಗಳು ಇಂತಿವೆ. ಮೇಡಮ್, ಕಣ್ಣಿಗೆ ಕಾಣದೆ ಕೇವಲ ಎದೆಯ ಬಡಿತದಲ್ಲಿ ಮಾತ್ರ ಅಡಗಿರುವ ನಿನಗೆ ನನ್ನ ಈ ಮೌನವು ಕೇಳಿಸುತ್ತದೆಯೇ? ಅಥವಾ ನನ್ನ ಕೂಗು ನಿನಗೆ ತಲುಪಲು ಕಣ್ಣೀರೇ ದಾರಿಯಾಗಬೇಕೆ? ಆಕಾರ ಮತ್ತು ನಿರಾಕಾರದ ನಡುವೆ ನಾನು ರೂಪಗಳನ್ನು ಹುಡುಕುತ್ತಾ ಅಲೆಯುವಾಗ ನೀನು ರೂಪವೇ ಇಲ್ಲದೆ ಇಡೀ ಜಗತ್ತನ್ನೇ ಆವರಿಸಿಕೊಂಡಿದ್ದೇಕೆ? ನಿನ್ನನ್ನು ಮುಟ್ಟುವ ಶಕ್ತಿ ಈ ಕೈಗಳಿಗಿಲ್ಲದಿರುವಾಗ ನನ್ನನ್ನೇಕೆ ಇಷ್ಟೊಂದು ಗಾಢವಾಗಿ ತಬ್ಬಿಕೊಂಡಿರುವೆ? ನೋವು ಮತ್ತು ಸಿಹಿಯ ರಹಸ್ಯ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಸ್ಪರ್ಶದಲ್ಲಿ ಅಮೃತವೂ ಇದೆ, ಸುಡುವ ಬೆಂಕಿಯೂ ಇದೆ. ವರವೋ ಶಾಪವೋ ತಿಳಿಯದ ಈ ತಲ್ಲಣವನ್ನು ನನ್ನೊಳಗೆ ತುಂಬಿ ನೀನು ಮರೆಯಾಗಿ ನಿಲ್ಲುವುದರ ರಹಸ್ಯವೇನು? ನಿರೀಕ್ಷೆಯಿಲ್ಲದ ಭಾವ, ನನ್ನಿಂದ ನಿನಗೇನು ಬೇಕು? ಎಲ್ಲವನ್ನೂ ಕಸಿದುಕೊಂಡು ಶೂನ್ಯವಾಗಿಸುವುದೇ ನಿನ್ನ ಇಷ್ಟವೋ, ಅಥವಾ ಆ ಶೂನ್ಯದಲ್ಲೇ ನಿನ್ನ ಪೂರ್ಣತೆಯನ್ನು ತುಂಬುವುದೇ ನಿನ್ನ ಇರಾದೆಯೋ ಅಂತ ಪ್ರಶ್ನೆಗಳನ್ನ ಕಳಿಸಿದ್ದಾರೆ ಇವರು. ಹಾಗೆಯೇ ಮಧುರವಾದ ಹಾಡುಗಳು ಖುಷಿ ನೀಡ್ತಾ ಇದೆ ಮೇಡಮ್ ಅಂತ ಎಂದಿನಂತೆ ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, ಎನ್ ಇ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಹೇಳ್ತಾ ಇದ್ದಾರೆ, ಮೇಡಮ್ ಪ್ರೀತಿ ಪ್ರೇಮದ ಒಳ್ಳೆಯ ಸುಮಧುರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ನಾವು ಕೂಡ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ. ನನಗೆ ಇವತ್ತಿನ ತನಕ ಪ್ರೀತಿಯ ಒಂದು ಮಿತಿ ವ್ಯಾಪ್ತಿ ಯಾವಾಗ ಬೇಕಾದರೂ ಎಲ್ಲಿಯಾದರೂ ಯಾವ ಸಂದರ್ಭದಲ್ಲಿ ಆದರೂ ನೋಡಬಹುದು, ಹರಡಬಹುದು, ವ್ಯಾಪಿಸಬಹುದು. ಹಾಗಾಗಿ ಪ್ರೀತಿಗೆ ಯಾವುದೇ ವ್ಯಾಪ್ತಿ ಇಲ್ಲ, ಯಾವುದೇ ಮಿತಿ ಇಲ್ಲ, ಅಡೆತಡೆ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಪ್ರೀತಿ ಎಲ್ಲಿ ಇರುತ್ತದೋ ಅಲ್ಲಿ ಸಂತೋಷ ಇರುತ್ತದೆ ಅಂತ ಇದು ನನ್ನ ಭಾವನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರೇಮನಿನಾದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಮೇಡಮ್ ಅಂತ ನಂಬರ್ ನಿಮಗೆ 2249 ಇವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಅನೂರವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ನೀವು ಪ್ರೇಮಕ್ಕೆ ಏನಾದರೂ ಪ್ರಶ್ನೆಯನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಪ್ರೇಮ ಸಿಕ್ಕಿದಿದ್ರೆ

ಈ ಪ್ರಶ್ನೆಯನ್ನು ಕೇಳಿರ್ತಿದ್ದೆ ಅಂತ ಯಾವಾಗಾದರೂ ಒಂದ್ಸಲ ಅಂದ್ಕೊಂಡಿರ್ತೀರಾ ಅಲ್ವಾ? ಅಂತಹ ಪ್ರಶ್ನೆ ನಿಮ್ಮ ಮೈಂಡಲ್ಲಿದ್ದರೆ ಆ ಪ್ರಶ್ನೆಯನ್ನು ಈಗ ನೀವು ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸ್ಬಹುದು. ಇನ್ನು ಕೆಲವೇ ಸಮಯ ಇದೆ, ಕಳಿಸಬಹುದು ನಿಮ್ಮ ಪ್ರಶ್ನೆಯನ್ನು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈಗ ಚಂಡ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ಹಾಡಲ್ಲೂ ಸಹ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಯನ್ನು ಈಗ ನೀವೇ ಕೇಳಿ.

ಏನಾಯ್ತು, ನನಗೆ ಏನಾಯ್ತು, ನನ್ನಲ್ಲಿ ಈ ತರ ಯಾಕಾಯ್ತು ಅಂತ ಪ್ರಶ್ನೆಯನ್ನ ಪ್ರೇಮಿ ತನಗ್ ತಾನೇ ಕೇಳ್ಕೊಳ್ತಾ ಇದ್ದಂತ ಹಾಡನ್ನ ಕೇಳಿದ್ವಿ. ಸ್ನೇಹಿತರ ಸಂದೇಶಗಳು ಈಗಲೂ ಸಹ ಬರ್ತಾ ಇವೆ. ಡಾಕ್ಟರ್ ಅಂಬುಜಾ ಮಳಕೇಡಕರ ಕಲಬುರಗಿಯಿಂದ ಹೇಳ್ತಾ ಇದ್ದಾರೆ, ನಮಸ್ಕಾರ, ಒಳ್ಳೆಯ ವಿಷಯ, ಹಾಡುಗಳು ಸಹ ತುಂಬಾ ಇಷ್ಟ ಆಗ್ತಾ ಇದೆ. ನನಗೆ ಇನ್ನೂ ಕೇಳಲು ಸಾಕಷ್ಟು ಪ್ರಶ್ನೆಗಳಿವೆ, ಆದರೆ ಈಗ ಇಷ್ಟು ಸಾಕು ಅಂತ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದ್ದಾರೆ. ಇದರಲ್ಲಿ ಒಂದೆರಡು ಪ್ರಶ್ನೆಗಳನ್ನ ನೋಡೋಣ. ಪ್ರೇಮ ನವ ಜೀವನದ ಮುನ್ನುಡಿಯೋ, ನೀ ಅರಿಯದ ಜೀವನದ ರಹಸ್ಯವೋ? ಪ್ರೇಮ ನೀನು ಸಿಹಿಯೋ ಕಹಿಯೋ, ನೀ ನನ್ನ ಸುಖವೋ ನನ್ನ ದುಃಖವೋ? ಪ್ರೇಮ ನೀನು ನನ್ನ ಬೆಳಕೋ ಕತ್ತಲೆಯೋ, ನನ್ನ ಮನದಂಗಳದ ಪ್ರೀತಿ ಕಾರಂಜಿಯೋ ಅಂತ ಬಹಳ ಚೆನ್ನಾಗಿ ಪ್ರಶ್ನೆಗಳನ್ನ ಕಳಿಸಿದ್ದೀರಾ. ಆದರೆ ಎಲ್ಲ ಪ್ರಶ್ನೆಗಳನ್ನ ಓದುವಷ್ಟು ಸಮಯ ಈಗ ಇಲ್ಲ. ಹಾಗೆ ಪ್ರೀತಿಯ ಹಸಿ ಹಸಿ ಮಾತಿಗೆ ಭಾವದ ಎಳೆ ತೊಡಿಸುವ ಆಸೆ ಅಂತ ಹೇಳಬಹುದೇನು ಅಂತ ರಘುರಾಮ್ ಹೊರಮಾವು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್, ನಮಸ್ಕಾರ, ಸಂಜೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ, ಆದರೆ ಸಂದೇಶಗಳನ್ನ ಕಳಿಸೋದಕ್ಕೆ ಸಮಯ ಆಗಲಿಲ್ಲ ಅಂತ ಇದ್ದಾರೆ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿನ ಹಾಡುಗಳು ಸುಂದರವಾಗಿ ಇಂಪಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ಸೂಪರ್ ಅಂತ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಪ್ರೇಮನಿನದ ಕಾರ್ಯಕ್ರಮ ಸೂಪರ್ ಅಂತ ಇವರು ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ಮಮತಾ ಮೇಘಾಧ್ರುವ ಅಕ್ಷಯ್ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ, ಪ್ರೇಮನಿನದ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಇಷ್ಟ ಆಯಿತು, ನೀವು ತೆಗೆದುಕೊಂಡ ವಿಷಯ ತುಂಬ ಚೆನ್ನಾಗಿದೆ ಮೇಡಮ್, ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಇನ್ನು ನಾನು ಪ್ರಶ್ನೆಯನ್ನು ಕೇಳೋದಾದರೆ ಪ್ರೇಮಕ್ಕೆ ಏನಂತ ಕೇಳ್ತಾ ಇದ್ರೆ ಅಂದರೆ, ಯಾರು ನಿಜವಾಗಿ ಪ್ರೇಮಿಸಿರ್ತಾರೋ, ಯಾರ ಪ್ರೇಮ ಬಹಳ ಲಾಯಲ್ ಆಗಿರುತ್ತೋ, ಬಹಳ ಕಮಿಟ್ ಆಗಿರ್ತಾರೋ, ಅಂತಹ ಪ್ರೀತಿ ಸಾಕಷ್ಟು ಸಲ ಸೋತಿರೋದನ್ನು ನಾವು ನೋಡಿದ್ದೀವಿ. ಯಾವ್ಯಾವುದೋ ಕಾರಣಗಳಿಗೆ ಸೋತಿದೆ, ಹಾಗಾಗಿ ಅಂತಹ ಪ್ರೇಮ ಯಾಕೆ ಸೋಲುತ್ತೆ? ಪ್ರೇಮಕ್ಕೆ ಪ್ರೇಮಿಗಳು ಬದ್ಧರಾಗಿದ್ದಾಗಲೂ ಸಹ ಪ್ರೇಮ ಸೋಲೋದು ಯಾಕೆ ಅಂತ ಕೇಳ್ತಿದ್ದೆ. ಹಾಗೆ ಒಂದು ರಿಕ್ವೆಸ್ಟ್ನ ಕೂಡ ಮಾಡ್ತಾ ಇದ್ದೆ, ಪ್ರೇಮ ಸತ್ಯವಾಗಿದ್ದಾಗ, ಪ್ರೇಮಿಗಳು ನಿಷ್ಠೆಯಿಂದ ಇದ್ದಾಗ ಪ್ಲೀಸ್ ಅಂತಹ ಪ್ರೇಮ ಕಥೆಗಳು ಹ್ಯಾಪಿ ಎಂಡಿಂಗ್ ಆಗಲಿ ಅಂತ. ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ಪ್ರೀತಿಯ ಟಾಸ್ಕ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಗೀತೆಗಳನ್ನ ಸಹ ಮೆಚ್ಚಿ ನೀವು ಸಂದೇಶಗಳನ್ನ ಕಳಿಸಿದ್ದೀರಾ, ಬಹಳ ಪ್ರೀತಿಯಿಂದ ನೀವು ಟಾಸ್ಕಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮ ಕೇಳಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಪ್ರೇಮನಿನಾದದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬ್ರಿಕ್ಸ್ ಒಕ್ಕೂಟ ತನ್ನ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಮಾನವೀಯತೆಗೆ ಕೊಡುಗೆ ನೀಡಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ಭಾರತದ ಅಧ್ಯಕ್ಷತೆಯಲ್ಲಿ ಮುಕ್ತಾಯಗೊಂಡ 18ನೇ ಬ್ರಿಕ್ಸ್ ಸಮಾರೋಪ ಅಧಿವೇಶನದಲ್ಲಿ ಅವರು ಮಾತನಾಡಿ, ಬ್ರಿಕ್ಸ್ ರಾಷ್ಟಗಳ ಒಕ್ಕೂಟ ಮಾತ್ರವಲ್ಲದೆ ಪರಿಹಾರಗಳ ಪರಿಸರ ವ್ಯವಸ್ಥೆಯಾಗಿದೆ. ಕಳೆದ 2 ದಿನಗಳಲ್ಲಿ ನಡೆದ ಚರ್ಚೆಗಳು ಈ ನಂಬಿಕೆಯನ್ನು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವದ ಧುರೀಣರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಿದರು. ಕಜಕಿಸ್ತಾನ್ ಅಧ್ಯಕ್ಷ ಕಾಸಿಮ್ ಜುಮಾಟೋ ಟೊಕಾಯೊವ ಅವರೊಂದಿಗೆ ಭಾರತ ಮಂಟಪಂನಲ್ಲಿ ಇಂದು ದ್ವಿಪಕ್ಷೀಯ ಸಭೆ ನಡೆಸಿದ ಪ್ರಧಾನಿಯವರು ಭಾರತ ಕಜಕಿಸ್ತಾನ್ ನಡುವಿನ ಸಂಬಂಧಗಳನ್ನು ನೆನಪಿಸಿ, ಇತ್ತೀಚಿನ ವರ್ಷಗಳಲ್ಲಿ ದ್ವಿಪಕ್ಷೀಯ ಒಪ್ಪಂದಗಳು ಹೆಚ್ಚಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ತಿಗೊಳಿಸುತ್ತಿರುವ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಎನ್ಡಿಎ ಸೇರಿದಂತೆ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ದೇಶಾದ್ಯಂತ ಇದೇ 17ರಿಂದ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ನಡೆಸಲಿವೆ. ಗೃಹ ಸಚಿವ ಅಮಿತ್ ಶಾ ಮುಂಬೈನಲ್ಲಿಂದು ಈ ವಿಷಯ ತಿಳಿಸಿದ್ದಾರೆ. ರಾಜ್ಯದ ಜಲಸಂಪನ್ಮೂಲಗಳ ವಾಸ್ತವ ಸ್ಥಿತಿಗತಿಗಳನ್ನು ಅರಿತು ಭವಿಷ್ಯದ ಜಲಸಂರಕ್ಷಣಾ ಯೋಜನೆಗಳನ್ನು ವೈಜ್ಞಾನಿಕವಾಗಿ ರೂಪಿಸುವ ಉದ್ದೇಶದಿಂದ ಕೈಗೊಳ್ಳಲಾಗಿದ್ದ 7ನೇ ಸಣ್ಣ ನೀರಾವರಿ ಹಾಗೂ 2ನೇ ಜಲಮೂಲಗಳ ಗಣತಿಯ ಕ್ಷೇತ್ರ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು

ಇದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ತಿಳಿಸಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ ಫೈನಲ್ ಪಂದ್ಯದಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ ಮತ್ತು ಅಮೆರಿಕದ ಬೆನ್ ಶೆಲ್ಟರ್ ಸೆಣಸಾಡಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಇಂದು ನಡೆದ ಮೊದಲ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ 7 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ದುಬೈನಲ್ಲಿ ನಡೆಯುತ್ತಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತದ ವಿರುದ್ಧ ಗೆಲ್ಲಲು 184 ರನ್ಗಳ ಗುರಿ ಬೆನ್ನತ್ತಿದ ಶ್ರೀಲಂಕಾ 14.7 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 91 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸ್ಟುಡಿಯೋ ಸಮಯ ಸರಿಯಾಗಿ 11:03:36. ಸ್ನೇಹಿತರೆ, ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು, ಪ್ರಸ್ತುತ ಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜಿ ಕುಸುಮ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಪ್ರೀತಿಯ ಶುಭಾಶಯಗಳು. ಈ ಗೌರಿ ಗಣೇಶ ಹಬ್ಬ ಎಲ್ರಿಗೂ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ಅಂತ ಹಾರೈಸ್ತೀನಿ. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮೆಲ್ಲರ ಜೀವನವ ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ. ಸ್ನೇಹಿತರೆ, ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:04:32. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.